ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ನಿಲಯದ ಇಂದಿನ ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 19ನೇ ತಾರೀಕು ಶನಿವಾರದ ಬೆಳಗಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ 5:58. ಕೇಳುಗ ಬಾಂಧವರಿಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರೇಡಿಯೋ ಮಿತ್ರ ಕೃಷ್ಣ ತಳೆವಾಡ್ ಮಾಡುವ ಶುಭ ಮುಂಜಾವಿನ ನಮಸ್ಕಾರಗಳು. ತಮಗೆಲ್ಲ ಶುಭ ದಿನ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:02. ಈಗ ಪರಿಚಯ ಮಾಡಿಕೊಳ್ಳೋಣ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳನ್ನು. ಈ ನಂತರ 6:10 ವಂದನ, 6:30 ಚಿಂತನ ವೀರಣ್ಣ ಹುರಗಡ್ಲಿಯವರಿಂದ, 6:35 ರೈತರಿಗೆ ಸಲಹೆ, 6:50 ಜನಪದ ಸಂಗೀತ ಕಾರ್ಯಕ್ರಮ.

ಈ ಬೆಳಿಗ್ಗೆ 7:15 ಭಾವಗೀತೆಗಳು, ನಂತರ 7:45 ಹಾಗೂ 8:35 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಈ ಕುರಿತು ಅರಿವಿನ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. 9:10 ದೆಹಲಿ ಕೇಂದ್ರದಿಂದ ಕಾರ್ಯಕ್ರಮ ಪ್ರಸಾರವಾಗುವುದು. 9:45 ಜಜ್ಜರೊಟ್ಟಿ ಚವಳಿಕಾಯಿ ಮರುಪ್ರಸಾರ, ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ.

ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಎಂಕೆ ಇಂದಿರಾ ಅವರ ಸ್ತ್ರೀ ತುಮಲಗಳು ಈ ಕುರಿತು ಭಾಷಣ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ಇವಿಷ್ಟು. ನೆಲೆಯಿಂದ ಈ ನಂತರ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು, ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ವಾಗುತ್ತಲಿದೆ. ಈ ನಂತರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಅಕ್ಕ ಮಹಾದೇವಿಯವರ ವಚನವನ್ನು ಕೇಳಿದರೆ ಶಿ ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ರಚನೆಯನ್ನು.

0: ವಾಂಶವಾಣಿ ಕೇಳಿ ವೀರಣ್ಣ ಸಿ ಹುರುಕಡ್ಲಿ ಅವರಿಂದ ಚಿಂತನ.
1: ಸಂಸಾರದಲ್ಲಿ ಸಾಮರಸ್ಯ. ನಮ್ಮ ಭಾರತದ ಪುಣ್ಯಭೂಮಿಯು ಭವ್ಯ ಪರಂಪರೆಯನ್ನೊಳಗೊಂಡ ಪವಿತ್ರ ದೇಶ. ಈ ಭೂಮಿಗೆ ಪಾವಿತ್ರ್ಯತೆಯನ್ನು ತಂದುಕೊಟ್ಟವರು ನಮ್ಮ ಭಾರತಾಂಬೆಯ ಪುಣ್ಯಭೂಮಿಯ ಗರ್ಭದಲ್ಲಿ ಹುಟ್ಟಿದ ಪಾವನೆಯರಾದ ಗಂಗಾ ಯಮುನಾ ಸರಸ್ವತಿಯರಂತೆ ದೇಶದ ಮಾನನೀಯರು. ಪ್ರಪಂಚದ ಎಲ್ಲ ದೇಶಗಳಲ್ಲಿ ಜನಿಸಿರುವ ಸ್ತ್ರೀ ಪುರುಷರ ಆಚಾರ ವಿಚಾರಗಳು ವಿವಿಧ ವಿಧವಾಗಿರುವವು. ಆದರೆ ನಮ್ಮ ಭಾರತೀಯ ಸಂಸ್ಕಾರ ಸಂಸ್ಕೃತಿಯೇ ಬೇರೆ. ಪುರಾತನ ಕಾಲದಿಂದಲೂ ಪುರಾಣ ಪುಣ್ಯ ಚರಿತ್ರೆಗಳಲ್ಲಿ ಅಮರರಾಗಿ ಉಳಿದಿರುವರೆಂದರೆ ಅರುಂಧತಿ, ಅನುಸೂಯ, ದಮಯಂತಿ, ಚಂದ್ರಮತಿ. ಇವರೆಲ್ಲರೂ ಸಂಸಾರದಲ್ಲಿದ್ದು ಸದ್ಗತಿಯನ್ನು ಹೊಂದಿದವರು. ಕರ್ನಾಟಕದಲ್ಲಿ ಶಿವಶರಣರು ಜನಿಸಿ ದಿವ್ಯ ಶಿವಪಥವನ್ನುದ್ಧರಿಸಲು ಬಂದವರಲ್ಲಿ ಒಬ್ಬರಾದ ಪ್ರಮಥ ವಚನಕಾರರ ಶ್ರೀ ಜೇಡರ ದಾಸಿಮಯ್ಯ. ಅವರಲ್ಲಿರುವ ಆಡಂಬರವಿಲ್ಲದ ಜೀವನ ನಡೆಸುತ್ತಿದ್ದರು. ಕರಿಯ ನಿತ್ತಡೆ ವಲ್ಲೆ, ಸಿರಿಯ ನಿತ್ತಡೆ ವಲ್ಲೆ, ಹಿರಿದಿಪ್ಪ ರಾಜ್ಯವನ್ನಿತ್ತೊಡೆ ವಲ್ಲೆ, ನಿಮ್ಮ ಶರಣರ ಸೂಳುಳಿಯ ಒಂದು ಅರಗಳಿಗೆ ಇತ್ತೊಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಎಂಬ ವಚನದಂತೆ ಬಾಳಿ ಬದುಕಿದವರು. ಅವರ ಹೆಂಡತಿ ಹೆಸರು ದುಗ್ಗಳೆ. ಇಬ್ಬರು ಹಾಲು ಜೇನಿನಂತೆ ಜೀವನ ಸಾಗಿಸಿದವರು. ಅವರ ಜೀವನ ಘಟ್ಟದಲ್ಲಿ ಒಂದು ಘಟನೆ ನಡೆಯಿತು. ಅದೇ ಊರಿನಲ್ಲಿ ಇಬ್ಬರು ಸ್ನೇಹಿತರು, ಇಬ್ಬರಲ್ಲಿ ಒಬ್ಬನು ಸಂಸಾರ ಹೆಚ್ಚು ಅನ್ನುವನು, ಇನ್ನೊಬ್ಬ ಸನ್ಯಾಸ ಹೆಚ್ಚು ಎಂದು ವಾದಿಸುತ್ತಿರುವರು. ತಮ್ಮೊಳಗೆ ತಾವೇ ಉತ್ತರ ಕಂಡುಕೊಳ್ಳದೆ ತಜಿವಿಜಿಗೊಂಡರು. ಅವರಲ್ಲಿ ಒಬ್ಬ ಸ್ನೇಹಿತ, ಇದನ್ನು ಶರಣರಾದ ದಾಸಿಮಯ್ಯನವರಲ್ಲಿಗೆ ಹೋಗಿ ಕೇಳೋಣ, ಆಗಲಾದರೂ ಇಬ್ಬರಿಗೆ ಸಮರ್ಪಕ ಉತ್ತರ ಸಿಗುತ್ತದೆ ಎಂಬ ಭರವಸೆಯನ್ನು ಇಟ್ಟುಕೊಂಡು ಒಂದು ದಿನ ಅವರ ಮನೆಗೆ ಬಂದರು. ದಾಸಿಮಯ್ಯನವರು ಅತಿಥಿಗಳಾಗಿ ಬಂದರೆಂದು ಅವರನ್ನು ಆಧರಿಸಿ ಸತ್ಕರಿಸಿ ಉಚಿತ ಆಸನದಲ್ಲಿ ಕುಳ್ಳರಿಸಿದರು. ದಾಸಿಮಯ್ಯನವರು ಮಗ್ಗ ನೇಯುತ್ತಾ ಮಗ್ಗದ ಕುಣಿಯಲ್ಲಿ ಕುಳಿತರು. ಪಕ್ಕದಲ್ಲಿ ಹೆಂಡತಿ ದುಗ್ಗಳೆ ತನ್ನ ಪತಿಯ ನೇಕಾರಿಕೆಗೆ ಸಹಾಯವಾಗಬೇಕೆಂದು ಸೀರೆಯ ದಡೆಯ ಸಲಿಗೆಯನ್ನು ಬಿಡಿಸುತ್ತಾ ಕುಳಿತಿದ್ದಳು. ಕುಶಲೋಪರಿ ವಿಚಾರಿಸಿಕೊಂಡು ಮಾತನಾಡುತ್ತಾ ಕುಳಿತರು. ಸ್ನೇಹಿತರಿಬ್ಬರು ದಾಸಿಮಯ್ಯರನ್ನು ಕುರಿತು ಹೀಗೆ ಪ್ರಶ್ನೆ ಮಾಡಿದರು. ಶರಣರೇ, ನಮಗೊಂದು ಸಂದೇಹ ಕಾಣುತ್ತದೆ. ಅದರ ಪರಿಹಾರಾರ್ಥವಾಗಿ ತಮ್ಮಿಂದ ಉತ್ತರ ಸಿಗಬಹುದು ಎಂಬ ಭರವಸೆಯಿಂದ ನಾವಿಲ್ಲಿಗೆ ಬಂದಿದ್ದೇವೆ. ಆಗ ದಾಸಿಮಯ್ಯರು ಏನು ನಿಮ್ಮ ಪ್ರಶ್ನೆ ಎಂದಾಗ ಅವರು ಕೇಳಿದರು, ಜೀವನದಲ್ಲಿ ಸಂಸಾರ ಮೇಲೋ ಅಥವಾ ಸನ್ಯಾಸ ಮೇಲೋ ಎಂದು ಕೇಳಿದರು. ಆಗ ಶರಣರು ತಮ್ಮ ಹತ್ತಿರ ಕರೆದು ಕುಳ್ಳರಿಸಿಕೊಂಡರು ಅವರಿಬ್ಬರನ್ನು. ಹೀಗೆ ಸ್ವಲ್ಪ ಸಮಯ ಕಳೆಯಿತು. ಶರಣರು ತಮ್ಮ ಹೆಂಡತಿಯಾದ ದುಗ್ಗಳೆಯನ್ನು ಕರೆದು, ಸೆರಗಿನಲ್ಲಿ ಎಳೆ ಕಳೆದಿದೆ, ಅದನ್ನು ಹುಡುಕಲು ನನಗೆ ಕಾಣಿಸಲಲ್ಲದು, ದೀಪ ಹಚ್ಚಿಕೊಡುಬಾ ಎಂದು ಹೆಂಡತಿಗೆ ಹೇಳಿದರು. ತಕ್ಷಣವೇ ಹೆಂಡತಿ ಒಳಗೆ ಹೋಗಿ ಚಿಮಣಿ ದೀಪವನ್ನು ಹಚ್ಚಿಕೊಂಡು ಬಂದು ಗಂಡನಿಗೆ ಕೊಟ್ಟಳು. ಆಗ ಮಧ್ಯಾಹ್ನ 1 ಗಂಟೆಯಾಗಿತ್ತು. ಅತಿಥಿಗಳಾಗಿ ಬಂದವರು ತಮ್ಮ ತಮ್ಮಳಿಗೆ ಏನಿದು ಮಧ್ಯಾಹ್ನದ ಬಿಸಿಲು ಇಷ್ಟಿದ್ದರೂ ದೀಪ ಹಚ್ಚಿಕೊಡು ಎಂದರಲ್ಲ ಎಂದು ಗುನುಗುತ್ತಿದ್ದಾಗ ಹಾಗೆ ದೀಪವನ್ನು ದುಗ್ಗಳೆ ಕೈಯಲ್ಲಿ ಹಿಡಿದುಕೊಂಡು ಸೀರೆ ಶೆರಗಿನ ಎಳೆ ತುಂಬಲು ಸಹಾಯಕಳಾಗಿ ಕುಳಿತಿದ್ದಳು. ಆಗ ಮಧ್ಯಾಹ್ನ ಆಗಿದ್ದರಿಂದ ದಾಸಿಮೇಯಗಳು ಹೆಂಡತಿಗೆ ಹೇಳಿದರು, ಏನೇ ಊಟದ ಸಮಯ, ಅತಿಥಿಗಳಿಗೂ ನಮಗೂ ಊಟಕ್ಕೆ ಬಡಿಸು ಎಂದರು. ಆಗ ದುಮ್ಮೆವ ಪಂಕ್ತಿ ಚಾಪೆ ಹಾಕಿ ಮೂವರಿಗೆ ಊಟಕ್ಕೆ ಅಣಿ ಮಾಡಿದಳು. ಮೂವರು ಊಟಕ್ಕೆ ಕುಳಿತರು. ಮೂವರಿಗೂ ತಟ್ಟೆಯಲ್ಲಿ ಅಂಬಲಿಯನ್ನು ಬಡಿಸಿದಳು. ಇನ್ನು ಸಾರು ತಂದಿರಲಿಲ್ಲ. ಆಗ ದಾಸಿಮಯ್ಯನವರು ಹೆಂಡತಿಯನ್ನು ಕರೆದು, ಏನೇ ಅಂಬಲಿಯು ಬಹಳ ಬಿಸಿಯಾಗಿದೆ, ಭೀಷಣಿಕೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ ಕ್ಷಣ 3 ಭೀಷಣಿಕೆಗಳನ್ನು ತಂದು ಕೊಟ್ಟರು. ಭೀಷಣಿಕೆಯಿಂದ ಶರಣರು ಗಾಳಿ ಹಾಕುತ್ತಿದ್ದರು. ಏನು ಬಿಸಿ ಇದೆ ಅನ್ನುತ್ತಲೇ ದುಗ್ಗಳೆ ಮಜ್ಜಿಗೆ ತಂದು ಬಡಿಸಿದಳು. ಆಗ ಗಾಳಿ ಬೀಸುವುದನ್ನು ಕಂಡು ಆ ಇಬ್ಬರು ಸ್ನೇಹಿತರು ಆಶ್ಚರ್ಯದಿಂದ, ಏನು ಶರಣರೇ, ಇದು ಅಂಬಲಿ ತಣ್ಣಗೆ ಇದೆ, ನಿನ್ನೆ ಮಾಡಿದ್ದಿರಬಹುದು, ಆದರೂ ಗಾಳಿ ಬೀಸುತ್ತಿರಲ್ಲ, ಏನಿದು ಮರ್ಮ, ನೇಯುವಾಗ ಮಧ್ಯಾಹ್ನದ ಬಿಸಿಲು ಒಳ್ಳೆಯ ಬೆಳಕು ಇತ್ತು, ಚಿಮಣಿ ಹಚ್ಚಿಕೊಂಡು ನೇಯ್ದಿರಿ ಎಂದು ಕೇಳಿದರು. ಆಗ ದಾಸಿಮಯ್ಯ ಶರಣರು, ಸಂಸಾರದಲ್ಲಿ ಇದರಂತೆ ಸಾಮರಸ್ಯ ಇದ್ದರೆ ಸಂಸಾರವೇ ಲೇಸು, ಸಾಮರಸ್ಯ ಇರದಿದ್ದರೆ ಸನ್ಯಾಸವೇ ಲೇಸು ಎಂದಾಗ ಇಬ್ಬರು ಮನಸೋತು ಶರಣರಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರ ಹಾಕಿ ಆಶೀರ್ವಾದವನ್ನು ಪಡೆದರು.
0: ಇದುವರೆಗೆ ವೀರಣ್ಣ ಸಿ ಹುರಕಡ್ಲಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

ನಮಸ್ಕಾರ ರೈತ ಬಂಧರೆ, ನಾನು ಅಜಿತ್ ಕುಲಕರ್ಣಿ ಅಂತ ಯಲಗೂರು ಗೋಶಾಲೆಯಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ಎಲ್ಲ ರೈತ ಬಾಂಧವರು ನಮ್ಮಲ್ಲೇ ಜೈವಿಕ ಗೊಬ್ಬರ ಮಾಡ್ಕೋಬೇಕಂತ ವಿಧಾನ, ಅದಕ್ಕೆ ಬೇಕಾಗುವಂಥವು ವಸ್ತುಗಳು ಏನೇನು ಅಂಥೇಳಿ, ಮೊದಲು ಜೈವಿಕ ಗೊಬ್ಬರ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದು ಮೇನ್ ಬೇಕಾಗೋದು ಸಗಣಿ. ಆಕಳದೇ ಇರ್ಬೋದು, ಎತ್ತಿಂದೇ ಇರ್ಬೋದು, ಎಮ್ಮೆದೇ ಇರ್ಬೋದು. ಹೈಬ್ರಿಡ್ ಆಕಳದ್ದು ನಡೆಯಲ್ಲ, ಅದರಲ್ಲಿ ಮೈಕ್ರೋಬ್ ಕಂಟೆಂಟ್ ತುಂಬ ಕಡಿಮೆ ಇದೆ. ಇದನ್ನು ನಾವು ಒಂದು ಸಿಮೆಂಟ್ ಟ್ಯಾಂಕಲ್ಲಿ ಅಥವಾ ಬ್ಯಾರಲಲ್ಲಿ ಹಾಕಿ, ಮೊದಲು ನೀವು 100 ಕೆಜಿಯ ಸಗಣಿ ಹಾಕಿದರೆ ಅದಕ್ಕೆ 2 ಲೀಟ್ರಷ್ಟು ಗೋಮೂತ್ರ ಹಾಕಬೇಕು. ಗೋಮೂತ್ರದಲ್ಲಿ ಮೈಕ್ರೋಬ್ ಕಂಟೆಂಟ್ ತುಂಬ ಲೋಡ್ ಇದೆ. ಇದು ಬೆಳಿಬೇಕಾಗಿದ್ದ ಆಹಾರ ಕೊಡಬೇಕು. ಅದಕ್ಕೆ ಆಹಾರ ಅಂದರೆ ನಾವು ಕರಿಬೆಲ್ಲು, ಕೆಮಿಕಲ್ ಮುಕ್ತ ಬೆಲ್ಲು ಹಾಕಿದರೆ, ಅಥವಾ ನಿಮ್ಮ ಹತ್ರ ಮೊಲ್ಯಾಸಿಸ್ ಸಿಕ್ಕರೆ ಮೊಲ್ಯಾಸಿಸ್ ಇನ್ನೂ ವಾಸಿ. ಇದರ ಜೊತೆ ದ್ವಿದಳ ಧಾನ್ಯದ್ದು ಅಂದರೆ ಬೇಸನ್ ಅಂತೀವಿ ನಾವು, ಕಡಲೆಹಿಟ್ಟು 1 ಕೆಜಿ, 1 ಕೆಜಿ ಬೆಲ್ಲ, 2 ಲೀಟ್ರದಷ್ಟು ಇವತ್ತಿನ ಗೋಮೂತ್ರ, ನಿನ್ನೆದು ಮೊನ್ನೆದು ಗೋಮೂತ್ರ ನಡೆಯಲ್ಲ. ಅದೇ ಥರ 100 ಕೆಜಿ ಸಗಣಿ ಹಾಕಿ ಒಂದು ಟ್ಯಾಂಕು, ಸ್ಟೋರೇಜ್ ಟ್ಯಾಂಕ್ ಅಂತೀವಿ, ಅಥವಾ ಪ್ಲಾಸ್ಟಿಕ್ ಡ್ರಮ್ ಇರ್ಬೋದು, ಹಾಕಿ ಇದಕ್ಕೆ ಬೇಕಾಗುವಂಥದ್ದು 100 ಗ್ರಾಮ್ನಷ್ಟು ಎಂಜೈಮ್ ಸಿಗುತ್ತೆ. ಅದನ್ನು ನಾವು ಬೇಕಾದ್ರೆ ಕೊಡ್ತೀವಿ ನಿಮಗೆ. ಅದನ್ನು ಹಾಕಿ ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ಒಂದು ಕಟ್ಟಿಗೆಯಿಂದ ತಿರುಗಿಸ್ಬೇಕು. 3 ಸಲ ಕ್ಲಾಕ್ ವೈಸು, 3 ಸಲ ಆ್ಯಂಟಿ ಕ್ಲಾಕ್ ವೈಸ್. ಇದನ್ನು 8 ದಿನ ನೀವು ಇಟ್ಟರೆ ಬಿಸಿಲಲ್ಲಿ ಇಡಬಾರ್ದು, ನೆರಳಲ್ಲಿ ಇಡಬೇಕು. ಆಮೇಲೆ ಮೇಲೆ ಒಂದು ಬಟ್ಟೆ ಕಟ್ಟಬೇಕು. ಆದರೆ ಅದು ಎನ್ಎರೋಬಿಕ್ ಅನ್ನಲ್ಲ, ಎರೋಬಿಕ್ ಇದು, ಎರೋಬಿಕ್ ಪ್ರಾಸೆಸ್ಸಲ್ಲಿ ನೀವು ಮಾಡಿದರೆ ಅದರಲ್ಲಿ ಜೀವಾಂಶಗಳು ಬೆಳ್ಕೊಂಡು ಹೋಗುತ್ತೆ. ಆ ಜೀವಾಂಶಗಳು ಬೆಳೆದ ಮೇಲೆ ಅದರ ಬಣ್ಣನೂ ಚೇಂಜ್ ಆಗುತ್ತೆ, ಅದರ ವಾಸನೆನೂ ಚೇಂಜ್ ಆಗುತ್ತೆ. ಇದು ವಾಸನೆ ಮತ್ತು ಬಣ್ಣ ಚೇಂಜ್ ಆದ ತಕ್ಷಣ ಅದನ್ನು ನೀವು ಡೈರೆಕ್ಟಾಗಿ ಬಳಸ್ಬೋದು, ಅಥವಾ ಒಣಗಿಸಿ 3 ತಿಂಗಳು ಸಂರಕ್ಷಣೆ ಮಾಡಿಕೊಂಡು, ಅದರ ಸೆಲ್ಫ್ ಲೈಫು 180 ದಿನ. ಅದರಲ್ಲಿ ಅಲ್ಲಿವರೆಗೆ ಅಂದರೆ ಒಂದು ಸ್ವಲ್ಪ 10-15% ಮಾಯಿಶ್ಚರ್ ಇರಬೇಕು. ತುಂಬ ಡ್ರೈ ಮಾಡಿ ಬಿಸಿಲಿಗೆ ಹಾಕಿ ಒಣಗಿಸ್ಲಿಕ್ಕೆ ಹೋಗಬೇಡಿ. ಜಾಸ್ತಿ ಬಿಸಿಲಿದ್ದರೆ ಹುಳುಗಳು ಸತ್ತೋಗುತ್ತೆ. ಅದನ್ನು ನೆರಳಲ್ಲಿ ಒಣಗಿಸಿ ಬ್ಯಾಗಲ್ಲಿ ಸ್ಟೋರ್ ಮಾಡಿ ನಿಮ್ಮ ಬೆಳೆ ಹಾಕೋ ಮುಂದೆ ಬಿತ್ತನೆ ಮಾಡೋಕ್ಕಿಂತ ಮೊದಲು ನೀವು ಉಪಯೋಗಿಸ್ಬೋದು. ಇದನ್ನು ಬಿಟ್ಟು ನೀವು ಡೈಲಿ ಫ್ರೆಶ್ನು ಮಾಡ್ಕೋಬೋದು. ಇದು ಒಂದ್ಸಲ ಭೂಮಿ ಕೊಟ್ಟಮೇಲೆ ನಾವು ಲಿಕ್ವಿಡ್ ಫರ್ಮೆಂಟೆಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಹೇಳ್ತೀವಿ, ಅದನ್ನು ನೀವು ಬಳಸಿದರೆ ನಿಮ್ಮ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ, ಬೆಳೆ ಜಾಸ್ತಿ ಇಳುವರಿ ಬರುತ್ತೆ, ರೋಗ ಬಾಧೆಗಳು ಕಡಿಮೆ ಆಗುತ್ತೆ. ಇದನ್ನು ನಿಮ್ಮಲ್ಲೇ ನೀವು ಮಾಡಿಕೊಂಡು ಮಾಡಿದರೆ ಎಲ್ಲ ರೈತರು ಕೆಮಿಕಲ್ ಮುಕ್ತ ಕೃಷಿ ಮಾಡ್ಬೋದು ಅಂಥೇಳಿ. ಈ ಮೂಲಕ ನಿಮಗೇನಾದರೂ ಹೆಚ್ಚಿನ ವಿವರ ಬೇಕಾದರೆ ನೀವು ನನ್ನ ನಂಬರ್ ಮೇಲೆ ಸಂಪರ್ಕ ಮಾಡಿದರೆ, ನನ್ನ ನಂಬರ್ ಹೇಳ್ತಾ ಇದ್ದೇನೆ, 9448190933. ಸಂಪರ್ಕ ಮಾಡಿದರೆ ಅಥವಾ ನಮ್ಮ ಬಿಜಾಪುರದಲ್ಲಿ ನನ್ನ ಆಫೀಸ್ ಇದೆ ಮೀನಾಕ್ಷಿ ಚೌಕಲ್ಲಿ, ನೀವು ಅಲ್ಲಿ ಬಂದು ಕಂಡ್ರೆ ನಿಮಗೆ ಪೂರ್ಣ ವಿಧಾನ ಹೇಗೆ ಮಾಡ್ಬೋದು ಅದನ್ನು ಮಾಡಿ ಪರೀಕ್ಷೆ ಮಾಡಿನೂ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬರ್ತಾ ಇದ್ದೀವಿ ಇವತ್ತು. ನಮಸ್ಕಾರ.

ಇದುವರೆಗೆ ಅಜಿತ್ ಕುಲಕರ್ಣಿಯವರಿಂದ ರೈತರಿಗೆ ಸಲಹೆ ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:40 ಇನ್ನಂತರ ಜನಪದ ಸಂಗೀತ ಕಾರ್ಯಕ್ರಮ.

0: ಈಗ ಭಜನೆ ಪದಗಳನ್ನು ಕೇಳಿ.
1: ತಮ್ಮ ಯಾವಲ್ಲಿಂದ ಬಂದಿನಿ ಬರುವಾಗ ಸಂಗಾಟಿತ್ತೇನೋ ಇಟ್ಟ ಮಂದೆಯ, ತಮ್ಮ ಯಾವಲ್ಲಿಂದ ಬಂದಿನಿ ಬರುವಾಗ ಸಂಗಾಟಿತ್ತೇನೋ.

0: ಇದುವರೆಗೆ ಭಜನೆ ಪದಗಳನ್ನು ಕೇಳಿದರೆ. ಸಮಯ 6:55 ಈ ನಂತರ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಚಾ.

ಈ ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ ನರರೋಗದ ವಿಧಗಳು, ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸಂದೀಪ್ ವಿಕೆ ಅವರೊಂದಿಗೆ ಸಂದರ್ಶನ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ, ಪಿಎಂ ಜನ್ಧನ್ ಯೋಜನೆ ಈ ಕುರಿತು ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಮಾತನಾಡುತ್ತಾರೆ ಡಾಕ್ಟರ್ ಕೆ ಮಾಲತಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಎರಡು ಗಂಟೆ 40 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಹಕ್ಕಿಯ ಬಳಗ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:02. ಈ ನಂತರ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಿಂದ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲವಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন.

0: बदलती धारा।
1: अथ मराठी भाषा न्यूज ऑन AIR ऐप मध्ये उपलब्ध आहे।
2: और बिहार के सभी भाषा के कार्यक्रम को सुनो।
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
4: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ. ರಾಜ್ಯದ ನಿಲುವು 27ನೇ ತಾರೀಖಿನ ಒಳಗೆ ಕೇಂದ್ರಕ್ಕೆ ಸ್ಪಷ್ಟನೆ, ಮುಖ್ಯಮಂತ್ರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ. ಹುಬ್ಬಳ್ಳಿಯ ಕೆಯಲ್ಲಿ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಕೇಂದ್ರ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪ. ದೇಶದ 1,00,000 ನವೋದ್ಯಮಗಳ ಪಾಲುದಾರರಾಗಿ ಮಹಿಳೆಯರ ಸಾರಥ್ಯ. ಈಗ ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ತಜ್ಞರ ಸಮಿತಿ ರಚಿಸಿ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಜಿಲ್ಲೆಗಳ ಭೌತಿಕ ಸಮೀಕ್ಷೆ ನಡೆಸಿ ಕೇಂದ್ರ ಸರ್ಕಾರ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಹಸಿರು ನ್ಯಾಯಪೀಠಕ್ಕೆ ಮನವರಿಕೆ ಮಾಡಬೇಕು ಎಂಬ ಹಕ್ಕೊತ್ತಾಯಕ್ಕೆ ಸೂಕ್ತ ತೀರ್ಮಾನ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯಲ್ಲಿ ಅವರು ಡಾ ಕೆ ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳ ಕುರಿತು ಮಾತನಾಡಿದರು. ಈ ತಿಂಗಳ 27ನೇ ತಾರೀಖಿನ ಒಳಗೆ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಕೇಂದ್ರಕ್ಕೆ ತಿಳಿಸಬೇಕಿದೆ ಎಂದರು. ಬಾಗಲಕೋಟೆ ಜಿಲ್ಲೆ ನವನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ ನೀಡಿದರು. ಗರ್ಭಿಣಿಯರು, ತಾಯಂದಿರು ಪೌಷ್ಟಿಕಾಂಶಯುಕ್ತ ಸಮತೋಲಿತ ಆಹಾರ ಸೇವಿಸಬೇಕು. ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ತಾಯಿ ಕಾರ್ಡ್ ಮೂಲಕ ಅಂಗನವಾಡಿಯಲ್ಲಿ ಪೂರಕ ಆಹಾರ, ಆರೋಗ್ಯ ಇಲಾಖೆ ಮೂಲಕ ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪೋಷಣ್ ಟ್ರ್ಯಾಕರ್ ಮೂಲಕ ಗಮನ ವಹಿಸಲಾಗುತ್ತಿದೆ ಎಂದರು. 2047ರ ವಿಕಸಿತ ಭಾರತದ ಸಂಕಲ್ಪ ಸಾಕಾರಗೊಳ್ಳಲು ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ದೂರವಿರುವುದು ಅನಿವಾರ್ಯ ಎಂದು ರಾಯಚೂರು ತಾಲೂಕಾ ಆರೋಗ್ಯಾಧಿಕಾರಿ ಡಾ ಸತೀಶ್ ಹೇಳಿದ್ದಾರೆ. ಮೈ ಭಾರತ್ ರಾಷ್ಟೀಯ ಸೇವಾ ಯೋಜನೆ ನಿರ್ದೇಶನಾಲಯದ ವತಿಯಿಂದ ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇಂದು ಬಳ್ಳಾರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ಕಕ್ಷಿದಾರರು ಪರಸ್ಪರ ರಾಜಿ ಸಂಧಾನದ ಮೂಲಕ ಉಚಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು 3ನೇ ರಾಷ್ಟೀಯ ಲೋಕ್ ಅದಾಲತ್ ನಡೆಯಲಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಧ್ಯಾಹ್ನ 2ರಿಂದ ಸಂಜೆ 5:30 ಪ್ರಕರಣಗಳ ವಿಚಾರಣೆ ನಡೆಸಲಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿ ಆಧರಿಸಿ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು 23ನೇ ತಾರೀಖಿನವರೆಗೆ ಮಹಿಳಾ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ. ತನ್ನಿಮಿತ್ತ ಇಂದು ಮತ್ತು ನಾಳೆ ರಾಜ್ಯದ ಎಲ್ಲ ಜಿಲ್ಲೆಗಳ ಮತಗಟ್ಟೆಗಳಲ್ಲಿ ಮತದಾರರ ವಿಶೇಷ ನೋಂದಣಿ ಅಭಿಯಾನ ನಡೆಯಲಿದೆ. ಬಳ್ಳಾರಿ ಜಿಲ್ಲೆಯ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ಇಂದು ಹಾಗೂ ನಾಳೆ 18 ಪೂರ್ಣಗೊಳಿಸಿದ ಯುವಜನರು ಹಾಗೂ ಇದುವರೆಗೆ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸದ ನಾಗರಿಕರು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು 20ನೇ ರೋಜ್ಗಾರ್ ಮೇಳದಲ್ಲಿ ಒಟ್ಟು 51,000 ಯುವಜನರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಮಧ್ಯಾಹ್ನ 12:30 ದೇಶದ 45 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಬಳಿಕ ಪ್ರಧಾನಮಂತ್ರಿ ಮಾತನಾಡಲಿದ್ದಾರೆ. ಬೆಂಗಳೂರು ಕ್ವೀನ್ಸ್ ರಸ್ತೆಯ ಕಾವೇರಿ ಸಭಾಂಗಣದಲ್ಲಿ ಆಯೋಜಿತ ರೋಜ್ಗಾರ್ ಮೇಳದಲ್ಲಿ ಕೇಂದ್ರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಖಾತೆ, ರಾಜ್ಯ ಖಾತೆ ಸಚಿವರಾದ ಶೋಭಾ ಕರಂದ್ಲಾಜೆ ಪಾಲ್ಗೊಳ್ಳಲಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಹಾಗೂ ಮೈಸೂರನ್ನು ಎಲೆಕ್ಟ್ರಾನಿಕ್ಸ್ ಉದ್ಯಮದ ವಿಶೇಷ ಕ್ಲಸ್ಟರ್ಗಳಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಕರ್ನಾಟಕ ವಿದ್ಯುನ್ಮಾನ ನಾಯಕತ್ವ ಸಮಾವೇಶದಲ್ಲಿ ಅವರು ಮಾತನಾಡಿದರು. ದೇಶದ 55% ಐಒಟಿ ನವೋದ್ಯಮಗಳು ಕರ್ನಾಟಕದಲ್ಲಿವೆ. ರಾಜ್ಯದಲ್ಲಿ 20,000 ಹೆಚ್ಚು ಚಿಪ್ ವಿನ್ಯಾಸಕಾರರು ಹಾಗೂ 10,000 ಅಧಿಕ ಎನಲಾಗ್ ಅಭಿಯಂತರರಿದ್ದಾರೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೆಎಲ್ಇ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಗಬ್ಬೂರಿನಲ್ಲಿ ನೂತನವಾಗಿ ನಿರ್ಮಿಸಿದ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ 1,200 ಹಾಸಿಗೆಗಳ ಕೆಎಲ್ಇ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರ ಕಾಹೇರ್ ಕುಲಾಧಿಪತಿ ಡಾ ಪ್ರಭಾಕರ ಕೋರೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಎಕ್ಸಂಬಾ ಗ್ರಾಮದಲ್ಲಿ ಬೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪದ ಕುರಿತ ಒಳನೋಟ ಇಲ್ಲಿದೆ. ಸ್ಟಾರ್ಟ್ಅಪ್ ಇಂಡಿಯಾ 2016 ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯಿಂದ ಆರಂಭಿಸಿತು. ದೇಶಿ ಉದ್ಯಮ ಹಾಗೂ ಸ್ಥಳೀಯ ಔದ್ಯೋಗಿಕ ಸಂಸ್ಕೃತಿಗೆ ಉತ್ತೇಜನ ನೀಡುವುದು ಈ ಪ್ರಕಲ್ಪದ ಉದ್ದೇಶ. ಉದ್ಯೋಗಾಕಾಂಕ್ಷಿ ಯುವಜನರ ದೇಶದ ಹಣೆಪಟ್ಟಿ ಕಳಚಿ ಉದ್ಯೋಗದಾತ ಉದ್ಯಮಿಗಳ ದೇಶ ಎಂಬ ಗುರಿ ಸಾಧನೆಗೆ ಈ ಉಪಕ್ರಮ ಪ್ರೋತ್ಸಾಹಿಸುತ್ತಿದೆ. ಪ್ರಸಕ್ತ 2026 ಮಾರ್ಚ್ ವೇಳೆಗೆ ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಸ್ಟಾರ್ಟ್ಅಪ್ಗಳ ಸಂಖ್ಯೆ 2 ಲಕ್ಷದಷ್ಟಿದೆ. 23 ಲಕ್ಷದಷ್ಟು ನೇರ ಉದ್ಯೋಗ ಸೃಷ್ಟಿಯಾಗಿವೆ. 50%ರಷ್ಟು ಸ್ಟಾರ್ಟ್ಅಪ್ಗಳು ದ್ವಿತೀಯ ಹಾಗೂ ತೃತೀಯ ಹಂತದ ನಗರಗಳಲ್ಲಿ ಕಾರ್ಯಾರಂಭಿಸಿವೆ. ಬೆಂಗಳೂರು ಸೇರಿದಂತೆ ದೇಶದಲ್ಲಿ 1 ಲಕ್ಷ ನವೋದ್ಯಮಗಳ ನಿರ್ದೇಶಕರು ಹಾಗೂ ಪಾಲುದಾರರಾಗಿ ಮಹಿಳೆಯರು ಸಾರಥ್ಯ ವಹಿಸಿರುವುದು ವಿಶೇಷ. ಬೆಳಗಾವಿಯ ಕೃಷಿ ಸ್ಟಾರ್ಟ್ಅಪ್ ಕಿಸಾನ್ ಕನೆಕ್ಟ್, ಎಲ್ಎಲ್ಪಿ, ರೋಟೋ ಕಲ್ಟಿವೇಟರ್ ಸೇರಿದಂತೆ ವಿವಿಧ ಕೃಷಿ ಉಪಕರಣಗಳನ್ನು ಉತ್ಪಾದಿಸುತ್ತಿದೆ. 2021 ಕಾರ್ಯಾರಂಭಿಸಿದ ನವೋದ್ಯಮ ಕಂಪನಿ ಪ್ರಸ್ತುತ 1 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ನಡೆಸುತ್ತಿದೆ. ಕಿಸಾನ್ ಕನೆಕ್ಟ್ ಕಾರ್ಯನಿರ್ವಾಹಕ ನಿರ್ದೇಶಕ ಅಭಿಷೇಕ್ ಬೆಂಬಳಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
3: ಕಿಸಾನ್ ಕನೆಕ್ಟ್ ಎಲ್ಎಲ್ಪಿಯು ಬೆಳಗಾವಿಯಲ್ಲಿರುವಂತಹ ಒಂದು ಅಗ್ರಿಟೆಕ್ ಫಾರ್ಮ್ ಇಂಪ್ಲಿಮೆಂಟ್ ಸೆಕ್ಷನ್ ಅಲ್ಲಿ ಡೀಲ್ ಮಾಡುತ್ತಿರುವಂತಹ ಒಂದು ಟೆಕ್ ಸ್ಟಾರ್ಟ್ಅಪ್ ಆಗಿದೆ. ನಾನು ಮತ್ತೆ ನನ್ನ ಕೋ ಫೌಂಡರ್ ಇಂಜಿನಿಯರಿಂಗ್ ಫೈನಲ್ ಇಯರ್ ನಲ್ಲಿ ಇರುವಾಗ ಸ್ಥಾಪಿಸಿದಂತಹ ಅಗ್ರಿಟೆಕ್ ಸ್ಟಾರ್ಟ್ಅಪ್ ಆಗಿದೆ. 1,000 ರೂಪಾಯಿ ಬಂಡವಾಳ ಐಡಿಯಾ ಒಂದಿಗೆ ಸ್ಟಾರ್ಟ್ ಮಾಡಿದಂತಹ ಕಂಪನಿ ಆಗಿದೆ. ರೈತರಿಗೋಸ್ಕರ, ರೈತರಿಗಾಗಿ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ ನಾವು ಕೋರ್ ಮೆಕ್ಯಾನಿಕಲ್ ಸೆಗ್ಮೆಂಟ್ ಅಲ್ಲಿ ರೋಟೋ ಕಲ್ಟಿವೇಟರ್ ಎಂಬಂತಹ ಪ್ರಾಡಕ್ಟ್ ಅನ್ನ ಸ್ಟಾರ್ಟ್ಅಪ್ ಮುಖಾಂತರ ನಾವು ಡೆವಲಪ್ ಮಾಡಿದ್ವಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ RKVY ರಫ್ತಾರ್ ಎಂಬ ಸ್ಕೀಮ್ನ ಅಡಿಯಲ್ಲಿ ಕೃಷಿಕ್ ABI ಎಂಬ ಇನ್ಕ್ಯುಬೇಷನ್ ನಮಗೆ ಸಪೋರ್ಟ್ ಗೆ ಬಂತು. 5 ಲಕ್ಷ ರೂಪಾಯಿಯ ಗ್ರಾಂಟ್ ಅಮೌಂಟ್ ನಮಗೆ ದೊರಕಿತ್ತು. 20,000ಕ್ಕೂ ಅಧಿಕ ರೈತ ಬಾಂಧವರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ರೋಟೋವೇಟರ್, ಪವರ್ ವೀಡರ್ಸ್, ಪವರ್ ಟಿಲ್ಲರ್, ಗಳೆ ಸಾಮಾನುಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂತ ಹೇಳಲು ಹೆಮ್ಮೆ ಆಗುತ್ತದೆ.
2: ಬಳ್ಳಾರಿ ನಗರದ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ APMC ಆವರಣದಲ್ಲಿ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ 3 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಿದ್ದಾರೆ. ಬಳ್ಳಾರಿ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಕಾರ್ಯಾಚರಣೆ ವೇಳೆ ಪತ್ತೆಯಾದ ಬಾಲ ಕಾರ್ಮಿಕರನ್ನು ಪೋಷಕರ ಸುಪರ್ದಿಗೆ ನೀಡಲಾಗಿದೆ. ಅಂಗಡಿ ಮಾಲೀಕರ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಗೌರವಾರ್ಥ ಈ ತಿಂಗಳ 17 ತಾರೀಖಿನಿಂದ October 17 ವಿಶೇಷ ಸೇವಾ ಕಾರ್ಯ ಅಭಿಯಾನ ಆಯೋಜಿಸಲಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಾಕ್ಟರ್ ಕೆ ಕಸ್ತೂರಿರಂಗನ್ ವರದಿ ಅನುಷ್ಠಾನ, ರಾಜ್ಯದ ನಿಲುವು 27 ಒಳಗೆ ಕೇಂದ್ರಕ್ಕೆ ಸ್ಪಷ್ಟನೆ ಮುಖ್ಯಮಂತ್ರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ. ಹುಬ್ಬಳ್ಳಿಯ ಕೆಎಲ್ಇ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ

0: ಆಸ್ಪತ್ರೆ ಕೇಂದ್ರ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪ ದೇಶದ 1,00,000 ನವೋದ್ಯಮಗಳ ಪಾಲುದಾರರಾಗಿ ಮಹಿಳೆಯರ ಸಾರಥ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಇಬ್ಬೆಳಗ್ಗೆ 7:35.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:15. ಈಗ ಕೇಳೋಣ ಭಾವಗೀತೆಗಳನ್ನು. ಆರಂಭದಲ್ಲಿ ಕೇಳಿ ಬೇಂದ್ರೆಯವರ ಭಾವಗೀತೆಯನ್ನು ಹಾಡಿದ್ದಾರೆ ವಿ ಆರ್ ಛಾಯಾ ಅವರು.

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:30.
1: ಮುಖದಲ್ಲಿ ಮೊಡವೆಯ ಸೈ ಬಾಲ್ ಕಜ್ಜಿ ಹುಳುಕಡ್ಡಿ.

0: ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
0: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಶಯಗಳು ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಆಕಾಶವಾಣಿ ಜೈಪುರ ಕೇಂದ್ರ ಸಮಯ 7:34 ಈ ನಂತರ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:35 ಕ್ಕೆ ಕನ್ನಡದಲ್ಲಿ ವಾರ್ತೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ಇಂದು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕ ಪತ್ರ ವಿತರಣೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಿ. ಭಾರತದ ಉದ್ಯಮ ವಾತಾವರಣಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆ ತ್ವರಿತಗೊಳಿಸಲು ಒಪ್ಪಿಗೆ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ. ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಲಿರುವ ಭಾರತದ ಕ್ರೀಡಾಪಟುಗಳು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಡೆಯಲಿರುವ 20ನೇ ಆವೃತ್ತಿಯ

0: ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ನಡೆಯಲಿದೆ. ಹೊಸದಾಗಿ ನೇಮಕೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಹಾಗೂ ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ ನೀಡಲಿದ್ದಾರೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಆಯೋಜಿಸಿರುವ 2 ದಿನಗಳ ಸಮ್ಮೇಳನದಲ್ಲಿ ಪರಿಸರ ತಜ್ಞರು, ಸುಪ್ರೀಂಕೋರ್ಟ್ ಮತ್ತು ವಿವಿಧ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು, ಜಿಲ್ಲಾ ನ್ಯಾಯಾಲಯಗಳ ನ್ಯಾಯಾಧೀಶರು, ವಿವಿಧ ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಾಜ್ಯ ನ್ಯಾಯಾಂಗ ಅಕಾಡೆಮಿಗಳು, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಿಗಳು, ರಾಜ್ಯ ತಜ್ಞ ಮೌಲ್ಯಮಾಪನ ಸಮಿತಿಗಳು, ರಾಜ್ಯ ಪರಿಸರ ಪರಿಣಾಮ ಮೌಲ್ಯಮಾಪನ ಪ್ರಾಧಿಕಾರಿಗಳ ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 17 ದೇಶಗಳ ಹಿರಿಯ ನ್ಯಾಯಮೂರ್ತಿಗಳು ಹಾಗೂ ನ್ಯಾಯಾಂಗ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪರಿಸರ ಮತ್ತು ಹವಾಮಾನ ಸವಾಲುಗಳು, ನೀತಿ ರೂಪಣೆ, ಅನುಷ್ಠಾನ ಮತ್ತು ಜಾರಿಯಲ್ಲಿನ ಕೊರತೆಗಳು ಸೇರಿದಂತೆ ಹಲವು ವಿಷಯಗಳ ಕುರಿತು ಸಮ್ಮೇಳನದಲ್ಲಿ ಚರ್ಚೆ ನಡೆಯಲಿದೆ. ಪರಿಸರ ಆಡಳಿತವನ್ನು ಬಲಪಡಿಸುವುದು ಹಾಗೂ ವಿವಿಧ ಸಂಸ್ಥೆಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ಮಾರ್ಗಗಳ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದು ಈ ಕುರಿತಂತೆ ವರದಿ. 2025-26 ಆರ್ಥಿಕ ವರ್ಷದಲ್ಲಿ ಸವಾಲಿನ ಕಾರ್ಯಾಚರಣೆಗಳು, ಹೊಸ ತಂತ್ರಜ್ಞಾನಗಳನ್ನು ಪರಿಶೀಲಿಸುವ ಸ್ಥಳೀಯ ಮಟ್ಟದ ಪರೀಕ್ಷೆಗಳು ಮತ್ತು ಇತರ ಹಲವು ಪ್ರಮುಖ ಸಾಧನೆಗಳ ಮೂಲಕ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮ ಮಹತ್ವದ ಮೈಲುಗಲ್ಲು ತಲುಪಿದೆ. ಬಾಹ್ಯಾಕಾಶ ಚಟುವಟಿಕೆಗಳಲ್ಲಿ ಖಾಸಗಿ ವಲಯಕ್ಕೆ ಸೂಕ್ತ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ಸಮೃದ್ಧ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ರೂಪಿಸುವುದರ ಜೊತೆಗೆ ದೇಶಾದ್ಯಂತ ಬಾಹ್ಯಾಕಾಶ ತಂತ್ರಜ್ಞಾನದ ಕುರಿತ ಜಾಗೃತಿ ಮೂಡಿಸಲು ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಇಲಾಖೆಯು ಹಲವಾರು ಪ್ರಯತ್ನಗಳನ್ನು ಕೈಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ KLE ಸಂಸ್ಥೆಯ 1,500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಹಾಗೂ ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ಗ್ರಾಮಕ್ಕೆ ಭೇಟಿ ನೀಡಲಿರುವ ಅವರು ಬೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಭಾರತವು 40 ಹೆಚ್ಚು ಜಾಗತಿಕ ಮಾರುಕಟ್ಟೆಗಳ ಪೈಕಿ ಉದ್ಯಮ ವಾತಾವರಣದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತದಲ್ಲಿನ ಸ್ವೀಡಿಷ್ ವಾಣಿಜ್ಯ ಮಂಡಳಿ ನಡೆಸಿದ 2026 ಜಾಗತಿಕ ಉದ್ಯಮ ವಾತಾವರಣ ಸಮೀಕ್ಷೆಯಲ್ಲಿ ಈ ಅಂಶ ಬಹಿರಂಗವಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಉದ್ಯಮ ವಾತಾವರಣವು ಸ್ಥಿರತೆ, ಬೆಳವಣಿಗೆ ಮತ್ತು ಉದ್ಯಮ ನಡೆಸುವ ಸುಗಮತೆಯಲ್ಲಿ ಅತ್ಯುತ್ತಮ ಮಾನದಂಡವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. 2026 ಜಾಗತಿಕ ಉದ್ಯಮ ವಾತಾವರಣ ಸಮೀಕ್ಷೆಯು 41 ಮಾರುಕಟ್ಟೆಗಳಲ್ಲಿ ಸ್ವೀಡನ್ನ ಕಂಪನಿಗಳು ವಿದೇಶಗಳಲ್ಲಿ ಉದ್ಯಮ ನಡೆಸುವ ಕುರಿತು ಹೊಂದಿರುವ ಅಭಿಪ್ರಾಯಗಳನ್ನು ಒಳಗೊಂಡಿದೆ. ಪ್ರಮುಖ ಸ್ವೀಡಿಷ್ ರಫ್ತು ಮಾರುಕಟ್ಟೆಗಳ ಆರ್ಥಿಕ ಕಾರ್ಯಕ್ಷಮತೆ, ಭವಿಷ್ಯದ ನಿರೀಕ್ಷೆಗಳು ಹಾಗೂ ಕಾರ್ಯಾಚರಣೆಯ ಪರಿಸ್ಥಿತಿಗಳನ್ನು ಹೋಲಿಕೆ ಮಾಡಲು ಸಮೀಕ್ಷೆ ಚೌಕಟ್ಟನ್ನು ಒದಗಿಸುತ್ತದೆ. ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶಿಸುವ ಅಥವಾ ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಗಳಲ್ಲಿ ವಿಸ್ತರಿಸುವ ಸ್ವೀಡಿಷ್ ಕಂಪನಿಗಳು ಎದುರಿಸುವ ಸವಾಲುಗಳು ಮತ್ತು ಲಭ್ಯವಿರುವ ಅವಕಾಶಗಳನ್ನು ಸಮೀಕ್ಷೆ ಗುರುತಿಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಎರಡ್ ಸಾವಿರದ 2025-26 ಸಾಲಿನ ಭಾರತದ ಸಾಫ್ಟ್ವೇರ್ ಸೇವೆಗಳ ರಫ್ತು ಶೇಕಡ 8.2% ಹೆಚ್ಚಾಗಿ $221.4 billion ತಲುಪಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನಿನ್ನೆ ಬಿಡುಗಡೆ ಮಾಡಿರುವ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳ ರಫ್ತಿನ ವಾರ್ಷಿಕ ಸಮೀಕ್ಷೆಯಲ್ಲಿ ಈ ಮಾಹಿತಿ ನೀಡಲಾಗಿದೆ. ಸಮೀಕ್ಷೆಗಾಗಿ 7,569 ಸಾಫ್ಟ್ವೇರ್ ರಫ್ತು ಕಂಪನಿಗಳನ್ನು ಸಂಪರ್ಕಿಸಲಾಗಿದ್ದು, ಪ್ರಮುಖ ದೊಡ್ಡ ಕಂಪನಿಗಳು ಸೇರಿದಂತೆ 2,363 ಸಂಸ್ಥೆಗಳು ಪ್ರತಿಕ್ರಿಯಿಸಿವೆ. ಈ ಸಂಸ್ಥೆಗಳು ಒಟ್ಟು ಅಂದಾಜು ಸಾಫ್ಟ್ವೇರ್ ಸೇವೆಗಳ ರಫ್ತಿನ ಶೇಕಡ 89% ಪ್ರತಿನಿಧಿಸಿವೆ. ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳ ರಫ್ತಿನಲ್ಲಿ ಬಿಪಿಒ ಸೇವೆಗಳು ಪ್ರಮುಖ ಘಟ್ಟವಾಗಿ ಮುಂದುವರೆದಿವೆ. ಭಾರತದ ಸಾಫ್ಟ್ವೇರ್ ರಫ್ತಿಗೆ ಅಮೆರಿಕ ಅತಿದೊಡ್ಡ ಮಾರುಕಟ್ಟೆಯಾಗಿದ್ದು ಶೇಕಡ 54.1% ಪಾಲು ಹೊಂದಿದೆ. ಯುರೋಪ್ ಕೂಡ 31.8% ಪಾಲು ಹೊಂದಿದ್ದರೆ ಬ್ರಿಟನ್ ಶೇಕಡ 15.4% ಸಾಫ್ಟ್ವೇರ್ ಸೇವೆಗಳ ರಫ್ತಿನಲ್ಲಿ ವಿದೇಶದಲ್ಲಿದ್ದುಕೊಂಡೇ ಸೇವೆ ಒದಗಿಸುವ ವಿಧಾನವು ಪ್ರಮುಖವಾಗಿದ್ದು ಒಟ್ಟು ರಫ್ತಿನ ಶೇಕಡ 91.7% ವಿದೇಶಗಳಲ್ಲಿನ ವಾಣಿಜ್ಯ ಉಪಸ್ಥಿತಿಯ ಮೂಲಕ ಒದಗಿಸಲಾದ ಸೇವೆಗಳನ್ನು ಒಳಗೊಂಡಂತೆ ಒಟ್ಟು ಸಾಫ್ಟ್ವೇರ್ ಸೇವೆಗಳ ರಫ್ತು 2025-26 ಶೇಕಡ 9.5% ಹೆಚ್ಚಾಗಿ $239.3 billion ಏರಿಕೆಯಾಗಿದೆ. ಭಾರತೀಯ ಕಂಪನಿಗಳ ವಿದೇಶಿ ಅಂಗಸಂಸ್ಥೆಗಳ ಸ್ಥಳೀಯ ಸಾಫ್ಟ್ವೇರ್ ವ್ಯವಹಾರವು 2025-26 $17.9 billion ಏರಿಕೆಯಾಗಿದೆ. ಹಿಂದಿನ ವರ್ಷ $13.9 billion ಅಮೆರಿಕ ಮತ್ತು ಬ್ರಿಟನ್ ಪ್ರಮುಖ ಮಾರುಕಟ್ಟೆಗಳಾಗಿ ಮುಂದುವರೆದಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಕೆನಡಾದ ಅಂತಾರಾಷ್ಟ್ರೀಯ ವ್ಯಾಪಾರ ಸಚಿವ ಮ್ಯಾನಿಂದರ್ ಸಿಧು ಅವರೊಂದಿಗೆ ನವದೆಹಲಿಯಲ್ಲಿ ಸಭೆ ನಡೆಸಿದರು. ಈ ವೇಳೆ ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಗಳನ್ನು ತ್ವರಿತಗೊಳಿಸಿ ಆದಷ್ಟು ಶೀಘ್ರ ಒಪ್ಪಂದ ಅಂತಿಮಗೊಳಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿದವು. ಸಿಇಪಿಎ ಜಾರಿಯಿಂದ ಸರಕು ಮತ್ತು ಸೇವೆಗಳ ವ್ಯಾಪಾರ, ಹೂಡಿಕೆ ಸೇರಿದಂತೆ ಆರ್ಥಿಕ ಸಹಕಾರದ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಒಪ್ಪಂದವನ್ನು ಶೀಘ್ರ ಅಂತಿಮಗೊಳಿಸುವುದರಿಂದ ದ್ವಿಪಕ್ಷೀಯ ವ್ಯಾಪಾರವನ್ನು ಗಣನೀಯವಾಗಿ ಹೆಚ್ಚಿಸುವ ಮತ್ತು ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಉಭಯ ದೇಶಗಳ ಹಂಚಿಕೆಯ ದೃಷ್ಟಿಕೋನ ಸಾಕಾರಗೊಳ್ಳಲಿದೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ಇಂದು ನಡೆಯಲಿರುವ 2026 ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಮನು ಬಾಕರ್ ಮತ್ತು ಶಾಟ್ಪಟ್ ಪಟು ತಜಿಂದರ್ ಪಾಲ್ ಸಿಂಗ್ ತೂರ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎರಡು ಕಂಚಿನ ಪದಕ ಗೆದ್ದಿರುವ ಮನು ಬಾಕರ್ ಪ್ರಸ್ತುತ ಮಹಿಳೆಯರ 10 meter ಏರ್ ಪಿಸ್ತೂಲ್, ಮಹಿಳೆಯರ 25 meter ಪಿಸ್ತೂಲ್ ಹಾಗೂ 10 meter ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ತಜಿಂದರ್ ಪಾಲ್ ಸಿಂಗ್ ತೂರ್ ಪುರುಷರ ಶಾಟ್ಪುಟ್ನಲ್ಲಿ ಸತತ 3ನೇ ಏಷ್ಯನ್ ಕ್ರೀಡಾಕೂಟದ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. 20th ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ನಾಳೆಯಿಂದ 4 October ನಡೆಯಲಿದ್ದು 37 ಕ್ರೀಡೆಗಳಲ್ಲಿ 500 ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈ ಬಾರಿ 45 ದೇಶಗಳು ಮತ್ತು ಪ್ರದೇಶಗಳ ಕ್ರೀಡಾಪಟುಗಳು 43 ಕ್ರೀಡೆಗಳ 469 ಪದಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಪಿವಿ ಸಿಂಧು, ವೇಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯಿ ಚಾನು ಭಾರತದ ಅಭಿಯಾನವನ್ನು ಮುನ್ನಡೆಸಲಿದ್ದಾರೆ. ಬಾಕ್ಸಿಂಗ್ನಲ್ಲಿ ಲವ್ಲಿನಾ ಬೋರ್ಗೊಹೈನ್ ಹಾಗೂ ಕುಸ್ತಿಯಲ್ಲಿ ಅಮನ್ ಸೆಹ್ರಾವತ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20th ಆವೃತ್ತಿಯ ಉದ್ಯೋಗ ಮೇಳ ಇಂದು. ಪ್ರಧಾನಿ ನರೇಂದ್ರ ಮೋದಿಯವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಪತ್ರ ವಿತರಣೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಿ. ಭಾರತದ ಉದ್ಯಮ ವಾತಾವರಣಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆ ತ್ವರಿತಗೊಳಿಸಲು ಒಪ್ಪಿಗೆ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ. ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಲಿರುವ ಭಾರತದ ಕ್ರೀಡಾಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 o'clock.
2: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಈಗ ಕೇಳೋಣ ಚಿತ್ರಗೀತೆಗಳನ್ನು.

0: ಏನಾಯ್ತು ಅಂತ ಹೇಳಬಾರ್ದ?
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರವರ್ಧನೆಯಲ್ಲಿ ಕೇಳಿ ಗಡಿಬಿಡಿ ಗಂಡ ಚಿತ್ರದ ಗೀತೆಯನ್ನು.

0: ಬಿಸಿ ಏಟು ನನ್ನ ಕೈಗೆ ಇದು ಸ್ವೀಟ್.
1: ಗಡಿಬಿಡಿ ಗಂಡ ನೀನು ಚಿನ್ನ ನಿನ್ನ ಕೈ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 8 ಗಂಟೆ ಆಗುತ್ತಲಿದೆ. ಈ ನಂತರ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: move west-northwestwards towards the South Orissa, North Andhra Pradesh coast during the following 3 to 4 days. Its movement is likely to enhance rainfall activity over Orissa from around September 22nd, particularly over southern parts of the state. The grand opening ceremony of the 20th edition of the Asian Games 2026 will start at the Paloma Mizuha Stadium in Aichi, Nagoya, Japan today at 2:30 p.m. Indian time. We have a report.
1: The Asian Games will run from today to October 4th, with more than 500 Indian athletes set to compete across 37 sports. Double Olympic medalist Manu Bhakar and short putter Tajinder Pal Singh Tur will be India's flag bearers at the opening ceremony. The Indian contingent will feature 5 individual Olympic medalists, despite withdrawal of defending javelin throw champion Neeraj Chopra due to an ankle injury. PV Sindhu will spearhead the badminton campaign, while Meerabai Chanu leads the weightlifting contingent. Shooting will feature Manu Bhakar, Lovlina Borgohain will compete in boxing, and Aman Sehrawat will represent India in wrestling. With Bimal's report, Jigyasa Pandey, Akashwani News, Delhi.
0: And now for a look at today's newspapers, it's over to Tanvi Khurana.
2: Thank you, Sarabjit. On the Tata Group row, the Hindustan Times leads with Tata Sons Chandrasekharan move short of shareholder map. In the backdrop of the tussle between the two factions of Trinamool Congress, the pioneer rides, symbol stripped, Mamta faces her darkest hour. The statesman takes note, UAE President calls up PM Modi, reaffirms commitment to West Asia peace and stability. The Hindu notes, India-Nepal discuss post-flood recovery reset in bilateral ties. In view of alleged regulatory violations, the Financial Express takes note, FSSAI move against Nestle infant products. 80 chefs, 450 menu items inside Asian Games kitchen. It's a culinary Olympics, says the Indian Express. Marathi film Gondhal is India's pick for Oscars 2027, informs the Hindu. And finally, the Asian Age on its middle page captures a picture of mother cheetah along with her cubs. India-born cheetah gives birth to 4 at Kuno. And with that, it's back to you, Sarabjit.
0: Thank you, Tanvi. And now, before we end the bulletin, the headlines once again. Prime Minister Narendra Modi to distribute more than 51,000 appointment letters to newly appointed youth at 20th Rozgar Mela this afternoon. Prime Minister Modi to inaugurate International Conference on the Future of Environment and Climate Dynamics in New Delhi today. India and Canada reaffirm their commitment to expedite comprehensive economic partnership agreement negotiations to further deepen economic ties. India ranks first in business climate among 41 global markets, reports Swedish Chamber of Commerce, and 20th edition of Asian Games 2026 set to begin in Japan today. And with that, we end the morning news. Have a great day.
3: Akashvani Ayushvani ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರವನ್ನು ತಿಳಿಸುತ್ತಾರೆ ಡಾಕ್ಟರ್ ಸುಮಾ ನಾಗರಾಜ್, ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಕೇಳಿ ಆಯುಷ್ ವಾಣಿ.
4: ಯುನಾನಿ ವೈದ್ಯ ಪದ್ಧತಿಯು ಪ್ರಾಚೀನ ವೈದ್ಯ ಪದ್ಧತಿ ಹಾಗೂ ವೈಜ್ಞಾನಿಕವಾಗಿದ್ದು ಇದರ ಮೂಲ ಗ್ರೀಸ್ ದೇಶವಾಗಿದೆ. ಯುನಾನಿ ವೈದ್ಯ ಪದ್ಧತಿಯ ಜನಕ ಹಿಪ್ಪೊಕ್ರೇಟ್ಸ್. ಈ ಪದ್ಧತಿಯು ಗ್ರೀಸ್ ದೇಶದಿಂದ ರೋಮ್, ಈಜಿಪ್ಟ್, ಮಧ್ಯ ಏಷ್ಯಾ ಭಾಗಗಳಾದ ಪರ್ಷಿಯಾ, ಇರಾನ್, ಅರಬ್ ಮುಂತಾದ ದೇಶಗಳಲ್ಲಿ ತನ್ನ ಛಾಪನ್ನು ಮೂಡಿಸಿ ಹಾಗೂ ಅಪಾರ ಕೊಡುಗೆಯನ್ನು ಕೊಟ್ಟು ಭಾರತ ದೇಶದಲ್ಲಿ ನೆಲೆಯೂರಿ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಒಂದಾಗಿದೆ. ಯುನಾನಿ ವೈದ್ಯ ಪದ್ಧತಿಯ ಸಿದ್ಧಾಂತದಲ್ಲಿ 4 ಧಾತುಗಳು ಅಂದರೆ ಅರ್ಕಾನ್, 4 ದೋಷಗಳು ಅಖ್ಲಾತ್ ಹಾಗೂ ಪ್ರಕೃತಿ ಮೂಲಭೂತವಾಗಿರುತ್ತದೆ. ಮನುಷ್ಯನ ಜೀವನದಲ್ಲಿ ದೈಹಿಕ ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ಮಾನಸಿಕ ಆರೋಗ್ಯಕ್ಕೆ ಕೊಡಬೇಕೆಂದು ಯುನಾನಿ ವೈದ್ಯರು ವಿಸ್ತಾರವಾಗಿ ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿನಿಂದ ಹಿಡಿದು ವೃದ್ಧರವರೆಗೆ ಮಾನಸಿಕ ಒತ್ತಡಗಳಿಂದ ಆಗುವ ಅನಾಹುತಗಳನ್ನು ನೋಡುತ್ತಲೇ ಇರುತ್ತೇವೆ. ರೋಗವನ್ನು ಗುಣಪಡಿಸುವುದಕ್ಕಿಂತ ಅದನ್ನು ತಡೆಗಟ್ಟುವುದೇ ಮೇಲೆಂದು ನಮ್ಮ ಯುನಾನಿ ವೈದ್ಯ ಪದ್ಧತಿಯು ಅನುಮೋದಿಸಿದೆ. ಮನುಷ್ಯನ ಆರೋಗ್ಯಕ್ಕೆ ಆಹಾರ ಹೇಗೆ

0: ಮುಖ್ಯವು. ಹಾಗೆಯೇ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯ ನಿದ್ರೆ, ಚಟುವಟಿಕೆ, ಪೌಷ್ಟಿಕ ಆಹಾರ ಸೇವನೆ ಅತ್ಯಂತ ಮುಖ್ಯವಾಗಿರುತ್ತದೆ. ಬಹಳ ಹಿಂದೆಯೇ ನಮ್ಮ ಹಕೀಮರು ಮಾನಸಿಕ ಒತ್ತಡ, ಖಿನ್ನತೆ, ನೆನಪಿನ ಶಕ್ತಿಯ ಕುಂದುವಿಕೆ, ಮಾನಸಿಕ ತಳಮಳ ಮುಂತಾದ ಕಾಯಿಲೆಗಳ ಕಾರಣ, ತಡೆಗಟ್ಟುವಿಕೆ, ನಿರ್ವಹಣೆ ಹಾಗೂ ಚಿಕಿತ್ಸೆಯ ಬಗ್ಗೆ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಿರುತ್ತಾರೆ. ಯಾವ ಶಕ್ತಿಯಿಂದ ನಮ್ಮ ಮೆದುಳಿನ ಕಾರ್ಯಗಳು ಸರಿಯಾಗಿ ನಡೆಯುವುದೋ ಅದನ್ನು ಹುವತೆ ನಫ್ಸಾನಿಯಾ ಎಂದು ಕರೆಯುತ್ತಾರೆ. ಮೆದುಳಿನ ಎಲ್ಲಾ ಕ್ರಿಯೆಗಳು ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಮನಸ್ಸಿನ ಆರೋಗ್ಯವು ನಮ್ಮ ಆಂತರಿಕ ಹಾಗೂ ಸುತ್ತಮುತ್ತಲಿನ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗೆಯೇ ಅದರಲ್ಲಿ ಏನೇ ಏರುಪೇರಾದರೂ ಇತರ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಶರೀರ ಹಾಗೂ ಮನಸ್ಸು ಒಂದರ ಮೇಲೊಂದು ಪ್ರಭಾವಿತವಾಗಿರುತ್ತದೆ. ಮೆದುಳಿನ ಸ್ವಂತ ಪ್ರಕೃತಿಯಲ್ಲಿ ಬದಲಾವಣೆಯಾದದ್ದಲ್ಲಿ ಮಾನಸಿಕ ಕಾಯಿಲೆಗಳು ಉಂಟಾಗುತ್ತದೆ. ಯುನಾನಿ ಪದ್ಧತಿಯಲ್ಲಿ ಮಾನಸಿಕ ಕಾಯಿಲೆಗಳ ತಡೆಗಟ್ಟುವಿಕೆ, ನಿರ್ವಹಣೆ ಹಾಗೂ ಚಿಕಿತ್ಸೆಗಳು ಲಭ್ಯವಾಗಿರುತ್ತದೆ. ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ತಿಳಿಸಿರುವಂತೆ ವಾಯುವಿಹಾರ, ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವ ಆಹಾರ ಪದಾರ್ಥಗಳ ಸೇವನೆ, ಕೆಲವು ದ್ರವ್ಯಗಳಿಂದ ಅಥವಾ ಎಣ್ಣೆಗಳಿಂದ ನುತೂಲ್ ಮಾಡುವುದು, ಮಸಾಜ್ ಮಾಡುವುದು, ಹಮಾಮ್ ಮಾಡಿಸುವುದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ತೊಂದರೆ ಇದ್ದಲ್ಲಿ ತಮ್ಮ ಮನೆಯವರ ಜೊತೆಯಲ್ಲಿ ಮುಕ್ತವಾಗಿ ಮಾತಾಡುವುದು, ವ್ಯಾಯಾಮ ಮಾಡುವುದು ಹಾಗೂ ಸೂಕ್ತ ಪರಿಹಾರಗಳನ್ನು ತಜ್ಞ ವೈದ್ಯರ ಸಲಹೆ ಪಡೆಯುವುದು ಉತ್ತಮವೆಂದು ತಿಳಿಸಿರುತ್ತಾರೆ. ಕೋಪ, ತಳಮಳ, ಖಿನ್ನತೆ ಇತ್ಯಾದಿಗಳಿಂದ ದೂರವಿರುವುದು ಸೂಕ್ತ. ಗ್ರಹಣ ಶಕ್ತಿ ಅಥವಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಧ್ಯಾನವನ್ನು ರೂಢಿಸಿಕೊಳ್ಳುವುದು, ಜಾಗದ ಬದಲಾವಣೆ, ಒಳ್ಳೆಯ ಸಂಗೀತ ಆಲಿಸುವುದು, ಸುಗಂಧ ಭರಿತ ದ್ರವ್ಯಗಳಿಂದ ಚಿಕಿತ್ಸೆ ಮಾಡುವುದರಿಂದ ಬಹಳ ಪರಿಣಾಮಕಾರಿಯಾಗಿರುತ್ತದೆ. ಯಾವುದೇ ಮಾನಸಿಕ ತೊಂದರೆಗಳಲ್ಲಿ ಸೂಕ್ತ ಯುನಾನಿ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರವನ್ನು ತಿಳಿಸಿದವರು ಡಾಕ್ಟರ್ ಸುಮಾ ನಾಗರಾಜ್, ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
9: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

0: ನಾನು ಹೋಗಿ ಬರಲಿ.
1: ಊರಿಗೆಲ್ಲ ಇವನೇ ಒಬ್ಬ ಶೂರ, ಹೋಗಿ ಬಾರುತ್ತರಲ್ಲೇ.
0: ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಈ ಬಳ್ಳಿಗೆ ಲಾಂಛನ.

0: ಎಂದು ತಿಳಿದ ರೌಡಿ ರಾಮ ನಾನು.
1: ಅಯ್ಯೋ ರಾಮ ರಾಮ ಕೃಷ್ಣ ಪ್ರಭುವೆ ಮೊದಲು ತೊಲಗು ನೀನು.
0: ಅರೆ ಬಂದಳೋ ಬಂದಳೋ ಕಾಂಚನ ಕಾಂಚನ ಕಾಂಚನ, ಜಂಭವೇ ಇವಳಿಗೆ ಲಾಂಛನ ಲಾಂಛನ ಲಾಂಛನ. ಓ ಅಂದದ ಬೊಂಬೆ ನೀನು, ಕೋಪದಲ್ಲಿ ಮಿಂಚುವ ರಾಣಿ ಜೇನು, ಈ ಅಂದದ ಮೇಲೆ ನಾನು ರಾಗದಲ್ಲಿ

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಇದುವರೆಗೆ ಕೇಳಿದ್ರಿ ಸಾಂಗ್ಲಿಯ ಚಿತ್ರದಿಂದ ಮಂಜುಳಾ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಚಿತ್ರಗೀತೆಯನ್ನು. ಇನ್ನು ಮುಂದೆ ಕೇಳಿ ನಕ್ಕರೆ ಅದೇ ಸ್ವರ್ಗ ಚಿತ್ರದ ಗೀತೆಯನ್ನು.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾ ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 9:05. ಈ ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ.

0: 9:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು.

0: ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ ಆಟವಾಡುತ್ತಾ ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90

0: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ
1: ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಇದು ಆಕಾಶವಾಣಿ. ಸಮಯ 9:10 ಇನ್ನೀಗ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸರಣಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಸೂರ್ಯ ಚಂದ್ರ, ಏ ಸೂರ್ಯ ಚಂದ್ರ, ಹುಡುಗರು ಒಂದು ಯಾವಾಗ ರಾತ್ ಬೆಳಗನ ಮೊಬೈಲ್ ನೋಡ್ತಾವು, ಈಗ ಬೇಕಾದಷ್ಟು ಹೋದ್ರೆ ನೀ ಹೇಳಂಗ ಇಲ್ಲ. ಏ ಸೂರ್ಯ ಬಂದು ಯಾವತ್ತಾಯ್ತು ಏನು ಸುದ್ದಿ ಹೇಳ್ತಿರಿಲ್ಲ, ಏನು ತರಲೆ ಚಬಿಕಿ?
2: ಏ ವಾ ಸೂರ್ಯ, ಇಲ್ಲೇ ಮುಕ್ಕೊಂದ ನೋಡು ಮಗ್ಲೇ, ನನ್ನ ಮಗ್ಲೇ.
1: ಹಾಂ, ಹೆಸರು ಇಟ್ಟಿನಲ್ಲ, ಅದನ್ನು ನೀವ ತಿಳ್ಕೊಂಬಿಟ್ರಿ ಇಬ್ರು.
2: ಹ್ಞೂ, ನಾವೇ ಮತ್ತೆ
3: ಯಾವ ಮಾ ಚಂದ್ರದನ್ನ ಬೆಳ್ತಾನ ಹೋಗ್ಯಾನೆ ಅಲ್ಲೇ, ಈಗ ಬಂದು ಮಕ್ಕೋಣ.
1: ಹ್ಞೂ, ನಗ್ಸೂದು ಮಾತ್ರ ಮಾಡ್ತಿರ್ ನೋಡು ತಾಯಿಗೆ. ಇದು ಒಂದು
3: ಏ ನೋಡಿ, ಅವಿನ ಭಾಳ ಬೈತಾಳ ಹೇಳಮ್ಮ.
1: ನೋಡ್ರಿಪ್ಪ, ಏನು ಭಾಳ ಯೋಚ್ಕೋಬೇಡ್ರಿ.
4: ಟೂರ್ ಹೇಗಿದ್ದಾಗ
3: ನೋಡಿ, ಪಟ್ಟಣ ಜಾಗ ಮೇಡಮ್ ನೋಡಿ,
1: ಹೇಳ್ರಿ ಹೇಳ್ರಪ್ಪ.
2: ಏ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲಿ.
1: ಹಾಂ ನೋಡ್ರಿ, ಹೊತ್ತಲ್ ಕಾಕಿನಿ ಜಳಕ ಮಾಡಿ ದೌಡ್ ಬರ್ರಿ.
3: ನಾನು ಜಲ್ದಿ ಹೋಗ್ಬೇಕು, ಯಾವ ಪಟ್ ಪಟ್ ಜಳಕ ಮಾಡಿ ಹೋಗ್ತೀನಿ. ನಾಷ್ಟ ಮಾಡಿಲ್ಲ?
1: ಏ ನಾಷ್ಟ ಏನು, ಬಿಸಿ ರೊಟ್ಟಿನೇ ಬಡಿತೀನಿ, ಉಂಡು ಹೋಗಾಕತ್ರಿ.
2: ಏ ನನ್ನ ಕೆಲ್ಸಕ್ಕೆ ಟೈಮ್ ಆಗೈತೆ, ನಾನು ಬಿಟ್ಟು ಹೋಗ್ಬೇಕಾ? ನೀನು ಗಾಡಿ ತೊಗೊಂಡು ಬಂದೆ.
3: ಏ ನಾ ಎಲ್ಲ ಬಿಟ್ಟು ಹೋಗಲ್ಲ, ನೀನು ನಿನ್ನ ಪಾಡಿ ನೀವು ಹೋಗು, ನನ್ನ ಪಾಡಿ ನಾ ಹೋಗ್ತೀನಿ.
2: ಇಲ್ಲಾಂದ್ರೆ ಗಾಡಿ ನಾ ಹೋಯ್ತು ನೋಡಿ, ನೀನು ಆ ಕಡೆ ನಡ್ಕೋತ ಹೋಗ್ಬೇಕು.
3: ನಾ ದೊಡ್ಡ ಒಂದಿನ ಗಾಡಿ ನಾ ಅಂದದ.
2: ಏ ಏ
3: ದಮ್ಮಿ ಇಡಿ, ಹೋಗ್ಬೇಕು ನೋಡೋದಕ್ಕೆ. ನಾ ಕೊಡಲ್ಲ.
2: ಏ ಅವ್ವ ರೊಕ್ಕ ಕೊಟ್ಟಳ ಅದ್ರೊಳಗೆ. ಅವ್ವ
1: ಏ ಸೂರ್ಯಚಂದ್ರ, ಹಲೋ, ಇಬ್ರು ಅಳಿ ಜೋಳಿ ಹುಟ್ಟಿರಿ, ಇಬ್ರು ನಡ್ಬರ್ಕ ಅಂತೇಳಿ ನಿಮ್ಮ ಅಪ್ಪ ಗಾಡಿ ಕೊಡ್ಸ್ಯಾನ. ಒಬ್ರಿಗೊಬ್ರು ಸಹನ ಶಕ್ತಿನೇ ಇಲ್ಲ ನೋಡು ಇಬ್ಬರಿಗೆ.
3: ನೀ ಹೆಸರು ಹೆಂಗಿಟ್ಟಿ, ನಾವ್ ಏನ್ ಮಾಡೋ ಹೇಳು?
1: ಏ ಮತ್ತೆ ಇಬ್ರು ಅನ್ಯೋನ್ಯವಾಗಿ ಇರ್ಲತ್ತೆ ಇಟ್ಟಿನ ಅದನ್ನ.
2: ಸೂರ್ಯ ಹಗ್ಲತ್ ಬರ್ತಾನ ಚಂದ್ರಮ್ಮ, ನಾನು ರಾತ್ರಿ ಬರ್ತೀನಿ ಗೊತ್ತ ತಿಳ್ಕೊಂಬತ್ತೆ.
1: ಇಂಥದೆಲ್ಲ ನೀವೇ ಕಟ್ಕೊಂಡ್ರಿ ನಾ ಕತಿ ಇದನ್ನ.
2: ಹೌದು ಮತ್ತ,
3: ಮತ್ತೆ ಹಿಂಗಾಗಿ ನಮ್ಮ ಕಾಲೇಜ್ ನಾಗ ಹಿಂಗೆ ಮಾತಾಡ್ತಾರ, ಅವ ಇದ್ರ ನಾ ಇರಲ್ಲ, ನಾ ಇದ್ರ ಅವ ಇರಲ್ಲ.
1: ಹೆಸರಿಗೂ ಬತ್ತ ಅದನ್ನು ಹಂಗನ್ನೋದು.
3: ಹುಡುಗರು ಹಿಂಗೆ ಅಂತಾರ ಮತ್ತೆ.
1: ಹೋಗ್ಲಿ ಬಿಡು, ಅವ್ರದೇನು ತಲೆ ಹಾಕೋಬೇಡ್ರಿ ತಮ್ಗಳ. ಅಲ್ಲ ಅವರು ಸಾವಿರ ಮಾತಾಡ್ಲಿ, ಅದ್ರ ತಕ್ಕ ನೀವು ಒಂದು ಹೊಂದಾಣಿಕೆ ತಿಂದಿರ್ಬೇಕು ತಮ್ಗಳ ಇಬ್ಬರಿಗೆ. ಅದಕ್ಕೆ ಇಟ್ಟಿನಿ ಚಂದ ಹೆಸರು, ನಮ್ಮ ಆಯ್ಸುದ ಅಂದು ಈ ಹೆಸರು ಆರ್ಸನ ಭಾಳ ಚಂದ ಐತಿ, ಇದೇ ಇಡೆಯವ ತಂದಳು. ಅಲ್ಲೋ ಸೂರ್ಯ ಅಗ್ಲತ್ ಬೆಳಗಿದ್ರ ಚಂದ್ರಾಮ ಸಂಜಿನಾಗ ಬೆಳಗ್ತಾನ, ಅದಕ್ಕತ್ತ ಹೇಳಿ ಹೊಂದಾಣಿಕೆ ತಿಂದು ಹೋತಾವ ನನ್ನ ಮಕ್ಕಳತ್ತ ಇಟ್ಟೇವಿ.
2: ಆಯ್ತಾಯ್ತವ, ನಿನ್ನ ಆಸೆ ನಾವು ನಿರಾಶೆ ಮಾಡಂಗಿಲ್ಲ, ಹಂಗೆ ಇರ್ತೇವೆ ನೋಡಿ.
3: ಆಯ್ತು ಬಾ ಚಂದ್ರು, ಬಿಟ್ಟು ಹೋತೀನಿ ನಿನಗೆ.
2: ಹ್ಞೂ, ನಡಿ ನಡಿಪ್ಪ,
3: ನಡಿ ಬಾ, ಹಿಂದೆ ಕೊಡು ಪಟ್ನೆ ಕೊಡು.
2: ಹ್ಞೂ ಆಯ್ತು.
1: ದಮ್ಮಿಡ್ರಿ ತಮ್ಗಳ, ಬಿಟ್ಟು ಹೊಂಟ್ರಿ ನೋಡವ್, ತೊಗೊಂಬಂದಿರಲ್ಲ ಮೊನ್ನೆ ಹೆಲ್ಮೆಟು ಹಾಕೊಂಡು ಹೋಗ್ರಿ ಅವ.
3: ನಾ ಅಂತೂ ಹಾಕಲ್ಲಪ್ಪ, ನೀ
2: ನಾ ಹಾಕಂಗಿಲ್ಲ.
1: ಈಗ ಇಲ್ಲೋಡಿಲಿ ನಾವಲ್ಲೇ ನೀವಲ್ಲೇ ಅಂದ್ರೆ ನೋಡಿ, ಗಾಡಿನೇ ಕೊಡೋದಿಲ್ಲ.
3: ಯಾವಾಗ ಕೂದಲು ಇದಾತವ ಯಾವ.
1: ಏಯ್

0: ಏನಾಗೋದಿಲ್ಲ, ಸಣ್ಣದನ್ನು ಹಣಗಿ ಇಟ್ಕೊಂಡೆಲ್ಲ ಹೋಗಾನು ಇಕ್ಕೊಳ್ಳೋದಪ್ಪ, ಹಂಗೆಲ್ಲ ಹೋಗಬಾರ್ದು, ಹಾಕೊಂಡು ಹೋಗ್ರಪ್ಪ ಶಾಣೆ.
1: ನೀ ಗಾಡಿ ಹೊಡೆಯತ್ತಲ್ಲ, ನೀನ ಹಾಕೋರ?
2: ಏ ನಾ ಹಾಕೊಳ್ಳಪ್ಪ, ನೀ ಹಾಕೋ, ಹಿಂದೆ ಕೂತಿಯಲ್ಲ ನೀ, ನನ್ನ ಕೈ ಹ್ಯಾಂಡಲ್ ಇರ್ತದೆ, ನನಗೆ ಏನೂ ಆಗಲ್ಲ, ನೀನೇ ಬಿದ್ದೆಂದ್ರ.
1: ಏಯ್ ನಾ ಎಲ್ಲಿ ಬೀಳ್ತೀನಿ, ಹಿಂದೆ ಹಿಡ್ಕೊಂಡು ಕೂತಿರ್ತೇನ, ನೀ ಹಾಕೋ ಹೆಲ್ಮೆಟ್. ಗಾಡಿ ಹೊಡೆಯೋ ಹೆಲ್ಮೆಟ್ ಹಾಕೋ ಗೊತ್ತಿಲ್ಲ,
0: ಎರಡೇ ಸಾಯ್ತಾವ ಎರಡು.
2: ಅವ್ರು ಬೈತಾಳ, ಇಬ್ರು ಹಾಕೊಳ್ಳ, ಮುಂದೆ ಹೋಗಿ ತೆಗೆದ್ರ ಆಯ್ತು, ಅವ್ಗ ಏನ್ ಗೊತ್ತಾತ.
0: ತಗೋರಿಪ್ಪ ಇಬ್ರು ಹಾಕೊಂಡೆ ಹೋಗ್ರಿ.
1: ಹಾಕ್ಲೇ
0: ಹೋರಿಯಪ್ಪ.
1: ಹಾಂ ಬಾ.
0: ಅಲ್ರು ಹೆಲ್ಮೆಟ್ ಹಾಕೋ ಅಂದ್ರೆ ಅಲ್ಲ ನಾವಲ್ಲ ನೀವಲ್ಲ ಅಂತೀರಿ. ಮೊನ್ನೆ ಮೂಲಿಗೆ ಕಣ್ಮುಟ ನೋಡ್ರಿ, ಇಲ್ಲ ಆಕ್ಸಿಡೆಂಟ್ ಆಗಿದ್ದು.
2: ಹೌದು ಚಂದ್ರ,
0: ನನ್ನ ಬಂಗಾರ ಎಲ್ಲ ಹಾಕೊಂಡು ಹೋಗ್ರಿಪ್ಪ.
2: ಈಗ ನಾವು ಕೂದ್ಲು ಹಾಳಾತೇವ ಅಂತೀವಿ, ತಲೆ ಇದ್ರೆ ಕೂದ್ಲ,
1: ಜೀವನ ಇದ್ರ ತಲೆ ಕೂದ್ಲು.
2: ಅದಕ್ಕೆ ಹಾಕೊಳಂ ಹೆಲ್ಮೆಟ್ ಹಾಕೊಳಂ. ನೋಡಿಲ್ಲ ಮಾನ್ನಿ ಆ ಬಾಜು ಮನಿ ಕೃಷ್ಣಂದು ತಲೆನೇ ಇದಾಗ್ಯದ, ಇಬ್ರು ಹೊಂಟಿದ್ರು ಹಿಂಗೆ ದೋಸ್ತ. ಹ್ಞೂ ಅದೇ ಮುಂದೆ ಕೂತಾವಂತ ಖಲಾಸಿ ಆಗ್ಯಾನ, ಹಿಂದೆ ಕೂತಾವಂಗೆ ಏನಾಗ್ಯದ, ತಲೆ ಪೆಟ್ಟ ಆಗ್ಯದ, ಬಂದು ದವಾಖಾನೆಗೆ ಅಡ್ಮಿಟ್ ಮಾಡ್ಯಾವ, ಗೊತ್ತೇನೆ ಅವ ನಿನಗ.
0: ಆಗಿದ್ದು ಅಟ್ಟೆ ಕೇಳಿನ ತಮ್ಮ, ಮುಂದೆ ಏನಾಯ್ತಮ್ಮ ಅದು?
2: ಯವ್ವಾ ನೀ ಆಕ್ಸಿಡೆಂಟ್ ಆಗಿದೆ ಅಟ್ಟೆ ಕೇಳಿ, ನಾವು ಮುಂದೆ ಹೋಗಿ ನೋಡಿದೀವಿ, ಅವ ಮುಂದೆ ಕುಂತಾವಂತೂ ಕಲಾಸ ಆಗ್ಯಾನ ಅಲ್ಲೇ.
0: ಅಯ್ಯೋ ಶಿವನ,
2: ಹಿಂದೆ ಕೂತವನಿಗೆ ಅದು ಬೀಳನ ತಲಿಗೆ ಕಲ್ಲು ಬಡ್ದು ಬಿಟ್ಟದೆ, ಅವ ತಲಿಗಡ್ದು ಏನೋ ಬ್ರೈನ್ ಡೆಡ್ ಆಗಿದೆ, ಅವ ಮೆದುಳು ನಿಷ್ಕ್ರಿಯಗೊಂಡು ಬಿಟ್ಟದಂತೆ.
0: ಅಂದ್ರೆ ಕೆಲಸ ಮಾಡಂಗಿಲ್ಲ.
2: ಹ್ಞೂ ದವಾಖಾನೆ ತಂದು ಹಾಕಿದ್ರವ ಅಲ್ಲಿ, ಅವಾಗ ಏನಾಗ್ಯದ ಅವ್ನು ಡಾಕ್ಟ್ರ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡ್ಯಾರ, ಇಲ್ಲ ಬ್ರೈನ್ ಡೆಡ್ ಆಗೈತಿ, ಮುಗಿತೀವ, ಕೋಮಾದಾಗ ಇರ್ತಾನಿನ್ನ, ಇನ್ನು ಇದಕ್ಕೊಂದು ಆಪ್ಷನ್ ಅದ, ನೀವು ಅಂಗಾಂಗಗಳನ್ನ ಬೇರೆಯವ್ರಿಗೆ ದಾನ ಮಾಡ್ಬೋದ ತಂದ್ರತ್ಯವ.
0: ಅಲ್ಲ ತಮ್ಮ, ಅವ ಮುಂದೆ ಬದುಕಲೇ ಇಲ್ಲ. ಇಲ್ಲ ಅಂದ್ರೆ ಏನದು ಹಂಗಂಗ ಅಂದ್ರೆ ಏನದು?
2: ಅವ ಬ್ರೈನ್ ಕೆಲಸ ಮಾಡಲ್ಲ, ಅವ ಎಲ್ಲ ಹಾರ್ಟ್ ಕಿಡ್ನಿ ಅವೆಲ್ಲ ಚಲೋ ಇರ್ತಾವು, ತಲೆ ಕೆಲಸ ಮಾಡಲ್ಲ.
1: ಅಷ್ಟೇ ಇರ್ತತಿ, ಸುಮ್ ಅನ್ಕೊಂಡಲ್ಲೇ ಇರ್ತಾನವ, ನೋಡಂಗಿಲ್ಲ ಮಾತಾಡಂಗಿಲ್ಲ ಏನಿಲ್ಲ, ಉಸಿರ್ ಅಷ್ಟೇ ಆಡ್ತಿರ್ತತಿ.
2: ಬ್ರೈನ್ ಡೆಡ್ ಆಗಿರ್ತಾವ, ಎಲ್ಲ ಅಂಗಗಳು ಚಲೋ ಇರ್ತಾವ, ಅವ ಮುಗಿತ್ ಏನು.
1: ಹ್ಮ್ ಅವ ಮನ್ಕೊಂದಲ್ಲೇ ಮನ್ಕೊಂಡ್ ಬಿಟ್ಟಿರ್ತಾನ ನೋಡ, ಅಷ್ಟೇ ಅವ್ನ ಜೀವನ.
0: ಏನೋ ಕೋಮಾದಾಗತ್ತಾರ ಹಂಗೆ.
2: ಅದಕ್ಕೆವ ಡಾಕ್ಟರ್ ಹೇಳದ್ರತ್ತ, ಈಗಂತೂ ಇವ ಮುಗಿತೀವ, ಇನ್ನು ಸತ್ತಂಗೆ ಇವ, ನೀವು ಏನ್ ಮಾಡ್ಬೋದು, ಅವನ ಅಂಗಾಂಗಗಳು ಚಲೋ ಇರ್ತಾವು, ಅವೆಲ್ಲ ದಾನ ಮಾಡ್ಬೋದು ಅಂತಂದ್ರತ್ಯವ.
0: ಅದ ಹೆಂಗ್ ದಾನ ಮಾಡ್ತಾರೋ ತಮ್ಮ ಬದುಕದಾಗ?
2: ಏ ಯವ್ವ ನಿನ್ ಗೊತ್ತಿಲ್ಲೇನೋ, ನಮ್ಮ ಇಡೀ ಬಿಜಾಪುರ ಯಾಕ ಕರ್ನಾಟಕ ತುಂಬಾ ಇದೆ ದೊಡ್ಡ ಸುದ್ದಿ ಆಗ್ಯದ.
0: ಏನು ಹಿಂಗ್ ದಾನ ಮಾಡುದ? ಅದೇನೇನ್ ದಾನ ಮಾಡ್ತಾರ ತಮ್ಮ?
2: ಅವ ಹಂಗಾಯ್ತಲ್ಲ ಆಕ್ಸಿಡೆಂಟ್ ಆಗಣ ಏನ್ ಮಾಡ್ಯಾರ ಡಾಕ್ಟರ್ಗಳು, ಈಗ ಅವನು 14-15 ಅಂಗಾಂಗಗಳು ತಕ್ಕೊಂಡಾರತ್ತ, ತಕ್ಕೊಂಡು ಬ್ಯಾರೆ ಬೇರೆಗೆ ಇರಲ್ಲ, ಅವ್ರಿಗೆ ಕೊಟ್ಟಾರಂತ. ಅವ ಒಬ್ಬ ಮನುಷ್ಯ 12-13 ಮಂದಿಗೆ ಬೆಳಕಾಗ್ಯಾನಂತ ನೋಡು.
0: ಅಂದ್ರೆ ಒಟ್ಟ ನೀ ಹೇಳುದೇನಂದ್ರ ಪುಣ್ಯ ಕೆಲಸ ಮಾಡೋದು.
2: ಭಾರಿ ಪುಣ್ಯ ಕೆಲಸವ. ಈಗ ಅವ ಒಬ್ಬವ ಬ್ರೈನ್ ಅಂತೂ ಡೆಡ್ ಆಗ್ಯದ, ಮುಗಿತಾವ ಇರಲತ್ತಿರ. ಅವ್ರ ಮನೆಯವ್ರು ಏನು ಧೈರ್ಯ ಮಾಡಿ ಏನು ಮಾಡ್ಯಾರ, ಆಯ್ತುರಿ ಅವನು ಏನೇನು ಬರ್ತಾವ ಅವೆಲ್ಲ ತೊಗೊಂಡು ನೀವು ಬೇರೆಯವ್ರಿಗೆ ಇದು ಮಾಡ್ರಿ ಅಂತ ಹಾಕ್ರಿ ಅಂತ ಹೇಳ್ಯಾರಂತ. ಅವಾಗ ಡಾಕ್ಟ್ರುಗಳು ತೊಗೊಂಡ್ರಂತ, ಎಷ್ಟು ಅಂದು ಹಾರ್ಟ್ ತೊಗೊಂಡಾರಂತ, 2 ಕಿಡ್ನಿ ಅಂತ, ಕಣ್ಣಂತ, ಲಿವರ್ ಅಂತ, ಶ್ವಾಸಕೋಶ ಅಂತ, ಚರ್ಮ ಅಂತ, ಇವೆಲ್ಲ ತೊಗೊಂಡು ಸುಮಾರು ಒಂದು 12-13 ಮಂದಿಗೆ ಹಾಕ್ಯಾರತ್ ನೋಡಿ ಅವೆಲ್ಲ.
0: ಬಾ ಪುಣ್ಯ ಕೆಲಸ ಮಾಡ್ಯಾನ ಬಿಡುತ್ತಮ್ಮ.
1: ಅವ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದ, ಇನ್ನೊಬ್ಬರ ಜೀವನಕ್ಕೆ ಬೆಳಕಾದವ.
0: ಹೌದತಿ.
1: ಹ್ಞೂ
2: ಅದಕ್ಕೆವ ಇದನ್ನ ನೋಡಿ ಒಂದಿಷ್ಟು ಮಂದಿ ಪ್ರೇರಣೆಗೊಂಡು ಅವರು ಹಂಗಂಗ ದಾನ ಮಾಡಿರತ್ತ.
0: ಮಾಡು ಚಲೋ ಅತಿ ತಮ್ಮ.
2: ಹ್ಞೂ
1: ನಾವು ಮಾಡ್ಬೋದು.
0: ಹೌದಾ?
1: ಹ್ಞೂ
0: ಏಪ್ಪ ಏನ್ ಯಾಕೆ ಮಾಡಲ್ಲಕ್ಕಪ್ಪ, ಬ್ಯಾಡಪ್ಪ ನನಗಿರೋರು ಇಬ್ರು ಅವಳಿ ಜೋಳಿ ಹುಟ್ಟಿರಿ ಸೂರ್ಯ ಚಂದ್ರಮ್ಮನ್ಗತ್ಲಿ, ನೀವೇನಾರು ತಲೆ ಕೆಡ್ಸ್ಕೊಂಡಿರಿ.
2: ಏ ಯವ ಈಗ ತಗೋತಾರೆ ನಾವು
0: ಮತ್ತ
2: ಅವು ಸತ್ತ ಮ್ಯಾಗ ತಗೋತಾರ.
0: ಹೆಂಗ
1: ನೇತ್ರದಾನ ಮಹಾದಾನ ಅಂತ ಹೇಳ್ತಾರಲ್ಲ ಹಂಗ, ಅವು ಕೇಂದ್ರಗಳು ಇರ್ತಾವ ನೇತ್ರದಾನ ಕೇಂದ್ರಗಳು, ಅಲ್ಲಿ ನಾವು ನಮ್ಮ ಹೆಸರನ್ನು ನೋಂದಾಯಿಸಿದೇವೆ ಅಂದ್ರೆ, ನಾವು ಒಂದು ವೇಳೆ ಸತ್ತ ನಂತರ ಅವರು ಫೋನ್ ಮಾಡಿದೆ ಅಂದ್ರೆ ಅವರಾಗೆ ಬಂದು ನಮ್ಮ ಕಣ್ಣುಗಳನ್ನ ತೊಗೊಂಡು ಹೋಗಿ, ಕುರುಡರು ಇರ್ತಾರೆ ಅಂಗವೈಫಲ್ಯ ಏನು ಇರ್ತೈತಿಲ್ಲ ಅವ್ರಿಗೆ, ಅವ್ರಿಗೆ ಹಾಕಿದ್ರಂದ ಅವ್ರಿಗೂ ದೃಷ್ಟಿ ಬರ್ತೈತೆವ. ಅಂದ್ರೆ ನಮ್ಮ ಕಣ್ಣು ಮುಚ್ಚಿದ್ರು ನಮ್ಮ ಕಣ್ಣುಗಳು ಇನ್ನೂ ಜೀವಂತವಾಗಿರ್ತಾವೆ, ನೋಡ್ಬೋದು ಅನ್ನುವಂಥದ್ದು ಒಂದು ಸಾರ್ಥಕತೆಯನ್ನು ಮೆರೆದಂಗೆ ಆಕೈತೆ ನೋಡವ.
0: ನೋಡಪ್ಪ ಇದೆಲ್ಲ ಸಿನಿಮಾ ನಾಟಕದಾಗ ಕೇಳಿದ್ದೆ ನಾನು, ಹೊರಗೂ ನೋಡ್ದವ.
2: ಯಾವಾಗ ಕಣ್ಣಿಂದ ಹೆಂಗ ಅದು ಗೊತ್ತೇನು, ನಮ್ಮ 2 ಕಣ್ಣ 10-12 ಮಂದಿಗೆ ಹಾಕ್ಬೋದಂತ.
0: ಅಯ್ಯಪ್ಪ
2: ಅದು ಒಳಗ ಕಾರ್ನಿಯನ್ನ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಲೇಯರ್ ಕಟ್ ಮಾಡಿ ಎಲ್ಲರಿಗೆ ಹಾಕ್ತಾರಂತ, ಸುಮಾರು 10-12 ಮಂದಿಗೆ ಹಾಕ್ಬೋದತ್ತ 2 ಕಣ್ಣ.
0: ಹೌದಾ?
2: ಹ್ಮ್ ಅದಕ್ಕೆ ಮತ್ತ ಇವೇನದಾವಲ್ಲಿ ಇವು ಅಂಗಾಂಗಗಳು, ಇದು ಎಲ್ಲರೂ ದಾನ ಮಾಡಕ್ ಬರಲ್ಲ, ಯಾರಿಗೆ ಬ್ರೈನ್ ಡೆಡ್ ಆಗಿರ್ತಲ್ಲ ಈ ಸದ ಎಕ್ಸ್ಟೆಂಟ್ ಆಗಿ. ನೀ ಹೆಲ್ಮೆಟ್ ಹಾಕು ಅಂದೆಲ್ಲ, ತಲೆಗೆ ಬಡದ್ ಖಲಾಸ್ ಆಗ್ಯಾನವ. ಎಲ್ಲ ಅಂಗಾಂಗಗಳು ಚಲೋ ಇರ್ತಾವ, ತಲೆ ಒಂದೇ ಸತ್ತ ಇರ್ತೈತಿ.
0: ಈಗ ಪೂರಾ ಸತ್ ಮನುಷ್ಯ ತಗೊಳಂಗಿಲ್ಲ ಅವರು.
2: ಇಲ್ಲ ಇಲ್ಲ ಇಲ್ಲ, ಪೂರಾ ಸತ್ ಮನುಷ್ಯ ಹಾಟ್ ನಿಂತ ಮ್ಯಾಗೆ ಸತ್ತ ಇರ್ತಾನವ.
0: ಹಿಂಗ ಮತ್ತದು ಉಪಯೋಗ ಆಗುದಿಲ್ಲ.
2: ಇಲ್ಲ ಬ್ರೈನ್ ಡೆಡ್ ಆದ್ರೆ ಉಪಯೋಗ ಆಗ್ತದ.
1: ಆದ್ರೆ ಈಗ ನಾವು ನೇತ್ರದಾನ ಮಾಡಿರ್ತೀವಲ್ಲ, ಕಣ್ಣುಗಳನ್ನ ದಾನ ಮಾಡಿರ್ತೀವಿ ಅಂತೇಳಿ ನಾವು ನೇತ್ರದಾನ ಕೇಂದ್ರಕ್ಕೆ ಬರೆದು ಕೊಟ್ಟಿರ್ತೇವಲ್ಲ, ನಾವು ಸಾವನ್ನಪ್ಪಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದೇವೆ ಅಂದ್ರೆ ಅವ್ರು ಬಂದು ನಮ್ಮ ಕಣ್ಣುಗಳನ್ನ ತಗೋತಾರ, ಅದ್ರ ಕಣ್ಣುಗಳಲ್ಲಿ ಇನ್ನ ಜೀವ ಇರ್ತೈತಂತ.
0: ನೋಡಪ್ಪ ಎಷ್ಟೆಲ್ಲ ತಿಳ್ಕೊಂಡಿರೋ ನನ್ನ 2 ಮಕ್ಕಳು.
1: ಇವಾಗ ನಮ್ದೊಂದು ಆಸೆ ಐತಿ, ಎಲ್ಲರೂ ಕೂಡಿ ನಾವು ನೇತ್ರದಾನ ಮಾಡೋಣ.
0: ಮಾಡೋಣತ್ತ ನೋಡೋಣಪ್ಪ, ನಿಮ್ಮ ಅಪ್ಪ ಬರ್ಲಿ ವಿಚಾರ ಮಾಡೋಣತ್ತ ಸಂಜೆ ಹೇಳಿ.
2: ನಮ್ಮ ಅವ್ ಅದಕ್ಕೂ ವಿಚಾರ ಮಾಡ್ತಾ, ಯಾವ ನಾವು ಸತ್ ಮ್ಯಾ ತೋತಾರ ಅಂದೆ.
0: ಏನ್ ಹಾಕಿರ್ಲಕತ್ತಮ್ಮ, ದೊಡ್ಡವ್ರ ಕಿವಿ ಮ್ಯಾಗ ಒಂದಿಟ್ಟು ಇಡ್ಬೇಕು, ಹಿರಿಯರ್ ಅದಾರ ಮನಿಯೊಳಗ ನೋಡು.

0: ಮತ್ತೆ ಈಗ ಅದನ್ನೆಲ್ಲ ತಲೆ ಹಾಕೋಬೇಡ್ರಿ, ಹೇಳಿದ ವಿಷಯ ಚಲೋ ಐತಿ ಕರೆ, ಒಳ್ಳೇದೈತಿ. ಅದೆಲ್ಲ ನೀ ಹೇಳಿದು ತಲೆಗೆ ಹೋಗೈತೆ ನನಗೆ, ಭಾಳ ಚಲೋದು ಬುದ್ಧಿ ಹೇಳಿರಿ. ಹಾ, ನೀವೇನಾದ್ರೂ ಭಾಳ ತಲೆಯಾಗ ಹಾಕೋಬೇಡ್ರಿ. ನಾ ಹೇಳಿನಲ್ಲ ಸಂಜೆ ಹೇಳಿ ನಿಮ್ಮ ಅಪ್ಪ ಬರೋಣ ವಿಚಾರ ಮಾಡೋಣ. ಮತ್ತೆ ಈಗ ಮೊದ್ ನೀವು ಇಬ್ರು ಹೆಲ್ಮೆಟ್ ಹಾಕೊಂಡ ಮುಂದೆ ಹೋಗುದು ನೋಡು.
1: ಏ ಹಾಕೋ ಅಣ್ಣ, ಹಾಕೋ ನೀನು ಹೆಲ್ಮೆಟ್ ಹಾಕೋ.
2: ಹಾಕೋಪ್ಪ, ಇಬ್ರು ಹಾಕೊಳಮ್ಮ, ನಾವು ಎಲ್ಲರಿಗೆ ಹೇಳ್ತೀವೋ ಹೆಲ್ಮೆಟ್ ಹಾಕೋರಿ ಅಂತೇಳಿ.
0: ಸಾವಕಾಶಪ್ಪ ಜಾಗೃತಿಯಿಂದ ಹೋರಿ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ಸಿದ್ದರಾಯ್ ಸಾಳೊಂಕೆ ಹಾಗೂ ಭಾರತಿ ಸುನ್ಗಾರ್.
4: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
5: ರಾಜ ಶರವೇಗದ ಸರದಾರ ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗ್ ಬಂತೊಂದು ಭೂತ.
6: ಯಾರು ಯಾರು ನೀ ಯಾರು
5: ಅಂತ ಕೇಳದ ರಾಜ.
7: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
8: ಇಲ್ಲ ಇಲ್ಲ, ನಾನು ಬದುಕಬೇಕು.
5: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದೆ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ನುಳಿಸ್ರಿ.
7: ಇಲ್ಲಾಂದ್ರ ನನ ಕಂಪನಿ ಕೊಡ್ರಿ.
9: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
10: ಈಗ ಕೇಳಿ ಒಂದು ಚಿತ್ರಗೀತೆಯನ್ನು. ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಯ್ಕಿನಿ, ಸಂಗೀತ ಅರ್ಜುನ್ ಜನ್ಯ, ಚಿತ್ರ ಮುಂಗಾರು ಮಳೆ 2.

ಗಾನ ಕಾರ್ಯಕ್ರಮದ ಮೊದಲ ಗೀತೆ ಹಾಸ್ಯರತ್ನ ರಾಮಕೃಷ್ಣ ಚಿತ್ರದಿಂದ ವಾಣಿ ಜಯರಾಮ್ ಹಾಗೂ ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಸಾಹಿತ್ಯಕ್ಕೆ ಸಂಗೀತ ಟಿ ಜಿ ಲಿಂಗಪ್ಪ ಅವರಿಂದ.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಶ್ರೋತೃಗಳೇ, ನಮ್ಮ ಜೀವನದಲ್ಲಿ ಕಲೆಗಳಿಗೆ ವಿಶೇಷ ಸ್ಥಾನ ಇದೆ. ಸಂಗೀತ, ಸಾಹಿತ್ಯ, ಚಿತ್ರಕಲೆ, ನಾಟಕದಂತೆ ನೃತ್ಯವು ಮನುಷ್ಯನ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಪ್ರಮುಖ ಮಾಧ್ಯಮ. ಮಾತುಗಳಿಲ್ಲದೆಯೇ ಸಂತೋಷವನ್ನು ಹೇಳಬಹುದು, ದುಃಖವನ್ನು ವ್ಯಕ್ತಪಡಿಸಬಹುದು, ಭಕ್ತಿಯನ್ನು ತೋರಿಸಬಹುದು, ವೀರಭಾವವನ್ನು ಮೂಡಿಸಬಹುದು. ಇವೆಲ್ಲವೂ ನೃತ್ಯದ ಮೂಲಕ ಸಾಧ್ಯ. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಆನಂದ ಭೈರವಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸೊರಟ್ ಅಶ್ವಥ್ ಅವರ ಸಾಹಿತ್ಯಕ್ಕೆ

0: ಸರಸನಿ ಸಗಮ ಚೈತ್ರದ ಕುಸುಮಾಂಜಲಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಶ್ರೋತೃಗಳೇ, ಭಾರತದ ಪ್ರಮುಖ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಭರತನಾಟ್ಯ, ಕಥಕ್, ಕಥಕಳಿ, ಕೂಚಿಪುಡಿ, ಒಡಿಸ್ಸಿ, ಮಣಿಪುರಿ, ಮೋಹಿನಿಯಾಟ್ಟಂ ಹಾಗೂ ಸತ್ರಿಯ ಪ್ರಮುಖವಾಗಿವೆ. ಹಾಗೆಯೇ ಕರ್ನಾಟಕದ ವಿಷಯಕ್ಕೆ ಬಂದರೆ ಯಕ್ಷಗಾನ, ಡೊಳ್ಳು ಕುಣಿತ, ವೀರಗಾಸೆ, ಕಂಸಾಳೆ, ಪೂಜಾ ಕುಣಿತ, ಗೊರವರ ಕುಣಿತ ಇವೆಲ್ಲವೂ ಮುಖ್ಯವಾದವುಗಳಾಗಿವೆ. ಗಾನಗಂಗೆಯಲ್ಲಿ ಇನ್ನೀಗ ಕೇಳಿ ಶ್ರೀಕೃಷ್ಣ ದೇವರಾಯ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ಟಿ ಜಿ ಲಿಂಗಪ್ಪ ಅವರಿಂದ.
3: ಜೊತೆ ತರಗಿಡದ

ರಾಷ್ಟ್ರೀಯ ನೃತ್ಯ ದಿನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ್ರಿ. ಈ ಗೀತೆಯೊಂದಿಗೆ ಇಂದಿನ ಗಾನಗಂಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಗಾನಗಂಗೆ ಕೇಳಿದಿರಿ.

ಇದು ಆಕಾಶವಾಣಿ. ಸಮಯ 10:30. ಇನ್ನೀಗ ಪರಿಸರ ಮತ್ತು ಹವಾಮಾನ ಬದಲಾವಣೆ 2026 ಈ ಸಮಾರಂಭದಲ್ಲಿ ಗೌರವಾನ್ವಿತ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಚಿತ್ರಗೀತೆಗಳು ಇದೀಗ. 10th ಕ್ಲಾಸ್ ಎ ಸೆಕ್ಷನ್ ಈ ಚಿತ್ರದ ಹಾಡುಗಳು ಕುನಾಲ್ ಗಾಂಜವಾಲ, ಚೈತ್ರ, ಟಿಪ್ಪು ಅವರ ಕಂಠದಲ್ಲಿ ಕೇಳಿ. 10th ಕ್ಲಾಸ್ ಎ ಸೆಕ್ಷನ್ ಈ ಚಿತ್ರದ ಎರಡು ಹಾಡುಗಳನ್ನು

ಶ್ರೋತೃಗಳೆ, ಗಮನಿಸಿ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಎಂಕೆ ಇಂದಿರಾ ಅವರ ಸ್ತ್ರೀ ತುಮುಲಗಳು ಈ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರು. ಕಾರ್ಯಕ್ರಮ ನಿರ್ವಹಣೆ ವೆಂಕಟೇಶ್.

0: ಬೇವಿನ ಬೆಂಚಿ. ಈ ವನಿತಾ ವಿಹಾರ ಕಾರ್ಯಕ್ರಮದ ಒಂದು ತುಣುಕು ಇದೀಗ.
1: ಎರಡೂ ಕುಟುಂಬಗಳನ್ನು ಜೋಡಿಸುವ ಸೂತ್ರ ಮುದ್ದುರಾಮ. ಈ ಪಾತ್ರವನ್ನು ಕುರಿತು ನಾಡಿನ ಹೆಸಂತ ವಿಮರ್ಶಕರಾದ ಶ್ರೀ ಕೀರ್ತನಾಥ ಕುರ್ಕೋಟಿಯವರು, ಅವನು ದುಗ್ಗಾಭಟ್ಟರ ವಂಶದ ಬಳ್ಳಿಗೆ ಬಿಟ್ಟ ಹೀಚುಗಾಯಿ, ಮನೆತನದ ಕಣಜದಲ್ಲಿಯ ಬೀಜಕಾಳು ಎಂದು ನುಡಿದಿರುವುದು ಔಚಿತ್ಯಪೂರ್ಣವಾಗಿದೆ. ಎಲ್ಲರ ಪ್ರೀತಿಗೆ ಹೆಮ್ಮೆಗೆ ಪಾತ್ರನಾದ ಮುದ್ದುರಾಮ ಕಥಾನಾಯಕನಾದರೂ ತುಂಗಭದ್ರಾಯ ಹೆಸರನ್ನು ಲೇಖಕಿ ಕಾದಂಬರಿಗಿಟ್ಟಿದ್ದಾರೆ. ಕಾದಂಬರಿಯಲ್ಲಿ ತುಂಗಭದ್ರೆಯ ಪಾತ್ರ ಅತಿ ಮುಖ್ಯವಾಗಿಲ್ಲದಿರಬಹುದು. ಅವರಿಬ್ಬರೂ ಹುಟ್ಟುಕುರುಡಿಯರು, ಯಾರೂ ಅವರಿಗೆ ಪ್ರಾಮುಖ್ಯತೆ ಕೊಡುತ್ತಿರಲಿಲ್ಲ. ಅವರಿಬ್ಬರ ಬಗ್ಗೆ ಓದುಗರು ಕುರುಡರಾಗುತ್ತಿದ್ದರೋ ಏನೋ, ಆ ದೃಷ್ಟಿಯಿಂದ ಕಾದಂಬರಿಗೆ ತುಂಗಭದ್ರಾ ಎಂಬ ಹೆರಿಟ್ಟಿದ್ದೇನೆ.
0: ಶ್ರೋತೃಗಳಿಗೆ ಗಮನಿಸಿ, ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇಂದು ಎಂಕೆ ಇಂದಿರಾ ಅವರ ಸ್ತ್ರೀ ತುಮುಲಗಳು ಈ ಕುರಿತಾಗಿ ಭಾಷಣ ಮೂಡಿ ಬರ್ತಾ ಇದೆ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ.

ಸೆಕೆಂಡ್ ಕ್ಲಾಸ್ ಎ ಸೆಕ್ಷನ್. ಈ ಚಿತ್ರದ ಹಾಡುಗಳನ್ನ ಕುನಾಲ್ ಗಾಂಜವಾಲ, ಚೈತ್ರ ಹಾಗೂ ಟಿಪ್ಪು ಅವರ ಕಂಠದಲ್ಲಿ ಕೇಳ್ತಾ ಇದ್ರಿ. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪದಡಿ ವಿದ್ಯಾರ್ಥಿಗಳು ಹಾಗೂ ಮಕ್ಕಳಲ್ಲಿ ಉದ್ಯಮಶೀಲತೆ ಪ್ರೋತ್ಸಾಹಿಸಲು 10,000 ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಶಾಲೆಗಳಲ್ಲಿ ಸ್ಥಾಪಿಸಲಾಗಿದೆ. ಪ್ರಸಕ್ತ 2026 ಮಾರ್ಚ್ ತಿಂಗಳಾಂತ್ಯಕ್ಕೆ ದೇಶಾದ್ಯಂತ 1,01,00,000 ವಿದ್ಯಾರ್ಥಿಗಳು ಪ್ರಯೋಗ, ಪರೀಕ್ಷೆ, ಶೋಧನೆ ಮೂಲಕ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳಲ್ಲಿ ನಿರತರಾಗಿದ್ದಾರೆ. ಮೈಸೂರಿನ ಅನಿತಾ ಸದಾನಂದ ಅವರು ಮಮಾ ಮಿಲ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸ್ಟಾರ್ಟ್ಅಪ್ ಕಂಪನಿಯ ಪ್ರವರ್ತಕಿ. ಮೂಲತಃ ರೈತ ಕುಟುಂಬದವರು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿಕ್ ಸ್ಟಾರ್ಟ್ಅಪ್ ನವೋದ್ಯಮ ಇನ್ಕ್ಯುಬೇಷನ್ ಕೇಂದ್ರದ ಸಹಾಯದಿಂದ ಪೌಷ್ಟಿಕಾಂಶಯುಕ್ತ ನೇರವಾಗಿ ಅಡುಗೆಗೆ ಬಳಸಬಹುದಾದ ಉತ್ಪನ್ನಗಳನ್ನು ಆರ್ಗ್ಯಾನಿಕ್ ಮಂಡ್ಯ ಮೂಲಕ ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅನಿತಾ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ಮಮಾ ಮಿಲ್ಸ್ ನ ಪ್ರಯಾಣ ಒಂದು ಪುಟ್ಟ ಮಗುವಿನಿಂದ ಶುರುವಾಯಿತು. ನಮ್ಮ ಮಗು ಅರ್ಲಿ ಪ್ರೀಟಮ್ ಆಫ್ 900 ಗ್ರಾಂ ತೂಕದಲ್ಲಿ ಹುಟ್ಟಿತ್ತು. ಅವಳಿಗೆ ಏನು ಆಹಾರ ಕೊಡಬೇಕು ಎಂದು ಪ್ರಶ್ನೆ ನಮ್ಮ ಮುಂದೆ ದೊಡ್ಡದಾಗಿತ್ತು. ನಾನು ಓದಿರೋದು ಬರೀ 10ನೇ ಕ್ಲಾಸ್. ಒಬ್ರು ಮೆಂಟರ್ ಸಿಕ್ಕಿದ್ರು, ರವಿಶಂಕರ್ ಸರ್ ಅಂತ. ಅವ್ರು ಹೇಳಿದ್ರು ಫಸ್ಟ್ ಇನ್ಕ್ಯುಬೇಷನ್ ಸೆಂಟರ್ SJC ಸ್ಟೆಪ್ ಇತ್ತು. ಮಾರ್ಕೆಟಿಂಗು, ಬಿಸ್ನೆಸ್ ಸ್ಟ್ರಾಟಜಿ, ಬ್ರ್ಯಾಂಡಿಂಗ್, ಈ ಬೇಸಿಕ್ಸ್ ಕಲಿಸಿದ್ರು. ಅಲ್ಲಿಂದ ನಮ್ ಜರ್ನಿ ಶುರು ಆಯ್ತು. 24 ಅಲ್ಲಿ ನಾವು ಬಿಯಾಂಡ್ ಬೆಂಗಳೂರು ಟಾಪ್ ಸ್ಟಾರ್ಟ್ಅಪ್ ಆಗಿ ಆಚೆ ಬಂದೆ. ನಾನು ಟೈಟ್ ಸ್ಪೇಸ್ ಅಲ್ಲಿ ಇದ್ವಿ, AMS ಆಕ್ಟ್ ಅಲ್ಲಿ ಬಂದಿರ್ತೀವಿ. ಇಲ್ಲಿ ನಾವು ಮಾರ್ಕೆಟಿಂಗ್ ಮಾಡಂಗಿಲ್ಲ, ಬೇಬಿ ಫುಡ್, ಸೋಷಿಯಲ್ ಮೀಡಿಯಾ ಆಗ್ಲಿ ಯಾವ್ದ್ರಲ್ಲಾದ್ರೂ ಮಾಡಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಹೆವಿ ಫೈನ್ ಬೀಳುತ್ತೆ ಅಂದಾಗ ರೆಡಿ ಟು ಕುಕ್, ಯಾಕಂದ್ರೆ ಅಮ್ಮಂದ್ರು ಎಲ್ಲಾ ಕೆಲ್ಸಕ್ಕೆ ಹೋಗ್ತಾರೆ. ಈಗ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ಮಿಕ್ಸಸ್ ಆಚೆ ತಂದ್ವಿ, ಎನರ್ಜಿ ಡ್ರಿಂಕ್ ತಂದ್ವಿ. 7 ಜನ ಹೆಣ್ಮಕ್ಳು ನ್ಯಾಷನಲ್ ಅಥ್ಲೀಟ್ಸ್ ಕೊಡ್ತಾ ಇದೀವಿ.
0: ಇಂದು ಅಂತಾರಾಷ್ಟ್ರೀಯ ಹಾವು ಕಡಿತದ ಜನಜಾಗೃತಿ ದಿನಾಚರಣೆ. ಹಾವು ಕಡಿತದ ವಿಷದಿಂದ ಉಂಟಾಗುವ ಅಂಗವೈಕಲ್ಯ ಒಂದು ಗುಪ್ತ ಬಿಕ್ಕಟ್ಟು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ವಿಷದ ಹಾವು ಕಡಿತವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅಧಿಕೃತವಾಗಿ A ವರ್ಗದ ಉಷ್ಣವಲಯದ ನಿರ್ಲಕ್ಷಿತ ಕಾಯಿಲೆಯಾಗಿ ಆದ್ಯತೆ ಪಟ್ಟಿಗೆ ಸೇರಿಸಿದೆ. ಪ್ರತಿ ವರ್ಷ ವಿಷದ ಹಾವುಗಳ ಕಚ್ಚುವಿಕೆಯಿಂದ ಜಗತ್ತಿನಾದ್ಯಂತ 400,000 ಜನ ಶಾಶ್ವತವಾಗಿ ಅಂಗವೈಕಲ್ಯ ಅಥವಾ ವಿರೂಪಗೊಳ್ಳುತ್ತಿದ್ದಾರೆ. ವಿಷಕಾರಿ ಹಾವುಗಳ ಕಡಿತ ಪಾರ್ಶ್ವವಾಯು, ಮಾರಕ ರಕ್ತಸ್ರಾವ, ಮೂತ್ರಪಿಂಡ ವೈಫಲ್ಯ ಮತ್ತು ಅಂಗಾಂಶ ಹಾನಿಯನ್ನು ಉಂಟು ಮಾಡಬಹುದು. ಸುರಕ್ಷಿತ ಅಂತರ ಹಾಗೂ ಮುಂಜಾಗ್ರತೆ ಅವಶ್ಯ. ತಂಪಾದ ಗ್ರಹಕ್ಕಾಗಿ ಜಾಗತಿಕ ಕ್ರಮ ಎಂಬ ಧ್ಯೇಯದೊಂದಿಗೆ ವಿಶ್ವ ಓಜೋನ್ ದಿನಾಚರಣೆಯನ್ನು ಧಾರವಾಡದ ಅಂಜುಮನ್ ಪದವಿ ಮಹಾವಿದ್ಯಾಲಯದ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಆಚರಿಸಲಾಯಿತು. ಪ್ರಾಚಾರ್ಯ ಡಾ ಎನ್ಬಿ ನಾಲತ್ವಾಡ್ ಮಾತನಾಡಿ, ಭವಿಷ್ಯದ ಪೀಳಿಗೆಗಾಗಿ ಸುಸ್ಥಿರ ಪರಿಸರ ನಿರ್ಮಾಣ ನಮ್ಮ ಪ್ರತಿ ಹೆಜ್ಜೆಯಲ್ಲಿ ಧ್ವನಿಸುವಂತಾಗಬೇಕು ಎಂದರು. ಸೂಕ್ಷ್ಮಾಣುಜೀವಿಗಳು ಕೇವಲ ರೋಗ ಕಾರಕಗಳಲ್ಲ, ರೋಗ ನಿರ್ಣಯ, ಚಿಕಿತ್ಸೆ, ಔಷಧೋತ್ಪಾದನೆ, ಕೃಷಿ, ಆಹಾರ, ಪರಿಸರ ಮತ್ತು ಕೈಗಾರಿಕೆಯಲ್ಲಿ ಅವು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಎಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾ ಕೆ ಸತ್ಯಮೂರ್ತಿ ಹೇಳಿದ್ದಾರೆ. ಧಾರವಾಡದ JSS ಬನಶಂಕರಿ ಕಲಾ, ವಾಣಿಜ್ಯ ಮತ್ತು ಶಾಂತಿಕುಮಾರ್ ಗುಬ್ಬಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಸೂಕ್ಷ್ಮಜೀವಿ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.

0: ಜೀವಶಾಸ್ತ್ರ ವಿಜ್ಞಾನದಲ್ಲಿ ಹೇರಳ ಅವಕಾಶಗಳಿವೆ ಎಂದರು. ಸಮುದ್ರ ಮಾರ್ಗದ ರಕ್ಷಣೆಗಾಗಿ ಕಳೆದ ಎರಡು ದಶಕಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಸಾವಿತ್ರಿಬಾಯಿ ಫುಲೆ ಭಾರತೀಯ ಕೋಸ್ಟ್ಗಾರ್ಡ್ ನೌಕೆ ಇಂದು ಕಾರವಾರದಲ್ಲಿ ನಿವೃತ್ತಿಯಾಗಲಿದೆ. ವಾಣಿಜ್ಯ ಬಂದರಿನ ಕೋಸ್ಟ್ಗಾರ್ಡ್ ಧಕ್ಕೆಯಲ್ಲಿ ನೌಕೆಯ ಮೇಲಿನ ಧ್ವಜಾವತರಣದ ಮೂಲಕ ನೌಕೆಯ ಸೇವೆಗೆ ವಿದಾಯ ಘೋಷಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಲುಪಿದ್ದು ಮಲೆನಾಡಿನ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಡಾ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಪಶ್ಚಿಮಘಟ್ಟ ಸಂರಕ್ಷಣೆ ಕುರಿತು 7ನೇ ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಎಂದು ವರದಿಗಳು ತಿಳಿಸಿವೆ. 21ನೇ ತಾರೀಕು ನಿಗದಿಯಾಗಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಶೀಘ್ರ ಪ್ರಕಟಿಸಲಾಗುವುದು ಎಂದು ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಖ್ಯಾತ ನಾಟಕಕಾರ ದಿವಂಗತ ಬಿವಿ ಕಾರಂತ್ ಅವರ ಜನ್ಮದಿನದ ಅಂಗವಾಗಿ ಧಾರವಾಡ ರಂಗಾಯಣ ಸೃಷ್ಟಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಕಲಾವಿದ ರಾಘವ ಕಮ್ಮಾರ್ ಅವರಿಂದ ರಂಗಸಂಗೀತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ.

0: ಕಾರ್ಯಕ್ರಮ ವನಿತಾ ವಿಹಾರ.
1: ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎಂಕೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಮುಲಗಳು, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶ್ರೀ ಕಲೋರ್ಕರ್.
2: ಮಹಿಳೆಯರು ಕಾದಂಬರಿ ರಚನೆಗೆ ಕೈ ಹಾಕಿದಾಗ ಕಾದಂಬರಿ ಎಂಬ ಸಾಹಿತ್ಯ ಪ್ರಕಾರ ಸಿದ್ಧರೂಪವನ್ನು ಪಡೆದಿತ್ತು. ಬಿ ವೆಂಕಟಾರ್ಯ, ಗಳಗನಾಥ ಇವರೊಂದಿಗೆ ಮುಂದಿನ ತಲೆಮಾರಿನ ಕುವೆಂಪು, ಅನಕೃ, ಶಿವರಾಮ ಕಾರಂತ ಮೊದಲಾದವರಿಂದ ಮುಂದುವರೆದುದು ವಿದಿತವಾಗಿದೆ. ಅಲ್ಲದೆ ಸಾಮಾಜಿಕ ವಸ್ತುಗಳ ಜೊತೆಯಲ್ಲಿ ಐತಿಹಾಸಿಕ ವಸ್ತುವುಳ್ಳ ಕೆಲವು ಮಹತ್ವದ ಕೃತಿಗಳು, ಕಾದಂಬರಿಗಳು ರಚನೆಯಾಗಿದ್ದವು. ಇವೆಲ್ಲವೂ ಕಾದಂಬರಿಕಾರ್ತಿಯರಿಗೆ ಹುರುಪು ಪ್ರೇರಣೆ ನೀಡಿ ಅವುಗಳ ರಚನೆಯಲ್ಲಿ ನಿರತರಾಗುವಂತೆ ಮಾಡಿತು. ಇವರ ಕಾದಂಬರಿಗಳನ್ನು ಮಾಸ್ತಿಯವರು ನಾಟಕ ರೂಪದ ನಾವೆಲ್ಲುಗಳು ಎಂದು ಕರೆದಿದ್ದಾರೆ. ತಿರುಮಲಾಂಬ ಕಲ್ಯಾಣಮ್ಮನವರ ನಂತರ ಮಾನವ ಜೀವನದ ಜಟಿಲ ಮತ್ತು ಮನೋವೈಜ್ಞಾನಿಕ ಸಮಸ್ಯೆಗಳ ಮೇಲೆ ಕಾದಂಬರಿಗಳನ್ನು ತ್ರಿವೇಣಿಯವರು ರಚಿಸಿದ್ದಾರೆ. ವಾಣಿ, ಅನುಪಮ ನಿರಂಜನ ಇವರ ಸಾಲಿನಲ್ಲಿ ಬರುವ ಇನ್ನೊಂದು ಹೆಸರು ಶ್ರೀಮತಿ ಎಂಕೆ ಇಂದಿರಾ ಅವರು. ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಾ ತಡವಾಗಿ ಕಾಲಿಟ್ಟು ಬರೆಯಲು ಪ್ರಾರಂಭಿಸಿದ 10-12 ವರ್ಷಗಳ ಅವಧಿಯಲ್ಲಿ ಸುಮಾರು 65 ಕೃತಿಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ 45 ಕಾದಂಬರಿಗಳು, 15 ಕಥಾಸಂಕಲನಗಳು, ಮನದಣಿಯ ನೋಡಿ ಮಣಿದ ಎಂಬ ಪ್ರವಾಸ ಕಥನವನ್ನು, ಚಲನಚಿತ್ರ ಜಗತ್ತಿನ ಆಗುಹೋಗು ಶೋಷಣೆ ಮುಂತಾದ ವಿವರಣೆಯ ಚಿತ್ರಭಾರತಿ ಎಂಬ ಕೃತಿಯನ್ನು ರಚಿಸಿದ್ದಾರೆ. ನಗಬೇಕು ಎಂಬ ಹಾಸ್ಯಕೃತಿಯನ್ನೂ ರಚಿಸಿದ್ದಾರೆ. ಅದರಲ್ಲಿ ವಾತಾಪಿ ಜೀರ್ಣೋಭವ, ಸ್ಥೂಲ ಪುರಾಣ, ದೀಪಾವಳಿ ಮತ್ತು ಮೀಸೆ, ಸಣ್ಣಯ್ಯನ ದೊಡ್ಡ ಗೊರಕೆ ಮುಂತಾದ 16 ಲೇಖನಗಳಿವೆ. ಬಿಂದು ಎಂಬ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ, ಆದರೆ ಅದು ಅಪೂರ್ಣವಾಗಿದೆ. ಭದ್ರ, ಸದಾನಂದ, ನವರತ್ನ, ಪೂರ್ವಾಪರ, ಗೆಜ್ಜೆ ಪೂಜೆ, ಫಣಿಯಮ್ಮ, ಗಿರಿಬಾಲೆ, ಮುಸುಕು, ತಗ್ಗಿನ ಮನೆ ಸೀತೆ, ಮನತುಂಬಿದ ಮಡದಿ, ಮಧುವನ, ಚಿದ್ವಿಲಾಸ, ಜಾತಿಗಿಟ್ಟವಳು ಮುಂತಾದ ಕಾದಂಬರಿಗಳನ್ನು ಇವರು ರಚಿಸಿದ್ದಾರೆ. ಅವುಗಳಲ್ಲಿ ಸದಾನಂದ, ಗೆಜ್ಜೆ ಪೂಜೆ, ಫಣಿಯಮ್ಮ ಅತ್ಯಂತ ಗಮನಾರ್ಹವಾದ ಕೃತಿಗಳು. ಗೆಜ್ಜೆ ಪೂಜೆ, ಫಣಿಯಮ್ಮ ಚಲನಚಿತ್ರಗಳಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿವೆ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನೂ ಪಡೆದಿವೆ. ಫಣಿಯಮ್ಮ ಕಾದಂಬರಿಯು ಭಾರತೀಯ ಭಾಷೆಗಳ ಜೊತೆಯಲ್ಲಿ ತೇಜಸ್ವಿನಿ ನಿರಂಜನ್ ಅವರಿಂದ ಇಂಗ್ಲಿಷ್ಗೂ ಕೂಡ ಅನುವಾದಗೊಂಡಿದೆ. ಇವರ ಕೃತಿಗಳಲ್ಲಿ ಜೀವನದ ದಟ್ಟ ಅನುಭವಗಳೇ ಮೂಲ ದ್ರವ್ಯವಾಗಿದೆ. ಬದುಕಿನ ವೈರುಧ್ಯಗಳಾದ ಬಾಲ್ಯ ವಿವಾಹ, ಬಾಲ ವಿಧವೆ, ವೇಶ್ಯಾ ಪದ್ಧತಿ, ವಿಧವಾ

ವಿವಾಹ ಈ ಸಮಸ್ಯೆಗಳ ಬಗ್ಗೆ ಇವರಿಗಿರುವ ಆಲೋಚನೆಗಳು ಕಥೆ ಕಾದಂಬರಿಗಳ ರೂಪ ತಾಳಿ ವೈಚಾರಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವವು. ಇಂದಿರಾ ಅವರ ಮೊದಲ ಕಾದಂಬರಿ ತುಂಗಭದ್ರ 1963 ಪ್ರಕಟಗೊಂಡಿತು. ಕಾದಂಬರಿಯ ತಮ್ಮ ನಿವೇದನೆಯಲ್ಲಿ ಈ ಕಾದಂಬರಿಯಲ್ಲಿ ನಡೆದ ಘಟನೆಗಳು 35 ವರ್ಷ ಹಿಂದಿನವಾದುದರಿಂದ ಭಾಷೆ ಭಾವನೆಗಳು ಅಂದಿನ ಸಮಕಾಲೀನತೆಯಲ್ಲಿ ಹೊಂದಿಕೊಂಡಿವೆ ಎಂದು ಹೇಳುವಲ್ಲಿ ಓದುಗರಿಗೆ ಚಾರಿತ್ರಿಕ ಅಂಶದ ಕಡೆಗೆ ಗಮನವಿಡಬೇಕಾದ ಒಂದು ಸೂಚನೆಯನ್ನಿತ್ತಿರುವರು. ತೀರ್ಥಹಳ್ಳಿಯ ದುಗ್ಗಾಭಟ್ಟ ಮತ್ತು ನಾಗಾಭಟ್ಟರ ಕುಟುಂಬದ ಸುತ್ತಲೂ ಕಥೆ ಹೆಣೆದಿದೆ. ಎರಡೂ ಕುಟುಂಬಗಳನ್ನು ಜೋಡಿಸುವ ಸೂತ್ರ ಮುದ್ದುರಾಮ. ಈ ಪಾತ್ರವನ್ನು ಕುರಿತು ನಾನ ಹೆಸರಾಂತ ವಿಮರ್ಶಕರಾದ ಶ್ರೀ ಕೀರ್ತಿನಾಥ ಕುರ್ಕೋಟಿಯವರು, ಅವನು ದುಗ್ಗಾಭಟ್ಟರ ವಂಶದ ಬಳ್ಳಿಗೆ ಬಿಟ್ಟ ಹೀಚುಗಾಯಿ, ಮನೆತನದ ಕಣಜದಲ್ಲಿಯ ಬೀಜಕಾಳು ಎಂದು ನುಡಿದಿರುವುದು ಔಚಿತ್ಯಪೂರ್ಣವಾಗಿದೆ. ಎಲ್ಲರ ಪ್ರೀತಿಗೆ ಹೆಮ್ಮೆಗೆ ಪಾತ್ರನಾದ ಮುದ್ದುರಾಮ ಕಥಾನಾಯಕನಾದರೂ ತುಂಗಭದ್ರಾ ಎಂಬ ಹೆಸರನ್ನು ಲೇಖಕಿ ಕಾದಂಬರಿಗಿಟ್ಟಿದ್ದಾರೆ. ಕಾದಂಬರಿಯಲ್ಲಿ ತುಂಗಭದ್ರೆಯ ಪಾತ್ರ ಅತಿ ಮುಖ್ಯವಾಗಿಲ್ಲದಿರಬಹುದು. ಅವರಿಬ್ಬರೂ ಹುಟ್ಟುಕುಡಿಯರು, ಯಾರೂ ಅವರಿಗೆ ಪ್ರಾಮುಖ್ಯತೆ ಕೊಡುತ್ತಿರಲಿಲ್ಲ. ಅವರಿಬ್ಬರ ಬಗ್ಗೆ ಓದುಗರು ಕುರುಡರಾಗುತ್ತಿದ್ದರೋ ಏನೋ, ಆ ದೃಷ್ಟಿಯಿಂದ ಕಾದಂಬರಿಗೆ ತುಂಗಭದ್ರ ಎಂಬ ಹೆಸರಿಟ್ಟಿದ್ದೇನೆ. ಮತ್ತೊಂದು ವಿಷಯವೆಂದರೆ ತುಂಗಭದ್ರೆಯರನ್ನು ನಾನು ಬೆಳಕಿಗೆ ತಂದೆ, ಅವರಿಬ್ಬರು ನನ್ನನ್ನು ಬೆಳಕಿಗೆ ತಂದರು. ಹೀಗೆ ಸ್ವಾರ್ಥ ಪರಾರ್ಥಗಳೆರಡು ಸಾಧಿಸಿದವು ಎಂದು ಲೇಖಕಿ ತುಂಬಾ ಅಭಿಮಾನದಿಂದ ಹೇಳಿಕೊಂಡಿದ್ದರು. ಅದು ನಿಜ ಸಂಗತಿಯೇ ಆಗಿದೆ. ಸಾಮಾಜಿಕ ಕಥಾವಸ್ತುವನ್ನೊಳಗೊಂಡ ಕಾದಂಬರಿ ಗೆಜ್ಜೆ ಪೂಜೆ. ವೇಶ್ಯಾಜೀವನವನ್ನು ಸರಳವಾಗಿ ಲೇಖಕಿ ಪರಿಮಿತ ವಲಯದಲ್ಲಿ ನಿಂತು ಕಂಡು ಅಂತೆಯೇ ಓದುಗರ ಎದುರಿನಲ್ಲಿ ಇಡಲು ಪ್ರಯತ್ನಿಸಿದ ಕೃತಿಯಾಗಿದೆ. ವೇಶ್ಯರನ್ನು ಸಮಾಜ ಹೇಗೆ ಕಾಣುತ್ತಿತ್ತು ಎಂಬುದನ್ನು ಕಾದಂಬರಿ ಕಾರ್ತಿ ಸಾಂಕೇತಿಕವಾಗಿ ತಿಳಿಯಪಡಿಸಿದ್ದಾರೆ. ಹೊಲೆ 18 ಜಾತಿಯ ಶೌಚ ತೊಳೆಯುವ ಕೆರೆಯಲ್ಲಿ ಹುಟ್ಟಿದ ಸುಂದರವಾದ ಕೆಂದಾವರೆ, ಅದರ ತಂಟೆಗೆ ಯಾರೂ ಹೋದವರಿಲ್ಲ, ಅದನ್ನು ಯಾರೂ ಬೇಸಿದವರಿಲ್ಲ. ದಿನ ದಿನ ಮೊಗ್ಗಾಗಿ ಅರಳಿ ದಿನಕರನಿಗೆ ಶಿರಬಾಗುವ ಸೇವೆ ಮಾತ್ರ ಆ ತಾವರೆಯ ಬದುಕು ಎಂಬ ಇವರ ನುಡಿ ಕಾದಂಬರಿಯ ತಿರುಳೇ ಆಗಿದೆ. ಪೂರ್ವದಲ್ಲಿ ದೇವಸ್ಥಾನಗಳಲ್ಲಿ ದೇವರಿಗೆ ಮಾಡುವ ಸೇವೆಗಳಲ್ಲಿ ಅಂಗಭೋಗ ರಂಗಭೋಗ ಎಂಬ ಸೇವೆಗಳಿರುತ್ತಿದ್ದವು. ದೇವರಿಗೆ ಮಾಡುವ ಅಭಿಷೇಕ ನೀರಾಜನ ಉತ್ಸವಗಳು ಅಂಗಭೋಗವಾದರೆ ನರ್ತನ ವಾದ್ಯವಾದನ ಇವು ರಂಗಭೋಗಗಳಾಗಿದ್ದವು. ಈ ಥರದ ಪವಿತ್ರ ಭಾವನೆ ಬರುಬರುತ್ತಾ ಕೀಳುಮಟ್ಟಕ್ಕಿಳಿದದನ್ನ ನಾವು ನೋಡುತ್ತೇವೆ. ಗುರುಗಳಿಂದ ನೃತ್ಯ ಕಲಿತ ಶಿಷ್ಯರು ಗುರುವಿನ ಅಪ್ಪಣೆಯಿಂದ ನಟರಾಜನ ಎದುರಿನಲ್ಲಿ ಗೆಜ್ಜೆಗಳನ್ನು ಪೂಜಿಸಿ ತಮ್ಮ ಕಲೆಯನ್ನು ಪ್ರದರ್ಶಿಸುವ ಜನಾಂಗವನ್ನ ದೇವದಾಸಿಯರು ಎಂದು ಕರೆಯುವ ರೂಢಿಯಿತ್ತು. ದೇವ ಹೆಸರಿನಲ್ಲಿ ಮಾಂಗಲ್ಯವನ್ನು ಧರಿಸಿ ದೇವಸ್ಥಾನದ ಕೆಲಸಗಳನ್ನು ಅವರು ಮಾಡುತ್ತಿದ್ದರು. ಕಸಗುಡಿಸುವುದು, ರಂಗೋಲಿ ಹಾಕುವುದು, ಪೂಜೆಗೆ ಅನುಕೂಲ ಮಾಡುವುದು ಮುಂತಾದ ಕೆಲಸಗಳನ್ನು ಅವರು ಮಾಡುತ್ತಿದ್ದರು. ದೇವರಿಗೆ ಕುಂಬಾರತಿಯ ಅತ್ಯಂತ ಪವಿತ್ರ ಸೇವೆಯನ್ನು ಅವರು ಬಹಳ ಶುದ್ಧರಾಗಿ ಅಂತರಂಗ ಬಹಿರಂಗ ಶುಚಿತ್ವದಿಂದ ಭಕ್ತಿಯಿಂದ ಮಾಡುತ್ತಿದ್ದರು. ಅವರುಗಳಿಗೆ ಅರಸರಿಂದ ಭೂಮಿ ಕಾಣಿ ದೊರೆತು ಗೌರವದ ಸ್ಥಾನ ಸಮಾಜದಲ್ಲಿತ್ತು. ಬರುಬರುತ್ತಾ ಅರಸೊತ್ತಿಗೆ ಶ್ರೀಮಂತ ವಣಿಕರು, ಬ್ರಿಟಿಷರ ಆಡಳಿತ ಮುಂತಾದ ಪ್ರಭಾವಗಳಿಂದ ದೇವದಾಸಿಯರು ಮನುಷ್ಯರ ಭೋಗದ ವಸ್ತುವಾಗಿದ್ದು ಒಂದು ವಿಪರ್ಯಾಸ. ಒಬ್ಬ ಹೆಣ್ಣಿಗೆ ಗೆಜ್ಜೆ ಪೂಜೆ ಆಯಿತು ಎಂದರೆ ದೇಹ ವ್ಯಾಪಾರಕ್ಕೆ ಸಿದ್ಧಳಾದಳೆಂದೇ ಅರ್ಥವಾಗುತ್ತಿತ್ತು ಈ ಸಮಾಜಕ್ಕೆ ಹಾಗೂ ಶ್ರೀಮಂತ ವರ್ಗಕ್ಕೆ. ಕಾದಂಬರಿಯಲ್ಲಿ ಬರುವ ಅಪನೆ ಪರಿಸ್ಥಿತಿಯ ಕೂಸಾಗಿ ವೇಶ್ಯೆಯ ಆಶ್ರಯಕ್ಕೆ ಬರುವಳು. ಅವಳಿಗೆ ಮೋಸ ಮಾಡಿ ಪರಾರಿಯಾದ ಪುರುಷ ಚಂದ್ರಶೇಖರನ ಬಗ್ಗೆ ಹಿಯಾಳಿಸುವ ಅವಳ ಸಾಕುತಾಯಿ ಅಥವಾ ಆಶ್ರಯದಾತೆ ಮಗಳು ಚಂದ್ರಗೋಸ್ಕರ ವೇಶ್ಯೆಯಾಗು ಎಂದು ಅಪರ್ಣೆಗೆ ಬಲವಂತ ಮಾಡುತ್ತಿದ್ದಳು. ಇದಕ್ಕೆ ಮಣಿದ ಅಪರ್ಣ ತನ್ನ ಮಗಳು ಚಂದ್ರಗಾಗಿ ತಿರುಮಕೂಡಲು ಪುಟ್ಟಣಶೆಟ್ಟಿ ಎಂಬ ಸಾಹುಕಾರನ ವೇಶ್ಯೆಯಾಗಿ ಬದುಕನ್ನು ನಡೆಸುವ ಮೌನಿ. ಮೈಸೂರಿನ ಅಂಬಾವಿಲಾಸದ ಅಗ್ರಹಾರದ ಮೂಲೆ ಮನೆ ಶೇಷಾವಧಾನಿಗಳದು. ಅವರ ಹೆಂಡತಿ ತಂಗಮ್ಮ, ತಾಯಿ ಗುಂಡಮ್ಮ, ಮಕ್ಕಳು ಸೋಮಶೇಖರ ಹಾಗೂ ಲಲಿತಾ. ಎದುರು ಮನೆ ಖರೀದಿಸಿ ಸಾಹುಕಾರ ಅಪರ್ಣಾ ಮುಂತಾದವರನ್ನ ತಂದಿರಿಸುವನು. ತವರಿಗೆ ಹೋಗಿದ್ದ ತಂಗಮ್ಮ ವಾಪಸ್ಸು ಬಂದ

ಆಗ ಎದುರು ಮನೆಯನ್ನು ನೋಡಿ ತಂಗಮ್ಮನಿಗೆ ರಾತ್ರಿ ಹೊತ್ತಲ್ಲಿ ಕಾರು ಬರುವುದು, ಎದುರು ಮನೆಯಲ್ಲಿ ಎಷ್ಟೋ ಹೊತ್ತಿನವರೆಗೆ ಲೈಟು ಉರಿಯುವುದು ಮುಂತಾದವೆಲ್ಲ ಅಸಮಾಧಾನ ತಂದುಕೊಟ್ಟವು. ಅವರ ಮನೆಯಲ್ಲೂ ತನ್ನ ಮಗಳ ಓರಿಗೆಯ ಹುಡಿ ಇದೆ, ನೆರೆಹೊರೆ ಎಂದ ಮೇಲೆ ಮಕ್ಕಳು ಹೋಗದೇ ಬಿಡುವವೆ, ಇವೇ ಮೊದಲಾದ ಭಾವನೆಗಳು ಸಾಮಾನ್ಯವಾಗಿ ಸ್ತ್ರೀ ಸ್ವಭಾವವೆಂಬಂತೆ ಆತಂಕವೆಂಬಂತೆ ಸಹವಾಗಿ ನಿರೂಪಿತವಾಗಿವೆ. ಇನ್ನೂ ಅಪರ್ಣೆಯ ಮಗಳು ಚಂದ್ರ ಶಾಲೆಗೆ ಸೇರಿಕೊಂಡಾಗ ಉಳಿದ ಮಕ್ಕಳೆಲ್ಲ ಅವಳಿಗೆ ತಂದೆ ಇಲ್ಲ, ಅವರು ವೇಶ್ಯರು ಅನ್ನುವುದು ನಗುವು ನೋಡಿ ಚಂದ್ರ ಬೇಸತ್ತು ಮನೆಗೆ ಬಂದು ತಾಯಿಯ ಬಳಿ ಹೇಳಿಕೊಂಡು ಅತ್ತಾಗ ಅಸಹಾಯಕ ಅಪರ್ಣೆಯದು ಅಳುವೇ ಉತ್ತರವಾಗಿತ್ತು. ನೆರೆಮನೆಯಲ್ಲಿ ಮದುವೆ ನಡೆದಾಗ ಚಂದ್ರ ನಾನೂ ಮದುವೆಯಾಗಬೇಕು ಎನ್ನುವುದು, ಅದಕ್ಕೆ ಉಳಿದ ಗೆಳತಿಯರು ವೇಶ್ಯರನ್ನ ಯಾರು ಮದುವೆಯಾಗ್ತಾರೆ ಎನ್ನುವುದು, ಅವಧಾನಿಗಳು ಈ ಹಿಂದೆ ಹೇಳಿದಂತೆ ಇವರ ಜಾತಿಯಲ್ಲಿ ಮದುವೆ ಎಲ್ಲಿದೆ, ಗೆಜ್ಜೆ ಪೂಜೆ ಮಾಡುವರು ಎನ್ನುವುದು, ಸಮಾಜ ವೇಶ್ಯರನ್ನು ಕಾಣುವ ಬಗೆ, ಇದರಿಂದ ಗೃಹಿಣಿಯಾಗಿ ಗೌರವದಿಂದ ಬಾಳಬೇಕೆನ್ನುವ ಚಂದ್ರಳಿಗೆ ಆಘಾತವಾಗುವುದು. ಚಂದ್ರನ ಮನಸ್ಸಿಗೆ ಸಮಾಜದಲ್ಲಿ ತಾವು ಎಲ್ಲರಂತಿಲ್ಲ, ತಮ್ಮನ್ನು ಎಲ್ಲರೂ ಒಳ್ಳೆ ದೃಷ್ಟಿಯಿಂದ ಕಾಣುವುದಿಲ್ಲ ಎಂಬ ಅಸಮಾಧಾನ ಒಂದೆಡೆಯಾದರೆ, ಎದುರು ಮನೆಯ ಶೇಷಾವಧಾನಿಗಳ ಮಗ ಸೋಮು ಇವಳನ್ನು ಇಷ್ಟಪಟ್ಟರೂ ನಿಮ್ಮನ್ನು ಯಾವ ಮದುವೆಯಾಗುತ್ತಾರೆ ಎಂಬುದನ್ನು ನಿರ್ದಾಕ್ಷಿಣ್ಯವಾಗಿ ಹೇಳಿದರೂ ಕೂಡ ಒಪ್ಪದ ಕೇಳದ ಚಂದ್ರ ಕಲ್ಪನಾಲೋಕದಲ್ಲಿ ತೇಳುವಳು. ತಾನು ಗೃಹಿಣಿಯಾಗಬೇಕೆಂಬ ಅದಮ್ಯ ಹಂಬಲ ಹೊತ್ತವಳಿಗೆ ತನ್ನ ತಾಯಿ ವೇಶ್ಯೆಯಲ್ಲ, ಅನಿವಾರ್ಯವಾಗಿ ವೇಶ್ಯೆಯಾದ ಸಂದರ್ಭವನ್ನು ಅಪರ್ಣ ವಿಷದಪಡಿಸುವುದು, ಚಂದ್ರಳ ತಂದೆ ಚಂದ್ರಶೇಖರನ ಆಗಮನ, ಅವರನ್ನು ಅಪ್ಪ ಎಂದು ಬಾಯಿ ತುಂಬ ಕರೆದು ತೃಪ್ತಿಪಡುವ ಚಂದ್ರಳಿಗೆ ತಾನು ವೇಶ್ಯೆಯ ಮಗಳಲ್ಲ ಎಂಬ ಭಾವನೆ ಪಡೆಯುವುದು, ಅದನ್ನೇ ಪ್ರಪಂಚಕ್ಕೆ ಸಾರಿ ಹೇಳಬೇಕು ಎಂದಾಗ ತಾಯಿ ತಡೆಯುವುದು, ಸೋಮುವಿಗೆ ಚಂದ್ರಳ ಮಲತಂಗಿಯೊಡನೆ ವಿವಾಹ ಗೊತ್ತಾಗುವುದು, ಆ ರಾತ್ರಿ ಬಂದವರು ಯಾರು ಎಂದು ಚಂದ್ರಶೇಖರ ಹಿಂಬದಿಯಿಂದ ನೋಡಿದಂತ ಸೋಮು ಚಂದ್ರಶೇಖರ ಯಾರು ಎಂದು ಪದೇ ಪದೇ ಕೇಳಿದಾಗಲೂ ಹೇಳಲಾಗದ ಚಂದ್ರಳ ಮನಸ್ಸು ಛಿದ್ರವಾಗಿ ಹೋಗುವುದು. ಯಾಕೆಂದರೆ ಚಂದ್ರ ತನ್ನ ತಂದೆಗೆ ನೀನು ನನ್ನನ್ನು ಅಪ್ಪ ಎಂದು ಕರೆಯದಿರೆಂದು ವಚನ ಪಡೆದುಕೊಂಡಿದ್ದರು. ಇದರಿಂದಾಗಿ ಚಂದ್ರಳಿಗೆ ಪ್ರಪಂಚದ ವಾಸ್ತವಿಕತೆಯ ಕಟುಸತ್ಯದ ಅರಿವಾಗಿ ಬಲವೆಲ್ಲಾ ಸೋರಿ ಹೋದಂತಾಗುವುದು. ಸೋಮುವಿನ ಪ್ರಥಮ ರಾತ್ರಿಯ ಶೃಂಗಾರಗೊಂಡ ಸಜ್ಜೆ ಮನೆ ನೋಡಿ ಪರಿತಪಿಸಿ ಅಳುವ ಚಂದ್ರ ಅತ್ತಷ್ಟು ದುರ್ಬಲಗೊಳ್ಳುವಳು. ಇದರ ನಡುವೆ ಇವಳ ಆತ್ಮೀಯ ಗೆಳತಿ ಮಾಲತಿ ಯಾವುದೋ ಸಂದರ್ಭದಲ್ಲಿ ಹೇಳಿದ್ದ ಇಟ್ಟುಕೊಂಡವಳು ಇರೋ ತನಕ, ಕಟ್ಟಿಕೊಂಡವಳು ಕಡೇ ತನಕ ಎನ್ನುವ ಮಾತಾಗಲಿ, ರಂಡೇತನ ಮುಂಡೇತನ ನಿಮ್ಮ ಜಾತಿಗಿಲ್ಲ ಬಿಡು, ನಿತ್ಯ ಮುತ್ತೇತನ ಎನ್ನುವ ಮಾತು ಚಂದ್ರಳಿಗೆ ಚುಚ್ಚಿ ಚುಚ್ಚಿ ನೋಯಿಸುವವು. ಇದೆಲ್ಲವೂ ಮಾನವೀಯ ಅಂತಃಕರಣದ ಹಿನ್ನೆಲೆಯಲ್ಲಿ ಚಿತ್ರಿತವಾಗಿರುವುದರಿಂದ ಓದುಗರ ಅಕಂಪ ಸಹಾನುಭೂತಿಗೆ ಈ ಪಾತ್ರ ತುತ್ತಾಗುವುದು, ಜೊತೆಯಲ್ಲಿ ಸ್ವಾರ್ಥಿ ಪುರುಷ ಸಮಾಜದ ಬಗ್ಗೆ ರೋಷ ಉಕ್ಕುವುದು. ಹೀಗಾಗಿ ಉನ್ಮಾದಿನಿಯಂತಾಗ ಚಂದ್ರ ಗೆಜ್ಜೆ ಪೂಜೆಗೆ ಒಲಿದು ತನ್ನ ಬದುಕನ್ನು ಅಂತ್ಯಗೊಳಿಸಿಕೊಳ್ಳುವಳು. ಇಂದಿರಾ ಅವರು ವೇಶ್ಯಾ ಸಮಸ್ಯೆಯನ್ನು ಯಥಾಸ್ಥಿತಿಯಲ್ಲಿಡಲು ಪ್ರಯತ್ನಿಸಿದ್ದು ಅದು ಅಂತೆಯೇ ಇರುವುದನ್ನು ನಿರೂಪಿಸುವಲ್ಲಿ ನೈಜತೆಯಿಂದ ಕಲ್ಪನೆಯ ಮೆರುಗೇ ಮಿಗಿಲಾಗಿದೆ ಎಂದು ಹೇಳಬಹುದು ಎಂದು ಡಾಕ್ಟರ್ ಶಕುಂತಲಾ ದುರ್ಗಿಯವರು ಹೇಳುತ್ತಾರೆ. ಎಂಕೆ ಇಂದಿರಾ ಅವರಿಗೆ ಹೆಚ್ಚು ಪ್ರಶಸ್ತಿ ಪುರಸ್ಕಾರಗಳನ್ನು ತಂದುಕೊಟ್ಟ ಇನ್ನೊಂದು ಕಾದಂಬರಿ ಫಣಿಯಮ್ಮ. ಅಂದಿನ ಕಾಲದ ಬ್ರಾಹ್ಮಣ ಸಮುದಾಯದ ಚಿತ್ರಣ ಇಲ್ಲಿ ನೈಜವಾಗಿ ಈ ಕಾದಂಬರಿಯಲ್ಲಿ ಮೂಡಿದೆ. ಅವರೇ ಹೇಳಿದಂತೆ ಅವರ ತಾಯಿ ಹೇಳಿದ ಅವರ ಅಜ್ಜನ ತಂಗಿಯ ಬದುಕಿನ ಚಿತ್ರಣ ಫಣಿಯಮ್ಮ. ಬ್ರಾಹ್ಮಣ ಸಮುದಾಯದಲ್ಲಿದ್ದ ವೈಧವ್ಯದ ಕ್ರೂರ ಚಿತ್ರಣ ಇಲ್ಲಿದೆ. ಬಾಲ್ಯ ವಿವಾಹ, ಬಾಲ ವಿಧವೆಯ ಬದುಕು ಫಣಿಯಮ್ಮನ ಕಥೆ. ಜಾತಕಗಳ ಉತ್ಕೃಷ್ಟ ಹೊಂದಾಣಿಕೆಯಿಂದ 10 ವರ್ಷದ ಫಣಿಯಮ್ಮಳ ಮದುವೆ, ನೀಲಕಂಠ ಭಟ್ಟರ ಮಗ 15 ವರ್ಷದ ನಂಜುಂಡನೊಡನೆ ನೆರವೇರುವುದು. ಇತ್ತ ಹಾವು ಕಚ್ಚಿ ನಂಜುಂಡನ ಸಾವಾಗುವುದು. ವಿಷಯ ತಿಳಿದು ಕಂಗೆಡುವ ತಂದೆ ರನ್ನರ್ ಚಿಂತಾಮಣಿ ಅಂಚೆ ವಿಭಾಗದವರು. ತಾಯಿ ಬಹಳ ದುಃಖಿಸುವಳು. ಹೊಂದಿಕೆಯಾದ ಜಾತಕದೊಂದಿಗೆ ತಮ್ಮ ಮಗನ ವಿವಾಹ ಮಾಡಿದ್ದರಿಂದ ಈ ದುರಂತವಾಯಿತು ಎಂದು ಛೀಮಾರಿ ಹಾಕುವ ನಂಜುಂಡನ ತಂದೆ. ವೈಧವ್ಯದ ಪಟ್ಟ ಎಳೆಯ ಬಾಲಕಿಗೆ. ಏನೂ ಅರಿಯದ ಮುಗ್ಧೆ ಹಸುಳೆ ಬಳೆ ತೆಗೆಯಲು ಬಂದಾಗ

ಚುಕ್ಕಿ ಹೂವಿನ ಬಳೆ ಒಡೆಯಬೇಡಿ ಎಂದು ಅಪಾರವಾಗಿ ದುಃಖಿಸು. ಇದಕ್ಕೆ ಪರಿಹಾರವನ್ನು ಬ್ರಾಹ್ಮಣ ಸಮಾಜದ ಮುಖಂಡರೆಲ್ಲ ಸೇರಿ ಋತುಮತಿಯಾದ ಮೇಲೆ ಫಣಿಯ ಕೇಶಮುಂಡನದ ನಿರ್ಧಾರ ತೆಗೆದುಕೊಳ್ಳುವರು. ಫಣಿ ಋತುಮತಿಯಾದ ನಾಲ್ಕನೆಯ ದಿನ ಅವಳ ಕೇಶಮುಂಡನವನ್ನು ಮಾಡಿ ಬಿಳಿಸೀರೆ ಉಡಿಸಿ ಮಡಿ ಮಾಡುವರು. ಈ ಗೊಡ್ಡು ಸಂಪ್ರದಾಯವನ್ನು ನೋಡಿಯೂ ಧಿಕ್ಕರಿಸಿದ ಮನೆಯವರು ಅಳುವಾಗ ಕ್ಷೌರಿಕನೂ ಕೂಡ ಆ ಎಳೆಯ ಮಗುವನ್ನು ನೋಡಿ ದುಃಖಿಸುವನು. ಅಂದಿನಿಂದ ಪ್ರತಿದಿನವೂ ತಣ್ಣೀರಿನ ಸ್ನಾನ, ಒಪ್ಪತ್ತಿನ ಊಟ, ದೇವರ ಪೂಜೆಗೆ ಸಾಮಗ್ರಿ ಅಣಿಗೊಳಿಸುವುದು ಮುಂತಾದ ಗೃಹ ಕೃತ್ಯಗಳನ್ನು ಮಾಡುವ ಸೇವಕಿಯಂತಾಗುವಳು ಫಣಿ. ಮುಂದೆ ಆ ಮನೆಗೆ ಮದುವೆಯಾಗಿ ಬರುವ ಹೆಣ್ಣು ಮಕ್ಕಳ ಬಾಣಂತನ, ಮಗುವಿಗೆ ನೀರೆರೆಯುವುದು ಮುಂತಾದ ಜವಾಬ್ದಾರಿ ಹೊರುವಳು ಫಣಿಯಮ್ಮ. ಯಾವುದಕ್ಕೂ ಚಕಾರವೆತ್ತದೆ ಬದುಕುವ ಫಣಿಯಮ್ಮ ತನ್ನ ಚಿಕ್ಕಪ್ಪನ ಮಗಳು ಸುಬ್ಬಲಕ್ಷ್ಮಿಗೆ ಮಕ್ಕಳಾಗಲಿಲ್ಲ ಎಂಬ ಕಾರಣಕ್ಕೆ ಅತ್ತೆ ಮನೆಯಿಂದ ಹೊರದೂಡಲ್ಪಟ್ಟದ್ದು ನೋಡಿ ಫಣಿಯಮ್ಮ ನೊಂದುಕೊಳ್ಳುವಳು. ಮನೆಗೆ ಬಂದ ಪುಟ್ಟ ಜೋಯಿಸನೊಂದಿಗೆ ಸುಬ್ಬಿ ದೈಹಿಕ ಸಂಪರ್ಕಕ್ಕೆ ಬರುವಳು. ಇದು ಅನೈತಿಕ ಎನಿಸಿದರೂ ಪ್ರತಿ ತಿಂಗಳು ಕ್ಷೌರಿಕನೆದುರು ಕೇಶಮುಂಡನಕ್ಕಾಗಿ ಕೂರುವುದು ಅದಕ್ಕಿಂತಲೂ ಕೀಳು ಎಂದು ಜಿಗುಸೆ ಪಡುವಳು ಫಣಿಯಮ್ಮ. ಗಬ್ಬಾಗದ ಆಕಳ ಚಿಂತೆ ಮನೆಯವರೆಲ್ಲರೂ ಮಾಡಿದಾಗ ಸುಬ್ಬಿ ಬದುಕನ್ನ ಜ್ಞಾಪಿಸಿಕೊಳ್ಳುವಳು ಫಣಿಯಮ್ಮ. ಪುಟ್ಟ ಜೋಯಿಸನ ಮಗಳು ದಾಕ್ಷಾಯಿಣಿಯ ಗಂಡ ತೀರಿಕೊಳ್ಳುವನು. ಅವಳನ್ನು ಫಣಿಯಮ್ಮನಂತೆ ಮಡಿ ಮಾಡಬೇಕೆನ್ನುವ ಅವಳ ಅತ್ತೆ, ಮಾವ, ಸಮಾಜದ ಹಿರಿಯರನ್ನು ಧಿಕ್ಕರಿಸುವಳು ದಾಕ್ಷಾಯಿಣಿ. ಅಲ್ಲಿಗೆ ಬಂದ ಫಣಿಯಮ್ಮ ಕಾಲ ಬದಲಾಗಿದೆ, ಅವಳಿಗೂ ಬದುಕಲು ಹಕ್ಕಿದೆ ಎಂದು ಸೂಕ್ಷ್ಮವಾಗಿ ಪ್ರತಿಭಟಿಸಿ ಹೊರಡುವಳು. ಮುಂದೆ ದಾಕ್ಷಾಯಿಣಿ ತನ್ನ ಮೈದುನನಿಂದ ಬಸಿರಾಗುವಳು. ಇದನ್ನು ಸುಬ್ರಾಯನ ಬದುಕಿನೊಂದಿಗೆ ತುಲನೆ ಮಾಡುವ ಫಣಿಯಮ್ಮ, ಗಂಡಸು ಏನು ಬೇಕಾದರೂ ಮಾಡಬಹುದು, ಅದನ್ನೇ ಹೆಂಗಸು ಮಾಡಿದರೆ ಕುಲಟೆ ಎನ್ನುವರು. ಅಜ್ಜ ಹಾಕಿದ ಆಲದ ಮರಕ್ಕೆ ನೇತಾಡುವರೇ ಹೊರತು ಬದಲಾಯಿಸುವವರು ಯಾರೂ ಇಲ್ಲ ಎಂದು ಕೊರಗುವಳು. ರನ್ನರ್ ಆಗಿರುವ ತನ್ನ ತಂದೆ ಓಡುತ್ತಾ ಹೋಗಿ ಅಂಚೆಯನ್ನ ಮೊದಲು ಹಂಚುತ್ತಿದ್ದರು. ನಂತರ ಬಂದವರು ಸೈಕಲ್ಗಳಲ್ಲಿ ಓಡಾಡುತ್ತಿರುವುದನ್ನು ಗಮನಿಸಿದ ಫಣಿಯಮ್ಮ ಬದಲಾವಣೆ ಮನುಷ್ಯನ ಬದುಕಿಗೆ ಏಕಿಲ್ಲ, ಅದು ಅನಿವಾರ್ಯ ಎಂದು ಹಂಬಲಿಸು. ಕೊನೆಗೆ ವಯೋಸಹಜ ಮರಣವನ್ನಪ್ಪುವಳು ಫಣಿಯಮ್ಮ. ಬ್ರಾಹ್ಮಣ ಸಮಾಜದ ಬಾಲವಿಧವೆ ಫಣಿಯಮ್ಮ ಕಾದಂಬರಿಯ ಬಗ್ಗೆ ಮಾತನಾಡುತ್ತಾ ಶ್ರೀಮತಿ ದೀಪಿಕಾ ಶ್ರೀವಾತ್ಸವ ಎಂಬ ಇಂಗ್ಲಿಷ್ ಪ್ರಾಧ್ಯಾಪಕರು ಬೃಂದಾವನದಲ್ಲಿ ಬಳಲುತ್ತಿದ್ದ ವಿಧವೆಯರ ಸ್ಥಿತಿ ಇನ್ನೂ ಕರುಣಾಜನಕ, ಇಲ್ಲಿ ಫಣಿಯಮ್ಮನಿಗೆ ತವರು ಮನೆಯಾದರೂ ಇದೆ ಎನ್ನುವರು. ವಿಧವಾ ಸಮಸ್ಯೆಗೆ ಅಲ್ಲಲ್ಲಿ ಪುನರ್ವಿವಾಹದ ಸಮ್ಮತಿ ಇದ್ದರೂ ವ್ಯಾಪಕತೆ ಇಲ್ಲ ಎಂದು ಹೇಳುವರು. ಗ್ಲಾಡಿನ್ ರೋಸ್ ಎಂಬ ಕಾಲಿಕಟ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿಯು ಈ ಬಾಲವಿಧೇಯರು ಫಿಸಿಕಲಿ ಅಲೈವ್, ಸೋಷಿಯಲಿ ಡೆಡ್ ಎಂದು ಹೇಳುತ್ತಾ ಫಣಿಯಮ್ಮ ಕೃತಿ ಓದುತ್ತಾ ಕೊನೆಯಲ್ಲಿ ಅವಳೊಂದಿಗೆ ನಾವೂ ಮೌನವಾಗಿ ನಿಲ್ಲುವೆವು ಎಂದು ವಿಮರ್ಶಿಸಿದ್ದಾರೆ. ರಾಜ್ಯ ಸರ್ಕಾರದ ಬಹುಮಾನ ಪಡೆದ ಮನೋಹರ ಗ್ರಂಥಮಾಲೆಯಿಂದ 1965 ಪ್ರಕಟಿತವಾದ ಕೃತಿ ಸದಾನಂದ. ಇದು 4 ಮುದ್ರಣ ಕಂಡದ್ದು ಇದರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಮಲೆನಾಡಿನ ದುಂಡುಮಲ್ಲಿಗೆ ಊರಿನ ಕಥೆ ಪ್ರಾರಂಭವಾಗುವುದು. ಕಥೆಯ ನಾಯಕ ಸದಾನಂದ ಮೃದು ಹೃದಯದ ಸುಸಂಸ್ಕೃತ ಆದರ್ಶ ಪಾತ್ರ. ಬಾಲವಿಧವೆ ಕಮಲಿಯನ್ನು ವಿವಾಹವಾಗುವನು. ಇಂದಿರಾ ಅವರು ಸದಾನಂದ ಕಾದಂಬರಿ ಬರೆದ 10 ನಂತರ ಮಧುವನ ಎಂಬ ಕಾದಂಬರಿಯನ್ನು ಬರೆಯುತ್ತಾರೆ. ಸದಾನಂದ ಕಾದಂಬರಿಯ ಮುಂದುವರಿದ ಕಥಾವಸ್ತು ಮಧುವನ. ತನ್ನಿಂದಾಗಿ ಸದಾನಂದನಿಗೆ ನೋವು ಅವಮಾನ ಆಗುತ್ತಿರುವುದನ್ನು ಅರಿತ ಕಮಲಿ ಅವನಿಗೆ ಬೇರೊಂದು ಮದುವೆಯಾಗಲು ತಿಳಿಸುವಳು. ತನ್ನ ಬದುಕಿನ ಬಗ್ಗೆ ಆಲೋಚಿಸಿದ ಕಮಲಿ ಆ ಮುಗ್ಧತೆ ನಮ್ಮ ಮನಸ್ಸು ಸೆಳೆದರೂ ಕೂಡ ಆ ಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ವಿವಾಹೇತರ ಸಂಬಂಧಗಳು ಹೊಸದಲ್ಲ ಎನ್ನುವುದು ಕಾದಂಬರಿ ಓದಿದಾಗ ಅರಿವಾಗುವುದು. ವಿವಾಹೇತರ ಸಂಬಂಧಗಳು ಬೇರೆ ಹೆಂಗಸನ್ನು ಇಟ್ಟುಕೊಳ್ಳುವುದು ತುಂಬಾ ಸಾಮಾನ್ಯವಾದ ವಿಷಯ ಎಂಬಂತೆ ಜಾತಿಗವಳು ಎಂಬ ಕಾದಂಬರಿಯಲ್ಲಿ ಚಿತ್ರಿತವಾಗಿದ್ದೆ. ಇಲ್ಲಿನ ಕಥಾನಾಯಕ ವಾಸುದೇವ ಹೊನ್ನಡಿಕೆಯ ಈಶ್ವರ ಭಟ್ಟರ ಮಗ. ಓದುವುದರಲ್ಲಿ ಅತ್ಯಂತ ಚೂಟಿ. ಇವರ ಶಾಲೆಯ ಮುಖ್ಯೋಧ್ಯಾಯರಾದ ಸಾಂಬಯ್ಯನಿಗೆ ವಾಸುವಿನ ಮೇಲೆ ಬಹಳ ಪ್ರೀತಿ, ವಾಸುವಿಗೂ ಅವರ ಮೇಲೆ ತುಂಬಾ ಗೌರವ. ಮುಂದಿನ ವ್ಯಾಸಂಗಕ್ಕಾಗಿ ಸದಾಶಿವ ಕರ್ಣಿಕೆಯವರ ಮನೆಯಲ್ಲಿ ಈ ಮಗುವನ್ನ ಬಿಡಬೇಕು ಎನ್ನುವಂತೆ ಹೆತ್ತವರ ಮನವೊಲಿಸುವರು ಸಾಂಬಯ್ಯ. ವಿದ್ಯಾಭ್ಯಾಸ, ನಾಟಕ, ಹಾಡು, ಹಾರ್ಮೋನಿಯಂ ನುಡಿಸುವುದರಲ್ಲೇ ಪ್ರಾವೀಣ್ಯ ಪಡೆದ ವಾಸು 10 ತರಗತಿಯ ನಂತರ ಸರ್ಕಾರಿ ಶಾಲೆಯಲ್ಲಿ ಮೇಷ್ಟ್ರು

ಕೆಲಸವನ್ನು 20 ರೂಪಾಯಿ ಪಗಾರಿಗೆ ಒಪ್ಪಿಕೊಳ್ಳುವ ತಾಯಿ ಮೊದಲು ನಿರಾಕರಿಸಿದರೂ ಕೂಡ ಕೊನೆಗೆ ಒಪ್ಪಿಕೊಳ್ಳುವಳು. ಮತ್ತೆ ಕರ್ಣಿಕೆಯವರ ಮನೆಯಲ್ಲಿ ವಾಸುವಿನ ವಾಸ, ಅವರ ಮಕ್ಕಳಿಗೆ ಮನೆ ಪಾಠ ಮುಂತಾದವೆಲ್ಲ ನೋಡಿಕೊಳ್ಳುತ್ತಿದ್ದ. ಜವಳಿ ಅಂಗಡಿಯ ವ್ಯಾಪಾರ ಮಾಡುವ ಪದ್ಮನಾಭ ವಾಸುವಿನ ಸ್ನೇಹಿತ. ಸದಾಶಿವ ಕರ್ಣಿಕೆಯವರು ಮಾಲೇರ ನಾಗಮ್ಮನನ್ನು ಇಟ್ಟುಕೊಂಡಿದ್ದರು. ಇವರಿಬ್ಬರ ಮಗಳೇ ನೀರಜಾಕ್ಷಿ ಕಥಾನಾಯಕಿ. ಸುಮಾರು 13-14 ವಯಸ್ಸಿನ ನೀರಜಾಕ್ಷಿಯನ್ನು ತನ್ನನ್ನು ವಿವಾಹವಾಗಲು ಕೇಳುವ ವಾಸು. ಅದಕ್ಕೆ

0: ಪದ್ದುವಿಗೆ ಅತ್ಯಂತ ಆಶ್ಚರ್ಯ. ಕೊನೆಗೆ ಇವರಿಬ್ಬರ ವಿವಾಹಕ್ಕೆ ಸಹಾಯ ಮಾಡುವುದಾಗಿ ಪದ್ಮನಾಭ ಪದ್ದು ಒಪ್ಪುವನು. ಮೈಸೂರಿನ ಗೋಪಾಲಯ್ಯ ಊಟ ವಸತಿ 100 ರೂಪಾಯಿ ಸಂಬಳ ಕೊಟ್ಟು ತನ್ನ ಹೋಟೆಲನ್ನು ನೋಡಿಕೊಳ್ಳುವೆಯಾ ಎಂದು ವಾಸುವನ್ನ ಕೇಳುವರು. ಇದಕ್ಕೆ ಒಪ್ಪುವ ವಾಸು. ಊರಿಗೆ ಹೊರಡುವಾಗ ಪದ್ದು ಹೇಳಿದಂತೆ ಕೇಳು ಎಂದು ನೀರಜಾಕ್ಷಿಗೆ ತಿಳಿಸುವನು. ನೀರಜಾಕ್ಷಿಯನ್ನ ಮೈಸೂರಿಗೆ ಕರೆದುಕೊಂಡು ಹೋದ ಪದ್ದು ವಿಧವಾಗೃಹಕ್ಕೆ ಕರೆದೊಯ್ದು 1 ವರ್ಷದ ಅವಧಿಯ ನಂತರ ಕರೆದುಕೊಂಡು ಹೋಗುವುದಾಗಿ ಬಿಟ್ಟು ಬಂದ. ಈ ಕಡೆ ಊರಿಗೆ ಬಂದಾಗ ಊರಲ್ಲಿ ನೀರಜಾಕ್ಷಿ ಹೊಳೆಗೆ ಬಿದ್ದು ಸತ್ತಳು ಎಂಬಂತೆ ಪುಕಾರು ಎದ್ದಿರುತ್ತದೆ. ಇತ್ತ ನೀರಜಿಗೂ ಕೂಡ ವಿಧವೆಯಂತೆ ಜೀವನ ನಡೆಸುವುದು ಅತ್ಯಂತ ನೋವು ತಂದಿತ್ತು. ಕೊನೆಗೆ ವಾಸು ನೀರಜಾಕ್ಷಿಯರ ಮದುವೆಯಾಗುವ ಒಂದು ಪ್ರೇಮ ಕಥೆ, ಅಂತರ್ಜಾತಿಯ ವಿವಾಹದ ಆಗುವ ಸಮಸ್ಯೆಗಳ ಬಗ್ಗೆ ಹೇಳುವ ಕಥೆ ಇದು. ಉಚ್ಚ ಜಾತಿಯವರು ಕೀಳು ಜಾತಿಯವರನ್ನ ಇಟ್ಟುಕೊಳ್ಳಬಹುದೇ ಹೊರತು ಮದುವೆಯಾಗುವಂತಿಲ್ಲ ಎಂಬ ವಾತಾವರಣದಲ್ಲಿ ಪುರುಷ ಸ್ತ್ರೀಯರಿಯ ನೀತಿ ಯಾಕೆ ಭಿನ್ನ ಎಂಬ ಚಿಂತೆ ನೀರಜಾಕ್ಷಿಯದಾದರೂ ಇಲ್ಲಿ ಜಾತಿಗೆಟ್ಟವರು ಯಾರು? ವಾಸುವೆ, ಸದಾಶಿವ ಕರ್ಣಿಕರೇ, ನೀರಜಾಕ್ಷಿಯೇ ಎಂಬ ಪ್ರಶ್ನೆ ನಮ್ಮನ್ನು ಕಾಡುವುದು. ನಂದಿ ಬೆಟ್ಟಕ್ಕೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪನ್ಯಾಸಕರೊಂದಿಗೆ ಹೋದ ಪ್ರವಾಸದಿಂದ ಚಿದ್ವಿಲಾಸ ಎಂಬ ಕಾದಂಬರಿ ಪ್ರಾರಂಭವಾಗುವುದು. ಮುಖ್ಯ ಪಾತ್ರ ಭಾವನಾಳದು. ಇವಳಿಗೆ ತಂದೆಯಿಲ್ಲ, ರೋಗದಿಂದ ನರಳುವ ತಾಯಿ, ತನ್ನ ತಂಗಿಯರು, ತಮ್ಮನನ್ನು ಸಾಕುವ ಅತ್ಯಂತ ಜವಾಬ್ದಾರಿಯುತವಾದ ಪಾತ್ರ ಭಾವನಾಳದು. ಉತ್ತರಾರ್ಧದಲ್ಲಿ ಕಥೆ ಗೊಂದಲಮಯವಾಗಿ ಸಾಗಿದರೂ ರಾಧಾಕೃಷ್ಣನ ಮನೆ, ಕುಟುಂಬ, ಅವನ ಹಳ್ಳಿ ಆನಂದ ಕೊಡುವುದು. ಎಂಕೆ ಇಂದಿರಾ ಅವರಿಗೆ ಹೆಸರು ತಂದುಕೊಟ್ಟಂತಹ ಇನ್ನೊಂದು ಕಾದಂಬರಿ ತಗ್ಗಿನ ಮನೆ ಸೀತೆ. ತಗ್ಗಿನ ಮನೆ ಊರಿನಿಂದ ಕಥೆ ಪ್ರಾರಂಭವಾಗುವುದು. ಸೀತಾ, ಅಚ್ಚಿ ಇಬ್ಬರೂ ಆತ್ಮೀಯ ಗೆಳತಿಯರು. ಇಬ್ಬರೂ ಒಬ್ಬರೊಡನೊಬ್ಬರು ಮಾತನಾಡುವಾಗ ಒಂದು ಗಿಡವನ್ನು ಸಾಕ್ಷಿಯಾಗಿಟ್ಟುಕೊಂಡು ಮಾತನಾಡುತ್ತಿದ್ದರು ಎನ್ನುವುದು ಈ ಕೃತಿಯ ವೈಶಿಷ್ಟ್ಯತೆ. ದಿಟ್ಟ ಮಹಿಳೆ ಬಂದ ಸಮಸ್ಯೆಗಳನ್ನು ಸಕಾರಾತ್ಮಕವಾಗಿ ಹೇಗೆ ಎದುರಿಸುವಳು ಎಂಬುದು ಈ ಕಥೆಯ ತಿರುಳು. ಮುಖ್ಯ ಪಾತ್ರಗಳಾಗಿ ಸ್ತ್ರೀ ಚಿತ್ರಣಗಳನ್ನು ಕೊಟ್ಟರೂ ಅವಳನ್ನು ಸಾಕುವ ರಕ್ಷಿಸುವ ನೆಪದಲ್ಲಿ ಉಂಟಾದ ದೌರ್ಜನ್ಯಗಳನ್ನು ಎದುರಿಸಲು ಸ್ತ್ರೀ ಶಿಕ್ಷಿತಳಾಗಬೇಕು ಎಂಬ ಮೂಲ ಸೆಲೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಹಾಸುಹೊಕ್ಕಾದ ಮಾತಾಗಿದೆ. ವೈಧವ್ಯದ ಆಚರಣೆ ಇದೊಂದು ಮೌಢ್ಯ ಮೌಲ್ಯವಾಗಿ ಪರಿಣಮಿಸಿದ್ದನ್ನ ನೋಡುತ್ತೇವೆ. ಹೆಣ್ಣಿನ ಆಕಾಂಕ್ಷೆ ಕಾದಂಬರಿಯಲ್ಲಿ ತಾಯ್ತನವನ್ನು ಅನುಭವಿಸದನಾಗು ವೈಧವ್ಯವು ತನ್ನ ಪೂರ್ವಜನ್ಮದ ಕರ್ಮಫಲ ಎಂದು ಭಾವಿಸುವ ಸಾತಮ್ಮ, ಸದಾನಂದದ ಕಮಲ, ಮರುವಿವಾಹ ವಿಧವಾ ವಿವಾಹವಾದರೂ ತನ್ನಿಂದ ಸದಾನಂದನಿಗಾಗುವ ಅವಮಾನಗಳ ಕುರಿತು ಚಿಂತೆ, ತನ್ನ ಬದುಕಿಗೆ ಆಲೋಚಿಸಿದ ಯಾವ ದೌರ್ಬಲ್ಯಕ್ಕೂ ಒಳಗಾಗದ ಮನೆಯವರ ಕೈ ಕೆಲಸದ ಆಳಾದ ಫಣಿಯಮ್ಮ, ಉಸಿರೇ ಇಲ್ಲದ ಸುಬಲಕ್ಷ್ಮಿ, ಸಾಮಾಜಿಕ ಸಮಸ್ಯೆಗಳಿಗೆ ಪ್ರತಿಭಟಿಸದೆ ನೈತಿಕ ಚೌಕಟ್ಟಿನ ಹಿನ್ನೆಲೆಯಲ್ಲಿ ಮೌಲ್ಯಗಳನ್ನು ಅನುಸರಿಸುವ ಸ್ಪಂದಿಸದ ಪಾತ್ರಗಳೇ ಇವರ ಕಾದಂಬರಿಯಲ್ಲಿ ನಾವು ಕಾಣುತ್ತೇವೆ. ಲಿಂಗ ಅಸಮಾನತೆಯನ್ನು ಒಪ್ಪಿಕೊಂಡು ಹೋಗುವ ಪಾತ್ರಗಳು ಸಾಮಾಜಿಕ ಸಮಸ್ಯೆಗಳನ್ನು ಹೊಂದಾಣಿಕೆಯೊಂದಿಗೆ ಸಾಗುವ ಸೌಮ್ಯ ದಾರಿ ಎಂಕೆ ಇಂದಿರಾ ಅವರ ಕೃತಿಗಳಲ್ಲಿ ನಾವು ಕಾಣುತ್ತೇವೆ.
1: ಇದುವರೆಗೆ ಎಂಕೆ ಇಂದಿರಾ ಅವರ ಕಾದಂಬರಿಗಳಲ್ಲಿ ಸ್ತ್ರೀ ತುಮುಲಗಳು ಈ ಕುರಿತು ಮಾತನಾಡುವರು ಡಾಕ್ಟರ್ ರಾಜಶ್ರೀ ಕಲೋರ್ಕರ್. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಜಿ.
2: ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ನಾನ್ನೂರ ತೊಂಬತ್ತು ಪಾಯಿಂಟ್ ಒಂದು ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗ ಅಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 12:30.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿದ್ರು.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ಶ್ರೋತೃಗಳಿಗೆ ಗಮನಿಸಿ, ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡ ಭವನ 2ನೇ ಮಹಡಿ ಜೆಸಿ ರಸ್ತೆ ಬೆಂಗಳೂರು, ಇವರು ಶಿಷ್ಯ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವಂತಹ ಅಭ್ಯರ್ಥಿಗಳು ಶಿಷ್ಯ ವೇತನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬಹುದು. 2026-27 ಸಾಲಿನ ಶಿಷ್ಯ ವೇತನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನ ಮೊಬೈಲ್ ಹಾಗೆಯೇ ವಿಡಿಯೋ ಚಿತ್ರೀಕರಣದ ಮೂಲಕ ಆಯ್ಕೆ ಮಾಡೋದಕ್ಕೆ ಅಕಾಡೆಮಿ ತೀರ್ಮಾನ ಮಾಡಿದೆ. ಶಿಷ್ಯ ವೇತನ ಅರ್ಜಿಗಳ ಬಗ್ಗೆ ಮಾಹಿತಿಯನ್ನ ಅಕಾಡೆಮಿಯು ಫೇಸ್ಬುಕ್ನಲ್ಲಿ ಹಾಗೆಯೇ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದೆ. ನೀವುಗಳು ಇದನ್ನ ಡೌನ್ಲೋಡ್ ಮಾಡಿಕೊಳ್ಬಹುದು. ಫೇಸ್ಬುಕ್ ವಿಳಾಸ ಹೇಗಿದೆ? facebook.com/karnataka sangeeta nritya academy. ಇನ್ನು ವೆಬ್ಸೈಟ್ ವಿಳಾಸ ಹೇಗಿದೆ? sangeetanrityaacademy.karnataka.gov.in. ಇದನ್ನ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಅರ್ಜಿಯನ್ನ ಆಯಾ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೂಡ ಪಡೆದುಕೊಳ್ಳಬಹುದು. ಸಂದರ್ಶನದ ಬದಲಾಗಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರುವಂತಹ ಪಠ್ಯಕ್ರಮವನ್ನ ಮೊಬೈಲ್ ಹಾಗೇನೆ ವಿಡಿಯೋವನ್ನ ಚಿತ್ರೀಕರಣ ಮಾಡಿ ಪೆನ್ ಡ್ರೈವ್ನಲ್ಲಿ ಅಳವಡಿಸಿಕೊಂಡು ಪೆನ್ ಡ್ರೈವ್ನೊಂದಿಗೆ ಅರ್ಜಿಯನ್ನ ಈಗ ಹೇಳುವ ವಿಳಾಸಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ತಲುಪಿಸಬಹುದು. ವಿಳಾಸ ಹೇಗಿದೆ? ರಿಜಿಸ್ಟ್ರಾರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು, 560002. ಹೀಗೆ ಬಂದಂತಹ ಅರ್ಜಿಗಳನ್ನು ಆಯಾ ಕಲಾ ಪ್ರಕಾರಕ ಅನುಗುಣವಾಗಿ ತೀರ್ಪುಗಾರರು ಅಭ್ಯರ್ಥಿಗಳು ಚಿತ್ರೀಕರಿಸಿ ಕಳಿಸಿಕೊಟ್ಟಂತಹ ಪೆನ್ಡ್ರೈವನ್ನ ಪರಿಶೀಲನೆ ಮಾಡಿ ಶಿಷ್ಯ ವೇತನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಪಠ್ಯಕ್ರಮ ಚಿತ್ರೀಕರಿಸಿದ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನ ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 15. ಗಮನಿಸಿ, ಸೆಪ್ಟೆಂಬರ್ 15 ಕೊನೆಯ ದಿನ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವ ಅಭ್ಯರ್ಥಿಗಳು ಶಿಷ್ಯ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಕಟಣೆಯನ್ನ ಕೇಳಿದ್ರಿ. ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 1:30 ಘನತ್ಯಾಜ್ಯ ನಿಯಮಗಳು 2026 ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಈ ಒಂದು ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹರೀಶ್ ಬಾಬು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೈತ್ರಿ ಸರ್ವಸೇವಾ ಸಮಿತಿ, ಸಂದರ್ಶಕರು ಕೆಸಿ ಶಿವರಾಮ್. ಗಮನಿಸಿ, ಸಮಯ ಇಂದು ಮಧ್ಯಾಹ್ನ 1:30, ವಿಷಯ ಘನತ್ಯಾಜ್ಯ ನಿಯಮಗಳು 2026, ಈ ಕುರಿತಾಗಿ ವಿಶೇಷ ಸಂದರ್ಶನವನ್ನು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ ಕೇಳಿ. ನರರೋಗದ ವಿಧಗಳು, ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತಾಗಿ ನರರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ವಿಕೆ ಅವರೊಂದಿಗೆ ಸಂದರ್ಶನ.
2: ನಮಸ್ಕಾರ ಕೇಳುಗರೆ. ನಮ್ಮ ನಿತ್ಯ ಜೀವನದಲ್ಲಿ ನಾವು ಚೈತನ್ಯದಿಂದಿದ್ದು ಕ್ರಿಯಾಶೀಲ ಚಟುವಟಿಕೆಯಿಂದ ಕೂಡಿದ್ದೇವೆ ಅಂತಂದರೆ ಅದಕ್ಕೆ ನಮ್ಮ ನಾವರಿಸಿಕೊಂಡಿರೋ ನರಗಳೇ ಪ್ರಮುಖ ಕಾರಣ ಅಂತ ಹೇಳಬಹುದು. ಮಾನವ ಶರೀರದ ವಾಹಕಗಳಂತೆ ಕಾರ್ಯನಿರ್ವಹಿಸುತ್ತಿರುವ ನರಗಳಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಬದುಕೇ ಅಸ್ತವ್ಯಸ್ತ ಅಂತ ಅನಿಸುತ್ತೆ. ಇಂತಹ ನರಗಳಲ್ಲಿ ಸಮಸ್ಯೆ ಉಂಟಾದರೆ ಏನು ಮಾಡಬೇಕು, ನರರೋಗದ ವಿಧಗಳು, ಲಕ್ಷಣಗಳು, ಕಾರಣ ಹಾಗೂ ಚಿಕಿತ್ಸೆ, ಈ ಎಲ್ಲದರ ಕುರಿತಾಗಿ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ನರರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ವಿಕೆ ಇವರು. ನಮಸ್ಕಾರ ಡಾಕ್ಟ್ರೆ.
3: ನಮಸ್ಕಾರ.
2: ಈ ಮಾನವ ದೇಹದಲ್ಲಿ ನರಗಳ ರಚನೆ ಕುರಿತು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ.
3: ನರರೋಗ ಅಂತಂದರೆ ಎರಡು ವಿಧವಾಗಿ ನಾವು ಹೇಳ್ಬೋದು. ಒಂದು ಬ್ರೈನ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಮೆದುಳು, ಮತ್ತು ಸ್ಪೈನಲ್ ಕಾರ್ಡ್ ಅಂತ ಅಥವಾ ಸೂಕ್ಷ್ಮ ನಾಡಿ ಅಂತ ಎರಡು ವಿಧವಾಗಿ ನಾವು ವಿಂಗಡ ಮಾಡ್ತೀವಿ. ಅದರಲ್ಲಿ ಏನು ಅಂತಂದರೆ ಇದು ನಮ್ಮ ನರರೋಗ ತಜ್ಞರು ಇದರಲ್ಲಿ ಬರುತ್ತೆ ಅಂತ, ನಾವು ಅದಕ್ಕೆ ಸರ್ಜರಿ ವಿಷಯವಾಗಿ ನಾವು ಅದರ ಬಗ್ಗೆ ಹೇಳಬಹುದಂತ. ಸೊ ನರರೋಗ ಇದೆ ಅಂತ ಹೇಗೆ ತಿಳಿಯೋದು ಅಂತಂದರೆ ಕೆಲವು ಲಕ್ಷಣಗಳು ಇರುತ್ತೆ. ಸೊ ಬ್ರೈನಿಗೆ ಸಂಬಂಧಪಟ್ಟಂತೆ, ಅಂದರೆ ನಮ್ಮ ಮೆದುಳಿಗೆ ಸಂಬಂಧಪಟ್ಟಂತೆ ತಲೆನೋವು, ಇಲ್ಲ ಫಿಟ್ಸ್ ಬರುವುದು, ಇಲ್ಲ ಸ್ಟ್ರೋಕ್ ಥರ ಆಗ್ಬೋದು. ಆ ಸ್ಟ್ರೋಕಲ್ಲಿ ಒಂದು ಬ್ಲಡ್ ಕ್ಲಾಟ್ ಆಗಿ ಆಗಿರಬಹುದು, ಅಥವಾ ಬ್ಲೀಡಿಂಗ್ ಅಂದರೆ ಬ್ಲಡ್ ಹೆಪ್ ಕಟ್ಟು ಆಗಿರಬಹುದು. ಇನ್ನೊಂದು ಬ್ರೈನ್ ಇಂಜುರಿ, ಅಂದರೆ ನಮಗೆ ಬ್ರೈನ್ ಆಕ್ಸಿಡೆಂಟ್ ಅಪಘಾತಗಳಾದಾಗ ಆ ಥರ ಇರಬಹುದು. ಆಮೇಲೆ ನಡೆಯುವಾಗ ಏನಾದರೂ ಅಸಮತೋಲನ, ಆಯತಪ್ಪಿ ಬೀಳುವುದು, ಮತ್ತು ಬ್ರೈನ್ ಟ್ಯೂಮರ್ಸ್, ಈ ಥರ ಎಲ್ಲ ಇರಬಹುದು ಬ್ರೈನಿಗೆ ಸಂಬಂಧಪಟ್ಟಂತೆ.
2: ಇವೆಲ್ಲ ನಮಗೆ ಕಂಡು ಬಂದ
3: ಲಕ್ಷಣಗಳು, ಕಂಡು ಬಂದಾಗ ಏನೋ ತೊಂದರೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೂಕ್ಷ್ಮ ನಾಡಿ ಬಗ್ಗೆ ಬಂದಾಗ ಏನು ಬರುತ್ತೆ ಅಂತಂದರೆ ಬೆನ್ನು ನೋವು, ಆಮೇಲೆ ಕುತ್ತಿಗೆ ನೋವು, ಕೈ ಮತ್ತು ಕಾಲುಗಳು ಅಲ್ಲಿ ಎಲೆಕ್ಟ್ರಿಕ್ ಶಾಕ್ ಥರ ಬರುವುದು, ಆಮೇಲೆ ಸ್ಪೈನ್ ಟ್ಯೂಮರ್ ಆಗಲಿ, ಅಂದರೆ ಏನನ ಗ್ರೋತ್ ಆಗಿ ಬೆಳ್ಕೊಳ್ಳೋದು, ಅಥವಾ ಕೈ ಮತ್ತು ಕಾಲುಗಳಲ್ಲಿ ದೌರ್ಬಲ್ಯ ಮತ್ತು ಬಿಗಿತ ಆಗುವುದು, ಅಥವಾ ಸ್ಲಿಪ್ ಡಿಸ್ಕ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಡಿಸ್ಕ್ ಬಲ್ಜ್ ಆಗುವುದು, ಮತ್ತು ಆಕ್ಸಿಡೆಂಟ್ ಆದಾಗ ಸ್ಪೈನಲ್ ಕಾರ್ಡಿಗೆ ಇಂಜುರಿ ಆಗುವುದು, ಈ ಥರ ಎಲ್ಲ ಇರುತ್ತೆ. ಸೊ ಮೇನ್ಲಿ ನಮ್ಮ ಹತ್ರ ಬರೋದು ಏನು ಅಂತಂದರೆ ನೋವಿನಿಂದ ಬರ್ತಾರೆ. ಒಂದು ಐದರ ತಲೆನೋವು ಆಗಿರ್ಬೋದು, ಇಲ್ಲ ಬೆನ್ನು ನೋವು ಮತ್ತು ಕಾಲು ನೋವು ಆಗಿಂದ ಬರಬಹುದು,
2: ಸಾಮಾನ್ಯ ಲಕ್ಷಣಗಳೇ
3: ಕಾಣಿಸ್ಕೊಳತ್ತೆ ಅಂತ. ಸೊ ಒನ್ಸ್ ಈ ಲಕ್ಷಣಗಳೆಲ್ಲ ಇದ್ದಾಗ ನಮ್ಮ ಹತ್ರ ಬಂದಾಗ ನಾವು ಅದನ್ನು ಪರೀಕ್ಷೆ ಮಾಡಿಸಿ ಯಾವ ಕಡೆಗೆ ಬರುತ್ತೆ, ಏನು ತೊಂದರೆ ಇರುತ್ತೆ ಅಂತ ಕೆಲವು ಟೆಸ್ಟ್ಗಳು ಮಾಡಿ ನಾವು ಕಂಡುಹಿಡಿಯಬಹುದಾಗಿದೆ.
2: ನಾನು ಇನ್ನೊಂದು ಕೇಳಿದಾಗೆ ನರರೋಗದಲ್ಲಿ ವಿಧಗಳು ಇದೆ ಅಂತ, ಅಂದರೆ ಸ್ವಯಂ ನಿಯಂತ್ರಿತವಾಗಿ ಮತ್ತೆ ಪಂಚೇಂದ್ರಿಯಗಳು ಕೆಲಸ ನಿರ್ವಹಿಸುತ್ತಲ್ಲ, ಆ ರೀತಿಯಾಗಿಂದ ಬೇರೆ ಬೇರೆ ವಿಧದಲ್ಲಿ ನಾವು ವಿಂಗಡಣೆ ಮಾಡ್ತೀವಿ ಅಂತ, ಯಾವ ಯಾವ ರೀತಿಯಲ್ಲಿ ನಾವು ವಿಂಗಡಣೆ ಮಾಡಬಹುದು ಅಂತ.
3: ನರರೋಗ ಅಂತಂದಮೇಲೆ ಜಗತ್ತಲ್ಲಿ ಬ್ರೈನ್ ಬಗ್ಗೆ ರಿಸರ್ಚ್ ಮಾಡಿ ಗೊತ್ತಿರೋ ಪ್ರಕಾರ ನಮಗೆ ಒಂದು 10% ಮಾತ್ರ ಗೊತ್ತಿದೆ ಅಷ್ಟೇ. ಸೊ ಎಷ್ಟೊಂದು ನಮಗೆ ತಿಳಿಯಲಾರದ್ದು ಕೂಡ ತುಂಬ ಇದೆ. ಸೊ ವಿಧ ವಿಧವಾಗಿ ಏನು ವಿಂಗಡಣೆ ಮಾಡ್ಬೋದು ಅಂತಂದರೆ, ಈಗ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ, ಅಂದರೆ ಕೇಂದ್ರ ನರ್ವಸ್ ಸಿಸ್ಟಮ್, ಅದರ ಎಫೆಕ್ಟ್ ಆದರೆ ಅದನ್ನು ಬೇರೆ CNS ಇದು ಅಂತ ಹೇಳ್ತೀವಿ. ಇನ್ನೊಂದು ಪೆರಿಫರಲ್ ನರ್ವಸ್ ಸಿಸ್ಟಮ್, ಅಂದರೆ ನರಗಳು ನಮ್ಮ ಬಾಡಿಯಲ್ಲಿ ಎಲ್ಲ ನರಗಳು ಓಡಾಡ್ತಾವಲ್ವ, ಸೊ ಅದ್ರ ಬಗ್ಗೆ ಏನಾನ ತೊಂದರೆ ಆದರೆ ಅದನ್ನ ನಾವು ಪೆರಿಫರಲ್ ನರ್ವಸ್ ಸಿಸ್ಟಮ್ಗೆ
2: ದೇಹದಲ್ಲಿ ನರಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ, ಅಂದ್ರೆ ತಲೆಯಿಂದ ಅಂದ್ರೆ ಕೇಂದ್ರ ಮಂಡಲದಿಂದ ಬೇರೆ ವಿಂಗಡಣೆ ಆಗಿರುತ್ತೆ, ಮತ್ತೆ ಬೆನ್ನಿನ ಕೆಳಭಾಗದಿಂದ ಬೇರೆ ವಿಂಗಡಣೆ ಆಗಿರುತ್ತೆ.
3: ಮೇಜರ್ ನಮ್ದು ಏನಂತಾರೆ ಬ್ರೈನ್ದು ಸೆಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸೆಲ್ಸ್ ಏನಿರುತ್ತೆ ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಆ ಸೆಲ್ ಇಂದ ಒಂದು ಕೇಬಲ್ ತರ ನಮ್ಮ ಬಾಡಿ ಥ್ರೂ ಎಲ್ಲ ಬರುತ್ತೆ, ಸೊ ಅದನ್ನ ನಾವು ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ನಾರ್ಮಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗೋ ತೊಂದರೆಗಳಿಂದ ಸ್ವಲ್ಪ ಟ್ರೀಟ್ಮೆಂಟ್ ಕೊಡೋದು ಈಸಿ ಇರುತ್ತೆ, ಅದೇ ಪೆರಿಫರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆದರೆ ಟ್ರೀಟ್ಮೆಂಟ್ ಕೊಟ್ಟರೆ ಕೂಡ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ.
2: ಈಗ ನಾವು ಸ್ವಯಂ ನಿಯಂತ್ರಿತ ನರಗಳು ಅಂತಂದರೆ ನಾವು ಕೇಂದ್ರ ಮಂಡಲದಿಂದ ಏನು ನಮಗೆ ನರಗಳು ಹೋಗಿರುತ್ತಲ್ಲ ಡಾಕ್ಟ್ರೆ, ಇವಾಗ ಅದರಿಂದ ಏನಾದರೂ ತೊಂದರೆ ಇದೆ, ಯಾವ್ಯಾವ ರೀತಿಯ ತೊಂದರೆಗಳಾಗಬಹುದು ಅಂತ, ಇದರಲ್ಲಿ ಎರಡು ರೀತಿಯಾಗಿ ನಾವು ವಿಂಗಡಣೆ ಮಾಡಿದರೂ ಸಹ ಕೇಂದ್ರ ಮಂಡಲ ಹೆಚ್ಚಾಗಿ ನಮಗೆ ಮೆದುಳಿನಲ್ಲಿ ಇಂದ ಕೆಳಗೆ ಬರೋದ್ರಿಂದ ಅಲ್ಲಿ ಮಾನಸಿಕವಾಗಿ ಒತ್ತಡಗಳು ಉಂಟಾದಾಗ ಅಲ್ಲಿಯೂ ಸಹ ನಮಗೆ ಅಸ್ವಸ್ಥತೆ ಕಾಣಬಹುದು ನರದ್ದು ಅಂತ.
3: ಸಿ ಬ್ರೈನ್ ಅಲ್ಲಿ ನಾವು ಏನಂತೀವಿ ಆರ್ಗ್ಯಾನಿಕ್ ಅಂಡ್ ಸೈಕ್ಯಾಟ್ರಿಕ್ ಅಂತ ಎರಡು ವಿಧವಾಗಿ ನಾವು ಡಿವೈಡ್ ಮಾಡ್ತೀವಿ. ಆರ್ಗ್ಯಾನಿಕ್ ಅಂತಂದ್ರೆ ನಮ್ಗೆ

0: ಒಂದು ಕಡೆ ತಪ್ಪು ಕಂಡು ಬರುತ್ತೆ, ಅಂದರೆ ಒಂದು ಕಡೆ ಎಲ್ಲೋ ತಪ್ಪಾಗಿದೆ, ಹಾಗಾಗಿ ನಮಗೆ ಸಿಂಪ್ಟಮ್ಸ್ ಬರ್ತಾ ಇದೆ ಅಂತ ಬ್ರೈನಲ್ಲಿ. ಅದೇ ಇನ್ಆರ್ಗ್ಯಾನಿಕ್ ಅಂತಂದರೆ ಅಥವಾ ಸೈಕ್ಯಾಟ್ರಿಕ್ ಅಂತಂದರೆ ನಮ್ಮದು ಸ್ಟ್ರಕ್ಚರಲ್ಲಿ ಏನು ತೊಂದರೆ ಇರೋದಿಲ್ಲ, ಆದರೆ ನಮ್ಮ ಥಾಟ್ ಪ್ರೊಸೆಸ್ಸು ಆ ಥರದಿಂದ ತೊಂದರೆ ಆಗಿರುತ್ತೆ. ಅದು ಯಾಕೆ ಆಗುತ್ತೆ ಅಂತಂದರೆ, ಬ್ರೈನ್ ಅಂದರೆ ಏನು ಅಂತಂದರೆ ಒಂದು ಮಿಲಿಯನ್ಸ್ ಒಂಥರ ಕನೆಕ್ಷನ್ಸ್ ಇದ್ದಂಗೆ, ಒಂದು ನರಗಳ ಕನೆಕ್ಷನ್ ಇದ್ದಂಗೆ. ಸೊ ಆ ಕನೆಕ್ಷನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಈ ಸೈಕ್ಯಾಟ್ರಿಕ್ ಸಿಂಪ್ಟಮ್ಸು ಆ ಥರ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ನಮ್ಮ ಮನಸ್ಸಲ್ಲಿ ಅನ್ಕೊಂತಿರ್ತೀವಿ, ಬಟ್ ಸ್ಟ್ರಕ್ಚರಲ್ಲಿ ನಮಗೇನು ಗೊತ್ತಾಗ್ತಿರಲ್ಲ, ಅಂದರೆ ಎಲ್ಲೂ ಏನು ಡ್ಯಾಮೇಜು ಆ ಥರ ಏನು ಕಾಣ್ತಾ ಇರಲ್ಲ, ಬಟ್ ಆದರೂ ಅವರಿಗೆ ಸಿಂಪ್ಟಮ್ಸ್ ಇರುತ್ತೆ.
1: ಅಂದರೆ ಭಾವನೆಗಳು ಸಹ ನರಗಳಿಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತೀರ. ಜೊತೆಗೆ ಇನ್ನೊಂದು ಸಂವೇದನಾ ನರಗಳು ಅಂತ ಇರುತ್ತೆ, ಅದರ ಪಂಚೇಂದ್ರಿಯಗಳು ಅದರಲ್ಲಿ ಅಡಕವಾಗಿರುತ್ತೆ ಅಂತ, ಅದು ಯಾವ ರೀತಿ ನಮಗೆ ಎಫೆಕ್ಟ್ ಮಾಡುತ್ತೆ?
0: ಇಂಗ್ಲಿಷ್ ಅಲ್ಲಿ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಅಂತ ಹೇಳ್ತೀವಿ. ಸೊ ಅದು ಏನು ಅಂತಂದ್ರೆ ಇನ್ವಾಲಂಟ್ರಿ ಆಗಿ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ ನಮ್ಮ ಬಾಡಿದು. ಈಗ ಹಾರ್ಟ್ದು ಫಂಕ್ಷನ್ ಆಗಲಿ, ಹಾರ್ಟ್ದು ರೇಟ್ ಆಗಲಿ, ಆಮೇಲೆ ನಮ್ಮ ಬಾಡಿಯಲ್ಲಿ ಕೆಲವು ಹಾರ್ಮೋನ್ಸ್ ಉತ್ಪತ್ತಿ ಮಾಡುವುದಾಗಲಿ, ಈ ಥರ ಎಲ್ಲ ಅದರಿಂದ ಕಂಟ್ರೋಲ್ ಆಗ್ತಾ ಇರುತ್ತೆ. ಅದು ಹೇಗೆ ಅಂತಂದರೆ ಅದು ನಮ್ಮ ಕಂಟ್ರೋಲಲ್ಲಿರಲ್ಲ, ಬಟ್ ಏನು ಅಂತಂದರೆ ನಾವು ಆದಷ್ಟು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿದಾಗೆಲ್ಲ ಅದು ಕರೆಕ್ಟ್ ಉತ್ತಮವಾಗಿ ಅದು ಆಗ್ತಾ ಹೋಗುತ್ತದೆ. ಸೊ ಮೇನ್ ನಮಗೆ ಬೇಕಾಗಿರೋದು ಸಿಂಪಥೆಟಿಕ್ ಸಿಸ್ಟಮ್ ಅಂತಂದರೆ ಈಗ ಓಡಬೇಕಾಗಿರುತ್ತೆ, ಎಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ ಆ ಥರ ಇದ್ದಾಗ ಅದು ಯೂಸ್ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಂತಂದರೆ ನಾವು ಯಾವಾಗ ನಾವು ಸ್ಥಿರವಾಗಿ ಇರ್ತೀವಿ ಅವಾಗ ಅದು ಯೂಸ್ ಆಗುತ್ತೆ. ಈಗ ಹಾರ್ಟ್ ರೇಟ್ನ ಕಂಟ್ರೋಲ್ ಮಾಡ್ಕೊಂಡಿಟ್ಟಿರುತ್ತೆ ಆ ಥರ ಎಲ್ಲ ಇರುತ್ತೆ.
1: ಈ ಲಕ್ಷಣಗಳಲ್ಲಿ ಮಾನಸಿಕ ಮತ್ತು ದೈಹಿಕ ಒತ್ತಡ ಕೂಡ ಕಾರಣ ಆಗಿರುತ್ತಾ? ಹೇಗೆ
0: ಅಂದರೆ ಎನಿ ಸ್ಟ್ರೆಸ್ ಅಂತ ಹೇಳ್ತೀವಲ್ವಾ, ಸೊ ಸ್ಟ್ರೆಸ್ ಮತ್ತು ದೈಹಿಕ ಒತ್ತಡ ಅಂತಂದರೆ ತುಂಬ ಕೆಲಸ ಮಾಡುವುದು ಆ ಥರ ಇಂದನೂ ವೇರ್ ಆ್ಯಂಡ್ ಟೇರ್ ಇಂದನೂ ಈ ಥರ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ.
1: ಇದೆಲ್ಲ ಬರೋಕ್ಕೆ ಕಾರಣಗಳು ಏನು?
0: ಕಾರಣಗಳು ಅಂತಂದರೆ ಒಂದು, ಈಗ ನಮ್ಮದು ಬ್ರೈನಲ್ಲಿ ಟ್ಯೂಮರ್ ಬರಬೇಕು ಆ ಥರ ಏನಾರ ಬೆಳಿಬೇಕು ಅಂತಂದರೆ ಬೇರೆ ಆ ಥರ ಅದಕ್ಕೆ ಒಂದು ಜೆನೆಟಿಕ್ ತೊಂದರೆ ಥರ ಇರುತ್ತೆ. ಇನ್ನೊಂದು ನಮಗೆ ರೇಡಿಯೇಷನ್ನು ಎಫೆಕ್ಟ್ ಆಗಿರುತ್ತೆ, ಇಲ್ಲ ಕುಡಿಯೋವಾಗ ಏನಾರ ತೊಂದರೆ ಆಗೋದು, ಇಲ್ಲ ಆಲ್ಕೋಹಾಲು ಸ್ಮೋಕಿಂಗು ಇವೆಲ್ಲ ಕಾರಣಗಳಿರುತ್ತೆ ಟ್ಯೂಮರ್ ಬರೋದಕ್ಕೆ. ಆಮೇಲೆ ಬೇರೆ ಅಂತಂದರೆ ಈಗ ಫಿಟ್ಸ್ ಬರುವುದು ಅಂದರೆ ಒಂದು ಹುಟ್ಟದಾಗಿಂದನೂ ಇರುತ್ತೆ, ಇನ್ನೊಂದು ಅಂತಂತಂದರೆ ಏಟ್ ಬಿದ್ದಿರುತ್ತೆ ಆವಾಗ ಏನಾಗುತ್ತೆ ನಮ್ಮ ಬ್ರೈನಲ್ಲಿ ಸರ್ಕ್ಯೂಟ್ಸು ಅದೆಲ್ಲ ಚೇಂಜ್ ಆಗುತ್ತೆ. ಸೊ ಅದರಿಂದ ಈ ಥರ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ನಮ್ಮ ಥಿಂಕಿಂಗ್ ಹೇಗಿರುತ್ತೆ ಅದ್ರ ಮೇಲೆ, ಈಗ ಏನೋ ಒಂದು ನಮಗೆ ತೊಂದರೆ ಆಗಿದೆ ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಿದಾಗೆಲ್ಲ ಅದ್ರದ್ದು ಪ್ರಭಾವ ಬೀಳುತ್ತೆ, ಹಂಗಾಗಿ ಜಾಸ್ತಿ ನಮಗೆ ಫೀಲ್ ಆಗುತ್ತೆ ಬ್ರೈನಲ್ಲಿ ನಮಗೆ ಪೇನು ಅದೆಲ್ಲ ಏನು ಅಂತಂದರೆ ಒಂಥರ ಫೀಲ್ ಆಗೋ ಥರ.
1: ಕೆಲವೊಂದ್ಸತಿ ನಾವು ಹೇಳ್ತಿರ್ತೀವಿ ಸುಮ್ಮನೆ ಏನು ಆಗಿರಲ್ಲ ಚೆಕ್ ಮಾಡಿದಾಗ ಆದರೂ ಅಲ್ಲಿ ಇಲ್ಲಿ ನೋವುತ್ತೆ ಅಂತ ಹೇಳ್ತಾ ಇರ್ತೀವಿ.
0: ಒಂದು 90% ಆಫ್ ದ ಟೈಮ್ ನಮಗೆ ಗೊತ್ತಿರಲ್ಲ ಏನಾಗಿರುತ್ತೆ ಅಂತ, ಅಂದರೆ ಇನ್ನೂ ಕಂಡಿಡ್ದಿರಲ್ಲ ಅಂತ ಹೇಳ್ಬೋದು. 10% ಆಫ್ ದ ಟೈಮ್ ಏನಿರುತ್ತೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗೆಲ್ಲ, ಈಗ ನಾವು ಯಾವ್ದನ್ನ ಬಗ್ಗೆ ಯೋಚನೆ ಮಾಡ್ತೀವಿ, ಈಗ ಒಂದು ನಿಮಗೆ ನಾನು ಹೇಳ್ತೀನಿ ಒಂದು ಆನೆ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಂತ, ಅವಾಗ ಏನು ಮಾಡ್ತೀವಿ ನಾವು ಆನೆ ಬಗ್ಗೆನೇ ಯೋಚನೆ ಮಾಡ್ತೀವಿ. ಸೊ ಅದೇ ಥರ ನಾವು ಯಾವಾಗ ನೋವಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತೀವಿ ಅದ್ರದ್ದು ಪ್ರಭಾವ ನಮಗೆ ಜಾಸ್ತಿ ಅಂತ ಅನಿಸುತ್ತೆ. ಸೊ ಅದು ಒಂಥರ ನಮ್ಮ ನಿಯಂತ್ರಣ ಕಂಟ್ರೋಲ್ ಮಾಡೋದ್ರಿಂದ 50% ಆಫ್ ನಮ್ಮ ಮೆದುಳಿನ ಡಿಸೀಸಸ್ ಕ್ಯೂರ್ ಮಾಡ್ಬೋದು ಅಂತ ಹೇಳ್ಬೋದು, ಅಂದರೆ ನಮ್ಮ ಮನಸ್ಸಿನ ಕಂಟ್ರೋಲ್ ಇದ್ರೆ ನಮಗೆ ಅಂತ.
1: ಇನ್ನು ಜನ ನಿಮ್ಮ ಹತ್ರ ಬಂದಾಗ ಯಾವ್ಯಾವ ಲಕ್ಷಣಗಳನ್ನು ಇಟ್ಕೊಂಡು ಬರ್ತಾರೆ?
0: ಅದೇ ಮೇನ್ಲಿ ಒಂದು ನಮ್ಗೆ ಏನಂದ್ರೆ ತಲೆನೋವು ಫಿಟ್ಸ್ ಆಗಿ ಬರ್ತಾರೆ, ಇಲ್ಲ ಕಾಲು ನೋವು ಆ ಥರ ಎಲ್ಲ ಬರ್ತಾರೆ. ಮತ್ತು ಇದರಲ್ಲಿ ಸ್ಪೈನಲ್ ಕಾರ್ಡ್ದು ಏನೋ ತೊಂದರೆ ಇತ್ತು ಅಂತಂದರೆ ಒಂಥರ ಶಾಕ್ ಥರ ಬರೋದು, ಕಾಲು ಕೈಗೆ ನಡಿಯೋಕ್ಕೆ ಕಷ್ಟ ಆಗೋದು, ಆಮೇಲೆ ಏಟ್ ಬಿದ್ದಾಗ ಒಂಥರ ಮೂಮೆಂಟೇ ಇರೋದಿಲ್ಲ ಆ ಥರ ಎಲ್ಲ ಬರ್ತಾರೆ. ಸೊ ಆವಾಗ ಬಂದಾಗ ನಾವು ಫಸ್ಟ್ ಅದೇ ಅವ್ರನ್ನ ಪರೀಕ್ಷೆ ಮಾಡಿಬಿಟ್ಟು ಯಾವ ಥರ ಇದೆ ಏನಿದೆ ಅಂತ ನೋಡಿಬಿಟ್ಟು ಕೆಲವು ಟೆಸ್ಟ್ಸ್ ಎಲ್ಲ ಹೇಳ್ತೀವಿ, ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಏನೇನು ಮಾಡ್ಬೋದು ಅಂತ.
1: ಡಾಕ್ಟ್ರೆ, ಈಗ ನಾವು ದೈಹಿಕವಾಗಿ ಏನಾದರೂ ಈ ಥರ ಗಾಯ ಆದರೆ ಅಥವಾ ಆಕ್ಸಿಡೆಂಟ್ಸ್ ಆದರೆ ಅಥವಾ ನೀವು ಹೇಳ್ದಂಗೆ ನಡಿಯೋಕೆ ಬರಲಿಲ್ಲ ಅಂತಂದರೆ ಕೈ ಜುಮ್ಮು ಅಂದರೆ ಕಾಣಿಸುತ್ತೆ ನಮಗೆ, ಬಟ್ ಕೆಲವೊಂದು ನರ ತೊಂದರೆ ಉಂಟಾದರೂ ಸಹ ನಮಗೆ ಗೊತ್ತಾಗಲ್ಲ, ಅದನ್ನು ಯಾವ ಚಿಕಿತ್ಸೆ ಮೂಲಕ ಅಥವಾ ಚಿಕಿತ್ಸಾ ವಿಧಾನಗಳು ಏನಿರುತ್ತೆ?
0: ಈಗ ಕೆಲವೊಂದು ಅಂತಂದರೆ ಇನ್ನೂ ಸಿಂಪ್ಟಮ್ಸೇ ಬಂದಿರಲ್ಲ ನಮಗೆ ಆ ಥರ ಅಂತ, ನಾವು ಕೆಲವು ಸ್ಕ್ರೀನಿಂಗ್ ಟೆಸ್ಟ್ಸ್ ಅಂತ ಮಾಡ್ತೀವಿ, ಅಂದರೆ ಜನ್ರಲಿ ಈಗ ಇಷ್ಟು ವಯಸ್ಸಾಗಿದೆ ಅಂತಂದರೆ ಸ್ಕ್ರೀನಿಂಗ್ ಟೆಸ್ಟ್ಸ್ ಅಂತ ಮಾಡ್ತೀವಿ. ಆ ಥರ ಎಲ್ಲ ಮಾಡಿದಾಗ ನಮಗೊಂದು ಕೆಲವೊಂದು ಟೆಸ್ಟ್ ಗೊತ್ತಾಗುತ್ತೆ, ಅಂದರೆ ಈಗ ಸ್ವಲ್ಪ ಒಂದು 40 ಇಯರ್ಸ್ 50 ಇಯರ್ಸ್ ಅಷ್ಟು ಆಯಿತು ಅಂತಂದರೆ ಕುತ್ತಿಗೆ ನೋವು ಇರೋದು ಬೆನ್ನೋವು ಇರೋದು ಸಹಜವಾಗೇ ಇರುತ್ತೆ, ಆಮೇಲೆ ಬ್ರೈನಲ್ಲಿ ತೊಂದರೆ ಇರೋದು ಆ ಥರ ಸಹಜವಾಗೇ ಇರುತ್ತೆ. ಕೆಲವೊಂದು ಸಟಲ್ ಇರುತ್ತೆ, ಅಂದರೆ ಅವ್ರದ್ದು ಪರ್ಸನಾಲಿಟಿ ಏನೋ ಚೇಂಜ್ ಆಗಿರುತ್ತೆ, ಸ್ವಲ್ಪ ನಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ಅವರ ಜೊತೆಗಿರೋರಿಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ, ಆಮೇಲೆ ನಡೆಯೋ ವಿಧಾನ ಸ್ವಲ್ಪ ಚೇಂಜ್ ಆಗಿರುತ್ತೆ. ಈ ಥರ ಇದ್ದಾಗ ಮೇಜರ್ಲಿ ನಮ್ಗೆ ಗೊತ್ತಾಗಲ್ಲ, ಬಟ್ ನಮ್ಮ ಹತ್ರ ಬಂದಾಗ ನಾವು ಅದನ್ನು ಕಂಡುಹಿಡಿದು ಮತ್ತೆ ಪರೀಕ್ಷೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ.
1: ಸಾಮಾನ್ಯವಾಗಿ ಯಾವ ಯಾವ ಒಂದು ಚಿಕಿತ್ಸೆಗಳು ಅಳವಡಿಸ್ಕೊಳ್ತೀರಿ?
0: ಜನರಲಿ ಈಗ

0: ಯಾವುದೇ ಬ್ರೈನ್ ಟ್ಯೂಮರು ಆ ಥರ ಏನೋ ಇತ್ತು ಅಂತಂದರೆ ನಾವು ಒಂದ್ಸಲ ಟೆಸ್ಟ್ ಎಲ್ಲ ಮಾಡಿದಾದಮೇಲೆ ಫಸ್ಟಿಗೆ ಏನು ಅಂತ ಹೇಳ್ತೀವಿ, ಏನಿದ್ರು ನಾವು ಕನ್ಸರ್ವೇಟಿವ್ ಅಂತ ಹೇಳ್ತೀವಿ, ಅಂದರೆ ಟ್ಯಾಬ್ಲೆಟ್ ಮೂಲಕ ಆಮೇಲೆ ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಸೊ ಫಿಸಿಯೋಥೆರಪಿ ಮೂಲಕ ಅದನ್ನೆಲ್ಲ ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈಗ ಸ್ಟ್ರೋಕ್ ಆಗಿದೆ ಅಂತಂದರೆ ಅವರಿಗೆ ಏನು ಅಂತಂದರೆ ಅವ್ರದ್ದು ಕೈ ಕಾಲು ಸೋತೋಗಿರುತ್ತೆ, ಒಂದು ಸೈಡ್ ಪಾರ್ಶ್ವವಾಯು ಬಂದಿರುತ್ತೆ. ಸೊ ಅವರಿಗೆ ಮೇನ್ ಹೆಲ್ಪ್ ಅಂತಂದರೆ ಫಿಸಿಯೋಥೆರಪಿ ಆ ಥರದಿಂದ ಆಗುತ್ತೆ. ಆಮೇಲೆ ಅದಾದಮೇಲೆ ಕೆಲವೊಂದು ಈಗ ಟ್ಯೂಮರ್ ಇರುತ್ತೆ, ಇಲ್ಲಾಂತಂದರೆ ನಾವು ಒಂದು ಸ್ಪೈನಲ್ ಕಾರ್ಡಿಗೆ ಒತ್ತಡ ಇರುತ್ತೆ, ಅದರಿಂದ ಅವರಿಗೆ ನಡೆಯೋಕ್ಕಾಗ್ತಾ ಇರಲ್ಲ, ಆ ಥರ ಇದ್ದಾಗ ನಾವು ಫೈನಲ್ ಆಪ್ಷನ್ ಆಗಿ ಒಂಥರ ಸರ್ಜರಿ ಅಂತ ಆಪರೇಷನ್ ಅಂತ ಮಾಡಬೇಕಾಗುತ್ತೆ ಅವರಿಗೆ.
1: ಇನ್ನು ನರಗಳು ನಮ್ಮ ದೇಹದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೇನೋ ಇಲ್ಲೋ ಅಂತ ತಿಳ್ಕೊಳ್ಳೋಕ್ಕೆ ಅದಕ್ಕೆ ಯಾವ್ಯಾವ ಪರೀಕ್ಷೆಗಳಿರುತ್ತೆ?
0: ಎರಡು ಥರ ಪರೀಕ್ಷೆ ಇರುತ್ತೆ. ಒಂದು ಸ್ಟ್ರಕ್ಚರಲ್ಲಿ ಗೊತ್ತಾಗೋಕ್ಕೆ, ಅಂದರೆ ಫಂಕ್ಷನಲಿ ಅಲ್ಲ, ಅಂದರೆ ಅದು ಏನನ್ನ ಸ್ಟ್ರಕ್ಚರಲ್ಲಿ ತೊಂದರೆ ಆಗಿದೆ ಆ ಥರ ಇತ್ತು ಅಂತಂದರೆ ನಮಗೊಂದು ಸಿ ಟಿ ಸ್ಕ್ಯಾನ್ ಆಗಲಿ ಇಲ್ಲ ಎಮ್ ಆರ್ ಐ ಸ್ಕ್ಯಾನ್ ಆಗಲಿ ಮಾಡಿದಾಗ ನಮಗೆ ಅದು ಸ್ಟ್ರಕ್ಚರಲ್ಲಿ ಕರೆಕ್ಟಾಗಿ ಇದೇನಾ ಇಲ್ಲ, ಅದ್ರ ಮೇಲೆ ಏನನ್ನ ಒತ್ತಡ ಬಿದ್ದಿದೆನಾ ಆ ಥರ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಫಂಕ್ಷನಲಿ ನಮಗೆ ಗೊತ್ತಾಗಬೇಕು ಅಂತಂದರೆ ನಾವು ಏನಂತೀವಿ ಕಂಡಕ್ಷನ್ ಸ್ಟಡಿ ಅಂತ ಹೇಳ್ತೀವಿ, ಅಂದರೆ ಒಂದು ಅದರದ್ದು ಎಲೆಕ್ಟ್ರಿಸಿಟಿ ಕರೆಕ್ಟಾಗಿ ಪಾಸ್ ಆಗ್ತಾ ಇದ್ದಾರೆ. ಜನ್ರಲಿ ಏನು ಅಂತಂದರೆ ನರ್ವಸ್ ಸಿಸ್ಟಮ್ ಅಂದರೆ ನಮ್ಮ ಬ್ರೈನಿಂದ ಕೈಗಳಿಗೆ ಏನಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ ಹೋಗೋದು ಅಷ್ಟೇ. ಸೊ ಅದರಿಂದನೇ ಅದು ಫಂಕ್ಷನ್ ಮಾಡ್ತಾ ಇರುತ್ತೆ. ಸೊ ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಕರೆಕ್ಟಾಗಿ ಹೋಗ್ತಾ ಇದ್ದಾನಾ ಇಲ್ಲ ಅಂತ ನೋಡೋಕ್ಕೆ ಈ ಕಂಡಕ್ಷನ್ ಸ್ಟಡಿ ಅಂತ ಎಲ್ಲ ಮಾಡ್ತೀವಿ. ಸೊ ಅದು ಫಂಕ್ಷನಲ್ಲಿ ಗೊತ್ತಾಗುತ್ತೆ ನಮಗೆ. ಈ ಒಂದು ನಾವು ನೋಡೋಕ್ಕೆ ಎಮ್ ಆರ್ ಐಯಲ್ಲಿ ನಾರ್ಮಲ್ ಇರ್ಬೋದು, ಬಟ್ ಇದು ಮಾಡಿ ನೋಡಿದಾಗ ಫಂಕ್ಷನಲ್ಲಿ ಅದು ಬೇರೆ ಇರುತ್ತೆ ಅಂತ ಗೊತ್ತಾಗುತ್ತೆ.
1: ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದರೆ ಇದಕ್ಕೆ ವಯಸ್ಸು ಇಲ್ಲ. ನೀವು ಹೇಳಿದಾಗೆ ಮೊದಲೆಲ್ಲ 40-50 ವಯಸ್ಸಿಗೆ ರೋಗಗಳು ಬರ್ತಾ ಇತ್ತು ನರ ಅಂತಂದರೆ ಆ ವಯಸ್ಸಿಗೆ ನಾವು ಗಣನೆಗೆ ತೆಗೆದುಕೊಳ್ತಾ ಇದ್ವಿ. ಆದರೆ ಇತ್ತೀಚೆಗೆ ಸಣ್ಣ ಸಣ್ಣ ಮಕ್ಕಳಿಗೆ ಸಹ ಈ ನರಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬರ್ತಾ ಇದೆ, ಇದಕ್ಕೆ ಕಾರಣಗಳು ಏನಿರ್ಬೋದು ಅಂತೀರಿ?
0: ಮುಂಚೆಯಿಂದನೂ ಸ್ವಲ್ಪ ನಾವು ಹುಟ್ಟಿದಾಗಿಂದ ಕೆಲವು ಇರೋದು ಆ ಥರ ಎಲ್ಲ ಇದೆ, ಬಟ್ ಈಗ ಏನಾಗ್ತಾ ಇದೆ ಅಂತಂದರೆ ಈಗ 50 ವರ್ಷ ಬರೋರಿಗೆಲ್ಲ 30 ವರ್ಷಕ್ಕೆ ಬರೋದು ಈ ಥರ ಎಲ್ಲ ಆಗೋ ಚಾನ್ಸಸ್ ಬರ್ತಾ ಇದೆ. ಸೊ ಇದಕ್ಕೆ ಒಂದು ಕಾರಣ ಇರ್ಬೋದು, ಒಂದು ಪೊಲ್ಯೂಷನ್ ಅಂತ ಹೇಳ್ಬೋದು, ಇನ್ನೊಂದು ಕಾರಣ ನಮ್ಮ ಮೊಬೈಲ್ ಬಳಕೆ. ಅದರಿಂದ ಯಾಕಂದರೆ ಎನಿ ಮೊಬೈಲ್ ಅಂತಂದರೆ ಸ್ವಲ್ಪ ರೇಡಿಯೇಷನ್ ಇದು ಮಾಡ್ತಾನೆ ಇರುತ್ತೆ. ಸೊ ಆ ರೇಡಿಯೇಷನಿಂದನೂ ಒಂದೊಂದ್ಸಲ ಎಫೆಕ್ಟ್ ಆಗ್ಬೋದು ಇದು. ಆಲ್ದೋ ಏನಂತಂದರೆ ನಾವು ಮೆಡಿಕಲ್ಲಿ ಇನ್ನೂ ಪ್ರೂವ್ ಮಾಡೋಕ್ಕಾಗಿಲ್ಲ ಈ ರೇಡಿಯೇಷನಿಂದ ಆಗ್ತಾ ಇದೆ ಅಂತ, ಬಟ್ ಎಷ್ಟೊಂದು ಸ್ಟಡಿಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ ರೇಡಿಯೇಷನಿಂದ ಇಷ್ಟೊಂದು ಎಫೆಕ್ಟ್ ಆಗ್ತಾ ಇದೆ. ಆಮೇಲೆ ಯಂಗ್ಸ್ಟರ್ಸಲ್ಲಿ ಬ್ರೈನ್ ಟ್ಯೂಮರ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ, ಬಟ್ ಅದು ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಇಲ್ಲ ಅಂತ ಇದುವರೆಗೂ ಅದು ಪ್ರೂವ್ ಆಗಿಲ್ಲ, ಬಟ್ ಎಷ್ಟೊಂದು ಸ್ಟಡಿಗಳು ಸ್ವಲ್ಪ ಆ ಪಾಯಿಂಟಲ್ಲಿ ತೋರಿಸ್ತಾ ಇದೆ ಅಂದರೆ ಆ ಥರ ಅಂತ. ಸೊ ಅದು ಒಂದು ಕಾರಣ ಇರ್ಬೋದು. ಆಮೇಲೆ ಮೊಬೈಲಿಗೆ ಅಡಿಕ್ಟ್ ಆಗಿ ನಾವು ಅದರದ್ದು ನಮ್ಮದು ಏನಂತಾರೆ ಕೂತ್ಕೊಳ್ಳೋ ವಿಧಾನ ಅದೆಲ್ಲ ಚೇಂಜ್ ಆಗುತ್ತೆ. ಸೊ ತಲೆ ಬಗ್ಗಿಸೋದು ಅಲ್ಲಿ ನಮ್ಗೆ ಪೋಶ್ಚರು ಅದೆಲ್ಲ ಚೇಂಜ್ ಆಗ್ಬಿಡುತ್ತೆ. ಸೊ ಅದರಿಂದ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ.
1: ನಾವೆಲ್ಲ ಜಾಲತಾಣಗಳಲ್ಲಿ ನೋಡ್ತಾ ಇರ್ತೀವಿ ಸಣ್ಣ ಸಣ್ಣ ಮಕ್ಕಳಿಗೆ ಕೈ ಈ ತರ ಆಗ್ತಾ ಇದೆ, ಕಣ್ಣು ಈ ತರ ಆಗ್ತಾ ಇದೆ ಅಂತ ನೋಡ್ತಾನೆ ಇರ್ತೀವಿ.
0: ಅದೇ ಒಂದು ನಮ್ಮ ಅಂದರೆ ಮುಂಚೆನೂ ಇರ್ತಿತ್ತು, ಬಟ್ ಈಗ ಏನಾಗಿದೆ ನಮ್ಮದು ಸೋಷಿಯಲ್ ಮೀಡಿಯಾ ರೀಚ್ ಇರೋದ್ರಿಂದ ಎಲ್ಲರಿಗೂ ಎಲ್ಲ ಗೊತ್ತಾಗ್ತಾ ಇದೆ, ಅದೊಂದು ಇದೆ. ಬಟ್ ಆದರೂ ಈ ಇದರಿಂದ ಸ್ವಲ್ಪ ಅದು ಏನಂತಾರೆ ಅರ್ಲಿ ಬರ್ತಾ ಇದೆ. ಈಗ 10 ವರ್ಷ ಮುಂಚೆ ಬರ್ತಾ ಇದೆ, ವಾಟ್ ಎವರ್ ಏನೇನು ಡಿಸೀಸಸ್ ಮುಂಚೆ ಬರ್ತಾ ಇತ್ತು ಅದು ಒಂದು 10 ವರ್ಷ ಮುಂಚೆ ಬರ್ತಾ ಇದೆ.
1: ಆಮೇಲೆ ಈ ನರರೋಗ ಬಂತು ಅಂತಂದರೆ ಎಷ್ಟು ಹೆದರ್ಕೋಬೇಕು ಅಂತಂದರೆ ಇದು ಕಡಿಮೆ ಆಗುತ್ತಾ, ದೀರ್ಘಾವಧಿದ ಅಲ್ಪಾವಧಿದ ಅಂತ ಹೇಗೆ ಕಂಡುಹಿಡಿಯೋದು?
0: ಅದೇ ಈಗ ನಮ್ಮ ಮುಂಚೆ ಎಲ್ಲ ನರರೋಗ ಅಂತಂದರೆ ಒಂದ್ಸಲ ಬಂತು ಅಂತಂದರೆ ನಮ್ಮ ಜೀವನನೇ ಮುಗೀತು ಆ ಥರ ಅಂತ ಫೀಲಿಂಗ್ ಇತ್ತು. ಇದೊಂದು 15-20 ವರ್ಷ ಮುಂಚೆ. ಈಗ ನಮ್ಮ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದರೆ ನಮಗೆ ಅದರಿಂದ ಟ್ರೀಟ್ಮೆಂಟ್ ಆಪ್ಷನ್ಸು ಎಷ್ಟೊಂದು ಬೆಳೆದಿದೆ ಅಂತಂದರೆ ಎಲ್ಲ ಆಲ್ಮೋಸ್ಟ್ 90% ನಾವು ಟ್ರೀಟ್ ಮಾಡ್ಬೋದು, ಅಂದರೆ ಅವ್ರು ಕಂಪ್ಲೀಟ್ಲಿ ನಾರ್ಮಲ್ ಆಗಿಬಿಡ್ತಾರೆ. ಆಮೇಲೆ ಒಂದ್ಸಲ ನಾವು ಡಿಟೆಕ್ಟ್ ಮಾಡಿ, ಓನ್ಲಿ ಥಿಂಗ್ ಏನು ಅಂತಂದರೆ ನಮ್ಮ ನರದಲ್ಲಿ ಒಂದ್ಸಲ ಡ್ಯಾಮೇಜ್ ಆಯಿತು ಅಂದರೆ ಅದನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ತುಂಬ ಕಷ್ಟ. ಯಾಕಂದರೆ ನರಗಳು ಏನು ನಮ್ಮ ಬ್ರೈನಲ್ಲಿ ಅದು ಮಲ್ಟಿಪ್ಲೈ ಆಗಲ್ಲ. ಈಗ ಬೇರೆ ಕಡೆ ಸ್ಕಿನ್ ಕಿತ್ತೋದ್ರೆ ಮತ್ತೆ ಸ್ಕಿನ್ ಬೆಳೆಯುತ್ತೆ, ಬಟ್ ಆ ಥರ ನಮ್ಮ ನರಗಳು ಬೆಳೆಯೋಲ್ಲ. ಸೊ ಹಾಗಾಗಿ ನಾವೇನು ಅಂತಂದರೆ ಕರೆಕ್ಟ್ ಟೈಮಿಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಈಗ ಎಲ್ಲ ಡ್ಯಾಮೇಜ್ ಆದಮೇಲೆ ಟ್ರೀಟ್ಮೆಂಟ್ ಕೊಟ್ಟರೆ ಆವಾಗ ಅದು ಇಂಪ್ರೂವ್ಮೆಂಟ್ ಬರಲ್ಲ. ಸೊ ಅದಕ್ಕೆ ನಾವು ಅರ್ಲಿ ಅದನ್ನು ಕಂಡಿಡಿದು ಅರ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲ ಚೆನ್ನಾಗುತ್ತೆ. ಆಲ್ಮೋಸ್ಟ್ 90% ವರೆಗೂ ಚೆನ್ನಾಗುತ್ತೆ ಈಗಿನ ಇದು ಸಿಚುವೇಶನಲ್ಲಿ, ಅಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅಂತ.
1: ಈಗ ನೀವು ನರರೋಗ ತಜ್ಞರಾಗಿ ಇಷ್ಟು ದಿನ ಪೇಷಂಟ್ಗಳನ್ನೆಲ್ಲ ನೋಡಿರ್ತೀರಿ ಸರ್, ಅವ್ರಿಗೆ ಏನು ನೀವು ಸಂದೇಶವನ್ನು ಕೊಡ್ತೀರಿ?
0: ಅದೇ ಏನೇ ನರರೋಗ ಬಂದರೆ ನನ್ನ ಜೀವನ ಮುಗೀತು ಅಂತ ಮಾತ್ರ ಅನ್ಕೋಬೇಡಿ. ಅಂದರೆ ಆದಷ್ಟು ನೀವು ಎಷ್ಟು ಬೇಗ ನೀವು ತೋರಿಸ್ಕೊಳ್ಳೋ, ಈಗ ತಲೆನೋವು ಬಂತು ಇಲ್ಲ ಬೆನ್ನೋವು ಬಂತು ಆ ಥರ ಬಂದಾಗ ಎಷ್ಟು ಇಮಿಡಿಯೇಟಾಗಿ ತೋರಿಸ್ಕೊಳ್ಳೋದು ಅಷ್ಟು ಒಳ್ಳೆಯದು. ಅಂದರೆ ಅರ್ಲಿ ಡಿಟೆಕ್ಷನ್ ನಾವು ಮಾಡಿ

0: ಆದಾಗ ಟ್ರೀಟ್ಮೆಂಟ್ ಮಾಡೋದು ತುಂಬ ಈಸಿ ಆಗುತ್ತೆ. ತುಂಬ ನಿಮ್ಮ ಕೈ ಕಾಲು ಎಲ್ಲ ಬಿದ್ದೋಗಿ ಆ ಥರ ಆದಮೇಲೆ ಬಂದಾಗ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಒಂದು. ಎರಡನೇದು ತುಂಬ ಸ್ಟ್ರೆಸ್ ತೊಗೊಳ್ಳೋದು ಬೇಡ. ಆಮೇಲೆ ಪೌಷ್ಟಿಕ ಆಹಾರ ತೊಗೋಬೇಕು. ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ಸ್ಕ್ರೀನ್ ಟೈಮ್ ಅಂತ ನಾವೇನು ಹೇಳ್ತೀವಲ್ವ, ಅದನ್ನು ಕಡಿಮೆ ಮಾಡಬೇಕು.
1: ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಾವು ಹಗಲು ರಾತ್ರಿ ದುಡಿಯುವಂಥ ಒಂದು ಜೀವನ ಚಕ್ರವನ್ನು ನಡೆಸ್ತಾ ಇದ್ದೀವಿ. ಜೀವನ ಶೈಲಿ ಅದಕ್ಕೆ ತಕ್ಕಂಗೆ ಇರುತ್ತೆ. ನೀವು ಹೇಳಿದ್ರಿ ಆಹಾರ ಕ್ರಮ ಅಂತ ಹೇಳಿದ್ರಿ, ಇದಕ್ಕೆ ನಿದ್ರೆ ಕೂಡ ಬಹಳ ಮುಖ್ಯ ಅನಿಸುತ್ತೆ ದೇಹದ ಸ್ಥಿತಿಗೆ. ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತೀರಿ ಡಾಕ್ಟರ್?
0: ಎಷ್ಟೇ ಇದಾದರೂ ಮಿನಿಮಮ್ 6 hours ಸ್ಲೀಪ್ ಅಂತೂ ಬರೋ ಥರ ನೋಡ್ಕೋಬೇಕಾಗುತ್ತೆ ಯಾವಾಗಲೂ. ಅಟ್ಲೀಸ್ಟ್ ಮಧ್ಯದಲ್ಲಿ ರೆಸ್ಟ್ ತಗೋಬೇಕಾಗುತ್ತೆ. ಇನ್ನೊಂದು, ಕೂತ್ಕೊಂಡು ಕೆಲಸ ಮಾಡೋರು ಇರ್ತಾರೆ ಕಂಟಿನ್ಯೂಸ್ ಆಗಿ, ಈಗ 9 to 5 ಆ ಥರ ಕೂತ್ಕೊಂಡು ಕೆಲಸ ಮಾಡೋರು ಇದ್ದವರು ಎವ್ರಿ 1 hour ಆ ಥರ ಸೊ ಜಸ್ಟ್ ಒಂದು ವಾಕ್ ಥರ ತೊಗೊಂಡು ವಾಪಸ್ ಬಂದು ಕೂತ್ಕೋಬೇಕಾಗುತ್ತೆ. ಇಲ್ಲಾಂತಂದರೆ ಅದು ಮತ್ತೆ ಸ್ಪೈನಲ್ಲಿ ಆ ಥರ ಎಲ್ಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಬ್ರೈನಲ್ಲೂ ಕೂಡ ಮಧ್ಯೆ ಮಧ್ಯೆ ರಿಲ್ಯಾಕ್ಸೇಷನ್ ಪೀರಿಯಡ್ಸ್ ಅಂತ, ಕಂಟಿನ್ಯೂಸ್ ಕಾನ್ಸಂಟ್ರೇಷನ್ ಥರ ಮಾಡಬಾರ್ದು. ಈಗ 2 hours, 3 hours ಎಲ್ಲ ನೀವು ಕಂಟಿನ್ಯೂಸ್ ಸ್ಕ್ರೀನ್ ಟೈಮ್ ತೊಗೊಂಡಾಗ ಮಧ್ಯದಲ್ಲಿ 1-10 minutes ಬ್ರೇಕ್ ತೊಗೊಂಡು ಆ ಥರ ಮಾಡಬೇಕಾಗತ್ತೆ. ಆಮೇಲೆ ಹೇಗಾದರೂ ಪ್ಲ್ಯಾನ್ ಮಾಡಿ ಮಿನಿಮಮ್ 6 hours ಸ್ಲೀಪ್ ಇರೋ ಥರ ಮಾಡಬೇಕಾಗತ್ತೆ. ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್, ಅಂದರೆ ನಮ್ಮ ಬ್ರೈನ್ ರೀಜನರೇಟ್ ಆಗುತ್ತೆ ಅವಾಗ.
1: ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಬರೋಕಿನ್ನ ಮುಂಚೆನೆ ನಾವು ತಡೆಗಟ್ಟಿದ್ರೆ ಬಹಳ ಒಳ್ಳೆಯದು, ಜೊತೆಗೆ ಆಹಾರ ಕ್ರಮ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈ ಆಹಾರ ಕ್ರಮದಲ್ಲಿ ಬದಲಾವಣೆಗಳು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗಾಗಿ? ಈಗ ಜನ ನೋಡಿದಾಗೆ ಇನ್ಸ್ಟೆಂಟ್ ಅಂದರೆ ನಮಗೆ ಕೆಲಸದ ಒತ್ತಡದಿಂದ ನೀರಲ್ಲಿ ಹಾಕಿದ ತಕ್ಷಣ ನಮ್ಗೆ ಅಡುಗೆ ಆಗಿಬಿಡ್ಬೇಕು, ಆಮೇಲೆ ಹೊರಗಡೆ ಹೋದ ತಕ್ಷಣ ನಮಗೆ ಆಹಾರ ಸಿಕ್ಬಿಡ್ಬೇಕು ಅನ್ನೋ ಕಲ್ಪನೆಯಲ್ಲಿ ಇರ್ತಾರೆ.
0: ಬ್ರೈನ್ ಡೆವಲಪ್ಮೆಂಟ್ ಅಂದರೆ ನರ ಡೆವಲಪ್ಮೆಂಟ್ಗೆ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಒಂದು ಕ್ಯಾಲ್ಶಿಯಮ್, ಇನ್ನೊಂದು ವಿಟಮಿನ್ B12 ಅಂತ. ಸೊ ಅದು ಆ ಅಂಶ ಜಾಸ್ತಿ ಇರೋದು ಬೇಕಾಗುತ್ತೆ. ಆಮೇಲೆ ಫಾಸ್ಟ್ ಫುಡ್ ಅವಾಯ್ಡ್ ಮಾಡಬೇಕಾಗುತ್ತೆ, ಯಾಕಂದರೆ ಅದರಲ್ಲಿ ಎಷ್ಟೊಂದು ಅಡಿಟಿವ್ಸ್ ಅದೆಲ್ಲ ಇರುತ್ತೆ, ವಿಚಾರ ಎಲ್ಲ ಹಾರ್ಮ್ಫುಲ್ ಇರುತ್ತೆ. ಅಂದರೆ ನರಕ್ಕೆ ಎಫೆಕ್ಟ್ ಆಗೋದು, ನರಕ್ಕೊಂದೇ ಅಲ್ಲ ಬಾಡಿಗೆಲ್ಲ ಎಫೆಕ್ಟ್ ಆಗೋದು, ಆ ಥರ ಎಲ್ಲ ತೊಂದರೆ ಇರುತ್ತೆ. ಸೊ ಆದಷ್ಟು ನಾವು ಏನಂತಂದರೆ ಈಗ ತರಕಾರಿಗಳು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆ ಥರ ಏನು ಹೇಳ್ತೀವಿ. ಆಮೇಲೆ ವೆಜಿಟೇರಿಯನ್ ಇದ್ದರೆ ವಿಟಮಿನ್ B12 ಸಿಗೋದು ತುಂಬಾ ಕಷ್ಟ. ಸೊ ಅಟ್ಲೀಸ್ಟ್ ಹಾಲು ಇಲ್ಲ ಡೈರಿ ಪ್ರಾಡಕ್ಟ್ಸಿಂದ ಸಿಗುತ್ತೆ. ನಾನ್ ವೆಜಿಟೇರಿಯನ್ ಇರೋರಿಗೆ ಮೀಟು ಮತ್ತು ಎಗ್ಗು ಆ ಥರದಿಂದ ಎಲ್ಲ ಸಿಗುತ್ತೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಇದಾಗುತ್ತೆ. ಆಮೇಲೆ ಪ್ರೋಟೀನ್ ಅಂಶ ಯಾವಾಗಲೂ ಇರಬೇಕು. ಈಗಿನ ಅಂದರೆ ಫಾಸ್ಟ್ ಫುಡ್ ಅಂತ ಬರೀ ರೈಸ್ ಒಂದೇ ಮಾಡಿಕೊಂಡು ರೈಸ್ ತಿನ್ಕೊಂಡು ಹೋಗೋದು ಆ ಥರ ಅಲ್ಲ. ನಮ್ಮದು ಹಳೆ ಕಾಲದ್ದು ಏನು ಮೆನ್ಯು ಇತ್ತಲ್ವ, ಮೀಲ್ ಮೆನ್ಯು. ಸೊ ಆ ಥರ ತಿಂದಾಗ ನಮಗೆ ಕಂಪ್ಲೀಟ್ ಪೌಷ್ಟಿಕ ಆಹಾರ ಸಿಗುತ್ತೆ. ಈಗ ಹುಳಿ ಸಾರು, ಸೊ ಪ್ರೋಟೀನು ಇರುತ್ತೆ, ಕಾರ್ಬೋಹೈಡ್ರೇಟ್ಸು ಇರುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಲಿಪಿಡ್ಸು ಇರುತ್ತೆ, ಎಲ್ಲ ನಮ್ಮ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಈಗೇನು ಮಾಡ್ತೀವಿ ನಾವು, ಜಸ್ಟ್ ರೈಸ್ ತಿಂತೀವಿ ಇಲ್ಲ ಒಂದು ಫಾಸ್ಟ್ ಫುಡ್ಡಲ್ಲಿ ಏನೋ ಒಂದು ಇದು ತಿನ್ಕೊಂಡು ಹೋಗ್ತೀವಿ, ಅವಾಗ ಅದು ಕಂಪ್ಲೀಟ್ ಪೌಷ್ಟಿಕ ಆಹಾರ ಇರೋದಿಲ್ಲ.
1: ನರ ರೋಗಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇರ್ತೀವಿ B12 ಅಂಶ ಕಡಿಮೆ ಇದೆ, D3 ಅಂಶ ಕಡಿಮೆ ಇದೆ ಅಂತ, ಇದಕ್ಕೆ ಕಾರಣ ಏನಿರಬಹುದು ಅಂತೀರಿ? D3 ಅಂದರೆ ನಾವು ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ಅವಶ್ಯಕ ಅಂತ ಹೇಳ್ತೀವಿ.
0: ಮುಂಚೆ ಎಲ್ಲ ನಾವು ಎಷ್ಟು ಹೊರಗಡೆ ಆಟ ಆಡ್ತಾ ಇದ್ವಿ, ಮಕ್ಕಳಾಗಲಿ ಅವರಾಗಲಿ ಎಲ್ಲರೂ ಹೊರಗಡೆ ಆಟ ಆಡ್ತಾ ಇದ್ರು. ಈಗಿನ ಕಾಲದಲ್ಲಿ ಆಟ ಆಡೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಸನ್ ಎಕ್ಸ್ಪೋಜರ್ ಎಂಬುದೇ ತುಂಬಾ ಕಡಿಮೆ ಆಗಿದೆ. ಅದು ಅರ್ಲಿ ಮಾರ್ನಿಂಗ್ ಸನ್ ಎಕ್ಸ್ಪೋಜರ್ ಅಂದರೆ ನಾವು ಸೂರ್ಯೋದಯ ಆಗುತ್ತಲ್ವ, ಅವಾಗ ಇಮಿಡಿಯೇಟ್ 1 or 2 hours ಎಕ್ಸ್ಪೋಜರ್ ಆದಾಗ ನಮಗೆ ಅದು ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ. ಸೊ ಹಂಗಾಗಿ ಆಲ್ಮೋಸ್ಟ್ ನೀವು 80-90% ನಮ್ಮ ಯಾರ್ದನ್ನ ಟೆಸ್ಟ್ ಮಾಡಿದರೆ ಗ್ಯಾರಂಟಿ ಅದು ಕಡಿಮೆ ಇದ್ದೇ ಇರುತ್ತೆ ಈಗಿನ ಕಾಲದಲ್ಲಿ ಆ ಥರ ಅಂದ. ಆಮೇಲೆ B12 ಕೂಡ ಅದೇ ಥರ, ಯಾಕಂದರೆ ವೆಜಿಟೇರಿಯನ್ ಎಸ್ಪೆಷಲಿ ಅವರಿಗೆ, ಯಾಕಂದರೆ ಅವ್ರದ್ದು ಡಯಟಲ್ಲಿ ಅಷ್ಟೊಂದು ತುಂಬ ಇರೋದಿಲ್ಲ. ಸೊ ಸ್ಪೆಷಲಿ ವೆಜಿಟೇರಿಯನ್ ಇದ್ದವರು ಅವಾಗವಾಗ ಅವರು ಸಪ್ಲಿಮೆಂಟ್ ತೊಗೋಬೇಕಾಗುತ್ತೆ.
1: ಸೃಷ್ಟಿ ಹೇಗಿದೆ ಅಂದರೆ ಡಾಕ್ಟ್ರೆ, ನಮ್ಮ ದೇಶದಲ್ಲಿ ಆವಾವ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಆವಾವ ಆಹಾರಗಳನ್ನು ಇಟ್ಟಿದ್ರು ಸಹ ಜನ ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಬೇರೆ ಎಲ್ಲೋ ಸಿಗೋದನ್ನ ತಂದು ಇಲ್ಲಿ ತಿಂದು ಆ ಥರ ಮಾಡೋದ್ರಿಂದ ಸಹ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ಏನಾದರೂ ಸಂದೇಶಗಳನ್ನು ನಮ್ಮ ಕೇಳುಗರಿಗೆ ತಲುಪಿಸೋ ಹಾಗಿದ್ರೆ ಈ ಕಾರ್ಯಕ್ರಮದ ಮೂಲಕ ನೀವು ನರ ರೋಗ ಬಾರದೇ ಇರುವಂತೆ ಅವರು ರಕ್ಷಣೆ ತಗೊಳ್ಳುವಂತೆ ಸುರಕ್ಷಿತವಾಗಿರಲು ಏನು ಹೇಳ್ತೀರಿ?
0: ನಾವು ಹೇಳೋ ಪ್ರಕಾರ ಈಗ 60-70% ನಮ್ಮ ನರ ರೋಗ ಬರುವುದು ಒಂದು ಸ್ಟ್ರೆಸ್ಸಿಂದ, ಆಮೇಲೆ ನಮ್ಮ ಫಾಸ್ಟ್ ಲೈಫಿಂದ. ಸೊ ಆದಷ್ಟು ಮಧ್ಯದಲ್ಲಿ ಬ್ರೇಕ್ ತಗೊಳ್ಳಿ, ಸ್ವಲ್ಪ ಏನಂತಾರೆ ರಿಲ್ಯಾಕ್ಸ್ ಮಾಡಿ ಮಧ್ಯದಲ್ಲಿ, ಆಮೇಲೆ ಒಳ್ಳೆ ನಿದ್ದೆ ಇರಬೇಕು ಅಂತ ಹೇಳ್ತೀನಿ. ಆಮೇಲೆ ನಿಮಗೆ ಏನೇ ತೊಂದರೆ ಬರಲಿ ಇಮಿಡಿಯೇಟಾಗಿ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಅದನ್ನು ಡಯಾಗ್ನೋಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ.
1: ಒಳ್ಳೆಯದು ಡಾಕ್ಟ್ರೆ, ಇದುವರೆಗೂ ನಮ್ಮ ಸ್ಟುಡಿಯೋಕ್ಕೆ ಬಂದ್ರಿ, ನರ ರೋಗದ ಬಗ್ಗೆ ಹಲವಾರು ಚಿಕಿತ್ಸೆಗಳು ಮತ್ತು ಪರಿಹಾರಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು, ನರ ರೋಗ ಬಂದರೆ ಹೆದರಬಾರದು, ಯಾವ ರೀತಿ ನಾವು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ರೆ ಅದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು. ಥ್ಯಾಂಕ್ ಯು.
2: ಇದುವರೆಗೆ ನರ ರೋಗದ ವಿಧಗಳು

0: ಲಕ್ಷಣ, ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ಸಂದೀಪ್ ವಿಕೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನ ನಡೆಸಿಕೊಟ್ಟವರು ಶಾಂತಲಾ ಹರವಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
1: ಬಿಆರ್ ಛಾಯಾ ಅವರ ಕಂಠದಲ್ಲಿ ಇದೀಗ ಒಂದು ಭಾವ

0: ಬಿಆರ್ ಛಾಯಾ ಅವರ ಕಂಠದಲ್ಲಿ ಭಾವಗೀತೆಯನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಕುರಿತು ಈಗ ತಿಳಿಸಿಕೊಡುತ್ತಾರೆ ಡಾ ಕೆ ಮಾಲತಿ.
2: ನಮ್ಮ ದೇಶದ ಬೆನ್ನೆಲುಬು ರೈತ. ರೈತನ ಬಾಳು ಹಸನಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ, ಯಾರೂ ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನವನೀಯುವನು. ಹೆಸರನ್ನು ಬಯಸದೆ, ಅತಿಸುಖ ಕೇಳಸದೆ, ದುಡಿವನು ಗೌರವ ಕಾಶಿಸದೆ, ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಎಂಬ ರಾಷ್ಟ್ರಕವಿ ಕುವೆಂಪುರವರ ಈ ರೈತಗೀತೆಯಂತೆ ಲೋಕಕ್ಕೆ ಅನ್ನವ ಕೊಡುವ ಈ ಯೋಗಿಯು ಅಜ್ಞಾತವಾಗಿಯೇ ಇರುತ್ತಾನೆ. ಇಂತಹ ರೈತರ ಬದುಕು ಹತ್ತು ಹಲವು ಗಂಟುಗಳಲ್ಲಿ ಸಿಲುಕಿರುತ್ತದೆ. ಇವುಗಳನ್ನು ಸಮೀಕ್ಷಿಸುವ ಮತ್ತು ಪರಿಹಾರ ನೀಡುವ ಜವಾಬ್ದಾರಿ ಎಲ್ಲರ ಮೇಲೆಯೂ ಇದೆ. ಇದಕ್ಕಾಗಿ ಸರ್ಕಾರ ಕೈಗೊಳ್ಳುವ ಕಾರ್ಯಕ್ರಮ ಯೋಜನೆಗಳನ್ನು ರೈತರಿಗೆ ಸಾರ್ಥಕ ಬಳಕೆಯಾಗುವಂತೆ ಮಾಡಬೇಕು. ಸಣ್ಣ ರೈತರಿಗೆ ಬಹು ಉಪಯೋಗಕಾರಿಯಾದ ಒಂದು ಯೋಜನೆಯೇ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, ಪಿಎಂ ಕೆಎಂವೈ ಎಂಬ ಈ ಯೋಜನೆಯು ಸಣ್ಣ ಮತ್ತು ಅತಿಸಣ್ಣ ರೈತರಿಗಾಗಿ ಇರುವ ಪಿಂಚಣಿ ಯೋಜನೆ ಇದಾಗಿದೆ. ಜೀವನೋಪಾಯಕ್ಕೆ ಯಾವುದೇ ಮಾರ್ಗವಿಲ್ಲದ ಮತ್ತು ಖರ್ಚುಗಳನ್ನು ನಿಭಾಯಿಸಲು ಕನಿಷ್ಠ ಅಥವಾ ಯಾವುದೇ ಉಳಿತಾಯವಿಲ್ಲದ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರವು 12 ಸೆಪ್ಟೆಂಬರ್ 2019 ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯನ್ನು ಪ್ರಾರಂಭಿಸಿದೆ. ಎಲ್ಐಸಿ ಅಂದರೆ ಜೀವ ವಿಮಾ ನಿಗಮವು ಈ ಪಿಂಚಣಿ ನಿಧಿಯನ್ನು ನಿರ್ವಹಿಸುತ್ತದೆ. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಭೂ ದಾಖಲೆಗಳ ಪ್ರಕಾರ 2 ಹೆಕ್ಟೇರ್ವರೆಗೆ ಸಾಗುವಳಿ ಭೂಮಿಯನ್ನು ಹೊಂದಿರುವ ರೈತರು ಈ ಯೋಜನೆಯ ವ್ಯಾಪ್ತಿಗೆ ಬರುತ್ತಾರೆ. ರೈತರ ವಯಸ್ಸು 18 ರಿಂದ 40 ವರ್ಷಗಳ ಒಳಗಿರಬೇಕು. ಈ ರೈತರಿಗೆ ವೃದ್ಧಾಪ್ಯದ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆ ನೀಡಲು, ಜೊತೆಗೆ ಸ್ವಲ್ಪ ಪ್ರಮಾಣದ ಆರ್ಥಿಕ ಅವಶ್ಯಕತೆಗಳನ್ನು ಪೂರೈಸಲು ಇದು ಸಹಾಯಕವಾಗಿದೆ. ದೇಶವನ್ನು ಪೋಷಿಸಲು ಶ್ರಮಿಸುವ ರೈತರು ನಿವೃತ್ತರಾದಾಗ ಅಥವಾ ಅಶಕ್ತರಾದಾಗ ಸ್ಥಿರವಾದ ಆದಾಯದ ಮೂಲವನ್ನು ಹೊಂದುವಂತೆ ಮಾಡುವುದು ಇದರ ಗುರಿಯಾಗಿದೆ. ಇದು ಆರ್ಥಿಕ ಚಿಂತೆಗಳಿಲ್ಲದೆ ಗೌರವಾನ್ವಿತ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಯಾವುದೇ ಉಳಿತಾಯವನ್ನು ಹೊಂದಿರದ ಅನೇಕ ರೈತರಿಗೆ ಈ ಯೋಜನೆ ಆಶಾಕಿರಣವಾಗಿದೆ. ಈ ಯೋಜನೆಗೆ ಬರುವ ರೈತರು ಅವರ ವಯಸ್ಸಿಗೆ ತಕ್ಕಂತೆ ತಿಂಗಳಿಗೆ 55 ರೂಗಳಿಂದ 200ರವರೆಗೆ ಪಾವತಿಸಬೇಕು. ಸರ್ಕಾರವು ಸಮಾನವಂತಿಗೆಯ ಮೊತ್ತವನ್ನು ನೀಡುತ್ತದೆ. ರೈತರು ತಮ್ಮ 60ನೇ ವಯಸ್ಸಿನವರೆಗೆ ಪಾವತಿಸಿದರೆ ನಂತರ ಪ್ರತಿ ತಿಂಗಳು ರೂ 3,000 ಕನಿಷ್ಠ ಪಿಂಚಣಿ ಸಿಗುತ್ತದೆ. ಒಂದೊಮ್ಮೆ ರೈತ ಮೃತಪಟ್ಟರೆ ಅವರ ಪತ್ನಿಗೆ ಮಾತ್ರ ಶೇಕಡ 50ರಷ್ಟು ಕುಟುಂಬ ಪಿಂಚಣಿ ದೊರೆಯುತ್ತದೆ. ಈ ಉಪಕ್ರಮವು ರೈತರ ಸಂಧ್ಯಾಕಾಲದಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅವರ ಅಗತ್ಯಗಳನ್ನು ಪೂರೈಸಲು ಸ್ಥಿರವಾದ ಆದಾಯವನ್ನು ಒದಗಿಸುತ್ತದೆ. ಈ ಯೋಜನೆಯು ರೈತರ ಆರ್ಥಿಕ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ, ಜೊತೆಗೆ ಅನೇಕ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಈ ಯೋಜನೆಯು ಸ್ವಯಂ ಪ್ರೇರಿತ ಯೋಜನೆಯಾಗಿದ್ದು ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಂದಾಯಿಸಿಕೊಳ್ಳಲು ಆಯ್ಕೆ ಮಾಡಬಹುದು. ಸರ್ಕಾರವು ರೈತರಿಗೆ ಅವರು ಕಟ್ಟುವ ವಂತಿಗೆಗೆ ತಕ್ಕಂತೆ ತನ್ನ ಭಾಗವನ್ನು ನಿರ್ವಹಿಸುತ್ತದೆ. ಕಾಲಾನಂತರದಲ್ಲಿ ಅವರ ಉಳಿತಾಯವನ್ನು ದ್ವಿಗುಣಗೊಳಿಸುತ್ತದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಸುರಕ್ಷತಾ ಜಾಲವನ್ನು ಒದಗಿಸುತ್ತದೆ. ರೈತರು ಮಾಸಿಕ 3,000 ರೂಗಳ ಪಿಂಚಣಿ ಪಡೆಯುವುದನ್ನು ಖಚಿತಪಡಿಸುತ್ತದೆ. ಇದು ಅವರ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯು ಅತ್ಯಂತ ಕೈಗೆಟಕುವ ದರವಾಗಿದ್ದು ಮಾಸಿಕ ಕೊಡುಗೆಗಳು ರೂ 55ರಿಂದ ಪ್ರಾರಂಭವಾಗುತ್ತದೆ ಮತ್ತು ಇದು ವಯಸ್ಸನ್ನು ಅವಲಂಬಿಸಿರುವುದರಿಂದ ಹೆಚ್ಚಿನ ಆರ್ಥಿಕ ಹೊರೆ ಎಂದೆನಿಸುವುದಿಲ್ಲ. ಇದು ರೈತರಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸುತ್ತದೆ. ಅವರು ಕೆಲಸ ಮಾಡುವುದನ್ನು ನಿಲ್ಲಿಸಿದ ನಂತರ ಇತರರ ಮೇಲೆ ಅವಲಂಬಿತವಾಗುವುದನ್ನು ತಪ್ಪಿಸಲು

0: ಸಹಾಯ ಮಾಡುತ್ತದೆ. ರೈತನ ಸ್ವಾವಲಂಬಿ ನಿಲುವನ್ನು ಉತ್ತೇಜಿಸುತ್ತದೆ. ಒಬ್ಬ ರೈತ 60 ವರ್ಷಕ್ಕಿಂತ ಮೊದಲು ನಿಧನರಾದರೆ ಅವರ ಪತ್ನಿಯು ಯೋಜನೆಗೆ ಕೊಡುಗೆ ನೀಡುವುದನ್ನು ಮುಂದುವರೆಸಬಹುದು ಅಥವಾ ಕಡಿಮೆ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಯೋಜನೆಯ ಆನ್ಲೈನ್ ನೋಂದಣಿ ಪ್ರಕ್ರಿಯೆಯು ಸರಳ ಮತ್ತು ಅನುಕೂಲಕರವಾಗಿದ್ದು ದೇಶದಾದ್ಯಂತ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ರೈತರು ದಾಖಲಾಗಲು ಅನುವು ಮಾಡಿಕೊಡುತ್ತದೆ. ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ರೈತರು ಉಳಿತಾಯ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಅನ್ನು ಹೊಂದಿರಬೇಕು. ಈ ಯೋಜನೆಯು ಎಲ್ಲ ಅರ್ಹ ರೈತರಿಗೆ ಮುಕ್ತವಾಗಿದ್ದು ಭಾರತದ ರೈತ ಸಮುದಾಯದ ದೊಡ್ಡ ಭಾಗವು ಈ ಉಪಕ್ರಮದಿಂದ ಪ್ರಯೋಜನ ಪಡೆಯಬಹುದು ಎಂದು ಖಚಿತಪಡಿಸುತ್ತದೆ. ಆನ್ಲೈನ್ ನೋಂದಣಿ ಪ್ರಕ್ರಿಯೆಯಲ್ಲಿ ರೈತರ ಡೇಟಾವನ್ನು ದಾಖಲಿಸಲಾಗಿದೆ ಮತ್ತು ಅವರಿಗೆ ಪಿಂಚಣಿ ಕಾರ್ಡ್ ಒದಗಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ. ಆಫ್ಲೈನ್ ನೋಂದಣಿಗೂ ಆದ್ಯತೆ ನೀಡುವವರು ರಾಜ್ಯ ಕೃಷಿ ಕಚೇರಿಗೆ ಭೇಟಿ ನೀಡಬಹುದು. ಅಲ್ಲಿ ಅಧಿಕೃತ ಸಿಬ್ಬಂದಿ ಅರ್ಜಿ ಪ್ರಕ್ರಿಯೆಯ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡುತ್ತಾರೆ. ಅನುಮೋದನೆ ಪಡೆದ ನಂತರ ರೈತರು ಸುರಕ್ಷಿತ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಗೆ ಕೊಡುಗೆ ನೀಡಲು ಪ್ರಾರಂಭಿಸಬಹುದು. 18 ವರ್ಷ ವಯಸ್ಸಿನವರಿಗೆ ₹55 ಪ್ರಾರಂಭ. ರೈತರು ದಾಖಲಾತಿಯಲ್ಲಿ ಹಿರಿಯರಾಗಿದ್ದಷ್ಟೂ ಅವರ ಮಾಸಿಕ ಕೊಡುಗೆ ಹೆಚ್ಚಾಗುತ್ತದೆ. 40 ವರ್ಷ ವಯಸ್ಸಿನ ರೈತರಿಗೆ ತಿಂಗಳಿಗೆ ಗರಿಷ್ಠ ₹200. ಒಟ್ಟಾರೆ ಈ ಯೋಜನೆಯು ಕೈಗೆಟುಕುವಿಕೆ ಮತ್ತು ಆರ್ಥಿಕ ಭದ್ರತೆ ಎರಡನ್ನೂ ಖಾತ್ರಿಪಡಿಸುವ ಸಮತೋಲಿತ ಯೋಜನೆಯಾಗಿದ್ದು ರೈತನ ಮೊಗದಲ್ಲಿ ಮಂದಹಾಸ ಮೂಡಿಸುತ್ತದೆ. ಈ ಯೋಜನೆಯು ಎಲ್ಲರನ್ನೂ ಒಳಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದ್ದರೂ ಕೆಲವು ಗುಂಪುಗಳು ಭಾಗವಹಿಸಲು ಅರ್ಹರಲ್ಲ. 2 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿ ಹೊಂದಿರುವ ರೈತರನ್ನು ಈ ಯೋಜನೆಯಿಂದ ಹೊರಗಿಡಲಾಗಿದೆ. ಏಕೆಂದರೆ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಗುರಿಯಾಗಿರಿಸಿಕೊಂಡಿದೆ. ಹೆಚ್ಚುವರಿಯಾಗಿ ಇತರ ಸರ್ಕಾರಿ ಯೋಜನೆಗಳಿಂದ ಈಗಾಗಲೇ ಪಿಂಚಣಿ ಪಡೆಯುತ್ತಿರುವ ರೈತರು ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಸಾಲಗಳನ್ನು ಮರುಪಾವತಿಸದೇ ಇರುವ ಅಥವಾ ಆದಾಯ ತೆರಿಗೆದಾರರು ಎಂದು ವರ್ಗೀಕರಿಸಲ್ಪಟ್ಟ ರೈತರು ಸಹ ಈ ಯೋಜನೆಯಲ್ಲಿ ಸೇರಲು ಅನುಮತಿ ಇಲ್ಲ. ಕೊನೆಯದಾಗಿ, ಔಪಚಾರಿಕ ವಲಯಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಅಥವಾ ಇತರ ಪಿಂಚಣಿ ಕಾರ್ಯಕ್ರಮಗಳಿಂದ ಒಳಗೊಳ್ಳಲ್ಪಟ್ಟ ಸರ್ಕಾರಿ ನೌಕರರು ಈ ಯೋಜನೆಯಲ್ಲಿ ಭಾಗವಹಿಸುವಂತಿಲ್ಲ.
1: ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಡಾಕ್ಟರ್ ಕೆ ಮಾಲತಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದ್ದೇ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
8: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ

0: Poartă Presarea. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ 34,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಪರಿಸರ ಸಂರಕ್ಷಣೆಯಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಹಾಗೂ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ ಜಪಾನ್ನ ಐಚಿ ನಗೋಯಾದಲ್ಲಿಂದು ಉದ್ಘಾಟನಾ ಸಮಾರಂಭ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 20ನೇ ಆವೃತ್ತಿಯ ಉದ್ಯೋಗ ಮೇಳವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ವಿಕಸಿತ ಭಾರತಕ್ಕಾಗಿ ನಿಮ್ಮೆಲ್ಲರ ಕೊಡುಗೆ ಅಪಾರವಾಗಿದ್ದು ಯುವಜನತೆಯ ಜ್ಞಾನ ಮತ್ತು ಕೌಶಲ್ಯವು ಜಗತ್ತಿನಾದ್ಯಂತ ಪಸರಿಸಿದೆ ಎಂದು ಹೇಳಿದರು. ಯುವಜನತೆಯಿಂದ ಹೆಚ್ಚಿನ ನಿರೀಕ್ಷೆ ಇದ್ದು ಅದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಇರುವಂತೆ ಅವರಿಗೆ ಕರೆ ನೀಡಿದರು.
1: आज देश के 51,000 से अधिक युवाओं को सरकारी सेवा के लिए नियुक्ति पत्र मिल रहे हैं. मैं आप सभी युवा साथियों को और आपके परिवारजनों को बहुत बहुत बधाई देता हूं. आज आप सभी एक ऐसे समय में भारत सरकार से जुड़े हैं जब देश एक बहुत बड़े लक्ष्य की ओर आगे बढ़ रहा है और ये लक्ष्य है 2047 तक ವಿಕಸಿತ ಭಾರತ ಬನಾನೆ ಕಾ.
0: ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ನಡೆಯುತ್ತಿದ್ದು ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಂಡಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಹಾಗೂ ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಮುಂದಿನ ತಿಂಗಳಿನಿಂದ ಬಹುತೇಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಸುಮಾರು 34,000 ಗ್ರಾಮೀಣ ಯುವಕರಿಗೆ ತರಬೇತಿ ನೀಡಲಿದೆ. ಮೊದಲ ಹಂತದಲ್ಲಿ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಹಿಮಾಚಲ ಪ್ರದೇಶ ಮತ್ತು ತಮಿಳುನಾಡು ಸೇರಿದಂತೆ 14 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತರಬೇತಿ ಆರಂಭಕ್ಕೆ ಕೈಗೊಂಡಿರುವ ಸಿದ್ಧತೆಗಳನ್ನು ಪರಿಶೀಲಿಸಲಾಗಿದೆ. ಮುಂದಿನ ವರ್ಷದ ಡಿಸೆಂಬರ್ 31 ವೇಳೆಗೆ 357,000 ಅಧಿಕ ಗ್ರಾಮೀಣ ಯುವಕರಿಗೆ ತರಬೇತಿ ನೀಡುವ ಗುರಿ ಹೊಂದಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಬಡ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶಕ್ಕೆ ಸಂಬಂಧಿಸಿದ ಕೌಶಲ್ಯ ತರಬೇತಿ ಒದಗಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ತರಬೇತಿಯ ಅವಧಿ 3-12 ತಿಂಗಳವರೆಗೆ ಇರುತ್ತದೆ. ಯೋಜನೆ 2.0 ಸಮಗ್ರ ಪೋರ್ಟಲ್ ಮೂಲಕ ಯೋಜನೆಯ ಸಂಪೂರ್ಣ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಲು, ಕಾರ್ಯದಕ್ಷತೆ ಮತ್ತು ಪಾರದರ್ಶಕತೆ ಹೆಚ್ಚಿಸಲು ಹಾಗೂ ಡಿಜಿಟಲ್ ಮೇಲ್ವಿಚಾರಣೆ ಕೈಗೊಳ್ಳಲು ಅನುಕೂಲವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾಗತಿಕ ಸರಾಸರಿಗೆ ಹೋಲಿಸಿದರೆ ಭಾರತದ ತಲಾವಾರು ಇಂಗಾಲ ಹೊರಸೂಸುವಿಕೆ ಪ್ರಮಾಣ ಅರ್ಧಕ್ಕಿಂತಲೂ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ರಾಷ್ಟಗಳನ್ನು ಇಂಗಾಲ ಹೊರಸೂಸುವಿಕೆಗೆ ಹೊಣೆಗಾರರನ್ನಾಗಿ ಮಾಡಲಾಗುತ್ತಿದೆ ಎಂದರು. ಪ್ಯಾರಿಸ್ನಲ್ಲಿ ನಡೆದ COP21 ಶೃಂಗಸಭೆಯಲ್ಲಿ ಮಾಡಿಕೊಂಡ ಬದ್ಧತೆಗಳನ್ನು ನಿಗದಿತ ಅವಧಿಗೆ ಮುನ್ನವೇ ಈಡೇರಿಸಿದ G20 ರಾಷ್ಟಗಳ ಪೈಕಿ ಭಾರತ ಏಕೈಕ ರಾಷ್ಟವಾಗಿದೆ. ಕಳೆದ 12 ವರ್ಷಗಳಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಅಸಾಧಾರಣ ಪ್ರಗತಿ ಸಾಧಿಸಿದೆ ಎಂದು ತಿಳಿಸಿದರು. ಅಂತಾರಾಷ್ಟೀಯ ಸೌರ ಒಕ್ಕೂಟ, ಜಾಗತಿಕ ದೈವಿಕ ಇಂಧನ ಒಕ್ಕೂಟ, ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಒಕ್ಕೂಟ ಹಾಗೂ ಮಿಷನ್ ಲೈಫ್ನಂತಹ ಉಪಕ್ರಮಗಳ ಮೂಲಕ ಭಾರತ ಜಾಗತಿಕ ಸಮುದಾಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಪರಿಸರ ಸಂರಕ್ಷಣೆಗೆ ಹೊಸ ಮಾನದಂಡಗಳನ್ನು ರೂಪಿಸುತ್ತಿದೆ. ನವೀಕರಿಸಬಹುದಾದ ಇಂಧನಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಭಾರತ ಇಂದು ಶುದ್ಧ ಸಾರಿಗೆ ಮತ್ತು ಹಸಿರು ಜಲಜನಕದಂತಹ ಕ್ಷೇತ್ರಗಳಲ್ಲಿ ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ಪವನ ವಿದ್ಯುತ್ ಸಾಮರ್ಥ್ಯ 3 ಪಟ್ಟು ಹೆಚ್ಚಾಗಿದೆ. ಪರಮಾಣು ವಿದ್ಯುತ್ ಉತ್ಪಾದನೆಯ ಮೇಲೂ ಭಾರತ ಗಮನ ಹರಿಸುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮಾತನಾಡಿ, ಪರಿಸರ ನ್ಯಾಯಮಂಡಳಿಗಳು ಮತ್ತು ನಿಯಂತ್ರಣ ವ್ಯವಸ್ಥೆಗಳು ಅಸ್ತಿತ್ವಕ್ಕೆ ಬರುವುದಕ್ಕಿಂತಲೂ ಬಹಳ ಹಿಂದಿನಿಂದಲೇ ದೇಶದಲ್ಲಿ ಭೂಮಿಯನ್ನು ಸಂರಕ್ಷಿಸುವ ಪರಿಕಲ್ಪನೆ ಇತ್ತು. ಅರಣ್ಯ, ಸರೋವರ, ನದಿ ಮತ್ತು ವನ್ಯಜೀವಿಗಳು

0: ಅನ್ನು ಒಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಸುಧಾರಿಸುವುದು ಪ್ರತಿಯೋರ್ವ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ. ಭಾರತದ ಸಂವಿಧಾನ ಕೇವಲ ರಾಜಕೀಯ ದಾಖಲೆಯಲ್ಲ, ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಗಳೆಡೆಗಿನ ನೈತಿಕ ಬದ್ಧತೆಯೂ ಆಗಿದೆ ಎಂದು ಹೇಳಿದರು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಮಾತನಾಡಿ, ದೇಶದ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದಲ್ಲಿ ಪಳೆಯುಳಿಕೆಯೇತರ ಇಂಧನ ಮೂಲಗಳು ಪಾಲು ಶೇಕಡ 54ಕ್ಕಿಂತ ಹೆಚ್ಚಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದ್ದು ಸೌರ ವಿದ್ಯುತ್ ಕ್ಷೇತ್ರದ ಬೆಳವಣಿಗೆಯಲ್ಲಿ ವಿಶ್ವದ 2ನೇ ಅತಿದೊಡ್ಡ ಮಾರುಕಟ್ಟೆಯಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದು, ಈ ಕುರಿತಂತೆ ವರದಿ ಇದೀಗ ಮೂಡಿಬರಲಿದೆ.
3: ಭಾರತದಲ್ಲಿ ಅಂತರಿಕ್ಷ ಕ್ಷೇತ್ರದ ಚಟುವಟಿಕೆಗಳು ಬಹುತೇಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸೀಮಿತವಾಗಿದ್ದವು. ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಗೆ ಕಾನೂನುಬದ್ಧ ನಿರ್ಬಂಧ ಇರಲಿಲ್ಲ. ಆದರೆ ಅನುಮತಿ ನೀಡಲು, ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲು ಅಥವಾ ಪರೀಕ್ಷಾ ಸೌಲಭ್ಯಗಳಿಗೆ ಪ್ರವೇಶ ಕಲ್ಪಿಸಲು ಯಾವುದೇ ಪ್ರಾಧಿಕಾರ ಇರಲಿಲ್ಲ. ಇದರಿಂದ ಖಾಸಗಿ ಸಂಸ್ಥೆಗಳಿಗೆ ಅಂತರಿಕ್ಷ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಅವಕಾಶಗಳು ಸೀಮಿತವಾಗಿದ್ದವು. 2020ರಲ್ಲಿ ಬಾಹ್ಯಾಕಾಶ ಇಲಾಖೆಯ ಅಧೀನದಲ್ಲಿ ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಭಾರತೀಯ ರಾಷ್ಟ್ರೀಯ ಅಂತರಿಕ್ಷ ಪ್ರೋತ್ಸಾಹ ಮತ್ತು ಅಧಿಕೃತೀಕರಣ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಇದು ಖಾಸಗಿ ಸಂಸ್ಥೆಗಳ ಉಡಾವಣೆ ಮತ್ತು ಉಪಗ್ರಹ ಕಾರ್ಯಾಚರಣೆಗಳಿಗೆ ಅನುಮತಿ ನೀಡುತ್ತದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಸೌಲಭ್ಯಗಳನ್ನು ಬಳಸಲು ಅವಕಾಶ ಕಲ್ಪಿಸುವುದರ ಜೊತೆಗೆ ಘಟಕಗಳ ತಯಾರಿಕೆಯಿಂದ ಹಿಡಿದು ದತ್ತಾಂಶ ಮಾರಾಟದವರೆಗೆ ಅಂತರಿಕ್ಷ ಕ್ಷೇತ್ರದ ಸಂಪೂರ್ಣ ಮೌಲ್ಯ ಸರಪಳಿಯಲ್ಲಿನ ಚಟುವಟಿಕೆಗಳನ್ನು ಉತ್ತೇಜಿಸಿ ನಿಯಂತ್ರಿಸುತ್ತದೆ. ಇದೀಗ ಭಾರತದ ಅಂತರಿಕ್ಷ ಕ್ಷೇತ್ರದ ನವೋದ್ಯಮ ಸಂಸ್ಥೆಗಳು ಉಡಾವಣಾ ವಾಹನಗಳು ಮತ್ತು ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿವೆ. ಭೂವೀಕ್ಷಣಾ ಸೇವೆಗಳನ್ನು ವಾಣಿಜ್ಯವಾಗಿ ಒದಗಿಸುತ್ತಿವೆ. ಇದೇ ವೇಳೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಮುಂದುವರೆದಿದ್ದು ವೈಜ್ಞಾನಿಕ ಮತ್ತು ಕಾರ್ಯತಂತ್ರದ ಮಹತ್ವದ ಯೋಜನೆಗಳಿಗೆ ಸಂಸ್ಥೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಸಾಮಾನ್ಯ ಹಾಗೂ ನಿಯಮಿತ ಸಾಮರ್ಥ್ಯ ವಿಸ್ತರಣೆಯ ಜವಾಬ್ದಾರಿಯನ್ನು ಖಾಸಗಿ ಸಂಸ್ಥೆಗಳು ವಹಿಸಿಕೊಳ್ಳುತ್ತಿವೆ. ಇದರಿಂದ ಭಾರತೀಯ ಖಾಸಗಿ ವಲಯದ ನವೋದ್ಯಮಕ್ಕೆ ಅಂತರಿಕ್ಷ ಕ್ಷೇತ್ರದ ಮುಕ್ತ ವಲಯವಾಗಿ ರೂಪುಗೊಂಡಿದೆ.
0: ಜಪಾನ್ನ ಐಚಿ ನಗೋಯಾದಲ್ಲಿಂದು 2026ರ ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಭಾರತೀಯ ಕಾಲಮಾನ 2:30 ಆರಂಭವಾಗಲಿದೆ. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಮನು ಭಾಕರ್ ಮತ್ತು ಕಬಡ್ಡಿ ಆಟಗಾರ ಪವನ್ ಸೆಹ್ರಾವತ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2 ಕಂಚಿನ ಪದಕ ಗೆದ್ದಿರುವ ಮನು ಭಾಕರ್ ಪ್ರಸ್ತುತ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್, ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಹಾಗೂ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ತಜೀಂದರ್ ಪಾಲ್ ಸಿಂಗ್ ತೂರ್ ಪುರುಷರ ಶಾರ್ಟ್ಪುಟ್ನಲ್ಲಿ ಸತತ 3ನೇ ಏಷ್ಯನ್ ಕ್ರೀಡಾಕೂಟದ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. 20ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ನಾಳೆಯಿಂದ ಅಕ್ಟೋಬರ್ 4ರವರೆಗೆ ನಡೆಯಲಿದ್ದು 37 ಕ್ರೀಡೆಗಳಲ್ಲಿ 500ಕ್ಕೂ ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ 34,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಪರಿಸರ ಸಂರಕ್ಷಣೆಯಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಹಾಗೂ ಏಷ್ಯನ್ ಗೇಮ್ಸ್ 2026ರ ಕ್ರೀಡಾಕೂಟ ಜಪಾನ್ನ ಐಚಿ ನಗೋಯಾದಲ್ಲಿಂದು ಉದ್ಘಾಟನಾ ಸಮಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: ಮಧ್ಯಾಹ್ನ 2:30
1: ಇದು ಆಕಾಶವಾಣಿ ಬೆಂಗಳೂರು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ. ಹೀರೋಸ್ ಆಫ್ ದ ನೇಷನ್.
1: ಚಿತ್ರಗೀತೆಗಳು. ಜಿ ವೈಶಾಖ್ ಹಾಗೂ ಗುರು ಹಾಡಿರುವ 35 out of 100 ಜಸ್ಟ್ ಪಾಸ್ ಈ ಚಿತ್ರದ ಹಾಡು. ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಪ್ರಣವ.

ಗೀತೆಯ ರಚನೆಕಾರರು ಕವರಾಜ್, ಸಂಗೀತ ಸಂಯೋಜನೆ ಬಿ.ಆರ್. ಸುರೇಂದ್ರನಾಥ್. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಹಣ ನಿಯಮ ಅಸ್ತಿತ್ವಕ್ಕೆ ಬಂದಿತ್ತು. ಇದಾದ 10 ವರ್ಷಗಳ ನಂತರ ಇದೀಗ ಏಪ್ರಿಲ್ 1 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಅಸ್ತಿತ್ವಕ್ಕೆ ಬಂದಿದೆ. ಇದಕ್ಕೆ ಮಾನ್ಯ ನ್ಯಾಯಾಲಯಗಳ ಒತ್ತಾಸೆಯೂ ಕೂಡ ಇದೆ. ಹಾಗಾದ್ರೆ ಈ ಘನತ್ಯಾಜ್ಯ ನಿರ್ವಹಣಾ ನಿಯಮ 2026 ಏನು, ಈ ನಿಯಮಗಳು ಏನು ಹೇಳ್ತವೆ, 2016 ಈ ನಿಯಮಗಳು ಈಗ ಎಷ್ಟರ ಮಟ್ಟಿಗೆ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದ್ದಾವೆ, ಇದರ ಅನುಷ್ಠಾನ ಹೇಗೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನಮ್ಮ ಚರ್ಚೆಯ ಮೂಲಕ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಮಾಹಿತಿ ನೀಡೋದಕ್ಕೆ ಬಂದಿದ್ದಾರೆ ಡಾಕ್ಟರ್ ಹರೀಶ್ ಬಾಬು ಅವರು. ಹರೀಶ್ ಬಾಬು ಅವರು ಮೈತ್ರಿ ಸರ್ವಸೇವಾ ಸಮಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಕಳೆದ 2.5 ದಶಕಗಳಿಂದ ಈ ಸಂಸ್ಥೆಯ ಮೂಲಕ ಸಮುದಾಯ ಅಭಿವೃದ್ಧಿ, ವಿಶೇಷವಾಗಿ ನೀರು ನೈರ್ಮಲ್ಯ, ಸ್ವಚ್ಛತೆ ಹಾಗೂ ಸುಸ್ಥಿರ ಕೃಷಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬನ್ನಿ ಪ್ರಿಯ ಶ್ರೋತೃಗಳೇ, ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಹರೀಶ್ ಬಾಬು ಅವರೇ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ.
1: ನಮಸ್ಕಾರ ಸರ್, ಆಕಾಶವಾಣಿಯನ್ನು ಕೇಳ್ತಿರುವಂತ ಎಲ್ಲ ನನ್ನ ಆತ್ಮೀಯರಿಗೆ ನಮಸ್ಕಾರಗಳು.
0: ಘನತ್ಯಾಜ್ಯ ನಿರ್ವಹಣೆ, ಇದರ ನಿಯಮ 2026 ಈಗ ಚಾಲ್ತಿಯಲ್ಲಿದೆ, ಅನುಷ್ಠಾನದಲ್ಲಿದೆ. 2016 ಒಂದು ನಿಯಮಗಳನ್ನು ನೋಡಿದಾಗ ಇದೆಷ್ಟು ಅನಿವಾರ್ಯ ಇತ್ತು, ಯಾಕೆ ಅನಿವಾರ್ಯ ಇತ್ತು ಸರ್?
1: ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2016 ಏನಿತ್ತು ಅದನ್ನ ಬಲಪಡಿಸೋದಕ್ಕಾಗಿ, ಮತ್ತೆ ಆ ಒಂದು ನಿಯಮಗಳಲ್ಲಿ ಒಂದು ಸ್ಪಷ್ಟವಾದಂತ ಅಕೌಂಟಬಿಲಿಟಿ ತರಬೇಕು, ಮತ್ತೆ ಎಲ್ಲೋ ಒಂದ್ ಕಡೆ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಪರಿಸರ ಪೂರಕವಾಗಿ ಆಗಬೇಕು ಅನ್ನೋಂತ ಉದ್ದೇಶ ಇಟ್ಕೊಂಡು 2026 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು ಜಾರಿಗೆ ಬಂತು. ಅದರಲ್ಲೂ 1 ಇದು ಜಾರಿಗೆ ಬಂತು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಈ ನಿಯಮಗಳನ್ನ ಜಾರಿಗೆ ತರೋದಕ್ಕೆ ಸಾಧ್ಯತೆ ಆಯಿತು. ನಾನು ಮೊದಲೇ ಹೇಳ್ದಂಗೆ ಈ ಒಂದು ಘನತ್ಯಾಜ್ಯ ನಿರ್ವಹಣಾ ಜವಾಬ್ದಾರಿಗಳನ್ನ ಬಲಪಡಿಸುವಂಥದ್ದು, ಹಾಗೇನೆ ನಾವು ಸರ್ಕ್ಯುಲರ್ ಎಕಾನಮಿ ಅಂತ ಹೇಳ್ತೀವಿ, ವೇಸ್ಟ್ ಈಸ್ ನಾಟ್ ವೇಸ್ಟ್, ವೇಸ್ಟ್ ಈಸ್ ಎ ರಿಸೋರ್ಸ್ ಅಂತ, ಆ ರಿಸೋರ್ಸ್ನ ನಾವು ಈ ಒಂದು ತ್ಯಾಜ್ಯದ ಮುಖಾಂತರ ನೋಡಬೇಕು ಅನ್ನೋಂಥದ್ದು ಒಂದು ಬಹುಮುಖ್ಯವಾದಂಥ ಉದ್ದೇಶ. ಹಾಗೇನೆ ಈ ಒಂದು ತ್ಯಾಜ್ಯವನ್ನು ವ್ಯವಸ್ಥಿತವಾಗಿ ವಿಂಗಡಣೆ ಮಾಡಬೇಕು, ವಿಂಗಡಣೆ ಮಾಡಿದ್ದನ್ನು ಹಾಗೇನೆ ಅದನ್ನು ಸಾಗಾಣಿಕೆ ಆಗಬೇಕು, ಮತ್ತು ಇದು ವ್ಯವಸ್ಥಿತವಾಗಿ ಸಂಸ್ಕರಣೆ ಆಗೋದ್ರ ಮುಖಾಂತರ ತ್ಯಾಜ್ಯ ತ್ಯಾಜ್ಯ ಅಲ್ಲ, ತ್ಯಾಜ್ಯ ಸಂಪನ್ಮೂಲ, ತ್ಯಾಜ್ಯ ಹಣ, ತ್ಯಾಜ್ಯ ವಿದ್ಯುತ್ತು, ತ್ಯಾಜ್ಯ ಮತ್ತು ಮರುಬಳಕೆಯ ಒಂದು ಅಗತ್ಯವಾಗಿರೋಂಥ ಅಂಶಗಳು ಅನ್ನೋಂಥದ್ದನ್ನು ಮನದಟ್ಟು ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು 2026 ಈ ಒಂದು ಹೊಸ ನಿಯಮಗಳನ್ನ ತರೋದಕ್ಕೆ ಸಾಧ್ಯತೆ ಆಗಿದೆ.
0: ಬಹುಶಃ ಹೀಗೂ ಹೇಳ್ಬೋದು, 10 ವರ್ಷಗಳಲ್ಲಿ ನಾವೇನು ಕಂಡುಕೊಂಡ್ವಿ ಆಗಿದ್ದಂತೆ 2016 ಘನತ್ಯಾಜ್ಯ ನಿಯಮಗಳಲ್ಲಿ ನಾವು ಕಂಡುಕೊಂಡಂಥ ಅನೇಕ ಒಳನೋಟಗಳು ಅಥವಾ ಫಲಶ್ರುತಿಗಳು, ಅನುಭವಗಳು ಏನು ಹೇಳ್ಬೋದು, ಇವುಗಳ ಮುಂದುವರಿಕೆಯ ಭಾಗವಾಗಿ ಇನ್ನಷ್ಟು ಇದನ್ನ ಏನು ಸಮರ್ಥವಾಗಿ ನಿಭಾಯಿಸುವಂತ ಉದ್ದೇಶ ಇದೆಯಾ?
1: ಖಂಡಿತ. 2016 ಇದು ಒಂದು ಇಡೀ ದೇಶಾದ್ಯಂತ ಘನತ್ಯಾಜ್ಯ ನಿರ್ವಹಣೆ ಒಂದು ಆಂದೋಲನದ ರೂಪದಲ್ಲಿ ನಡೀತಾ ಇದ್ರು ಸಹ ಎಲ್ಲೋ ಒಂದ್ ಕಡೆ ಸಮರ್ಪಕವಾಗಿ ನಾವು ಕಸಮುಕ್ತ ದೇಶ ಅಥವಾ ನಾವು ಈ ಒಂದು ತ್ಯಾಜ್ಯ ಎಲ್ಲಂದ್ರಲ್ಲೇ ಹರಡೋದನ್ನ ತಪ್ಪಿಸ್ಬೇಕು, ಅದರಿಂದ ಬರೋ ಅಂತ ಪರಿಸರ ಮಾಲಿನ್ಯ ಇರ್ಬೋದು ಅಥವಾ ಆರೋಗ್ಯದ ಮೇಲೆ ಆಗ್ತಾ ಇರೋಂಥ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡೇ ಬಂದಂಥದ್ದು 2016. ಆದರೆ ಸರ್ಕಾರ ಮನಗಂಡಂಥ ರೀತಿ ಇರ್ಬೋದು, ಜನಸ್ಪಂದನೆ ಇರ್ಬೋದು, ಅಥವಾ ನಮ್ಮ ಅಧಿಕಾರಿಗಳಿರ್ಬೋದು ಅಥವಾ ನಾಗರಿಕರು ಇರ್ಬೋದು ಅದಕ್ಕೆ ಸ್ಪಂದಿಸಿದಂಥ ರೀತಿ ನೋಡಿದಾಗ ಕೆಲವೆಲ್ಲ ತುಂಬಾ ಒಳ್ಳೆ ಉದಾಹರಣೆಗಳು ಇದಾವೆ. ಇನ್ನೂ ಇದಕ್ಕೆಲ್ಲೋ ಒಂದ್ ಕಡೆ ಬದ್ಧತೆಯನ್ನು ಕೊಡಬೇಕು, ಅಕೌಂಟಬಿಲಿಟಿ ಕೊಡಬೇಕು. ಜನ ಇರ್ಬೋದು ಅಥವಾ ಸರ್ಕಾರದ ಇಲಾಖೆಗಳಿರ್ಬೋದು, ಯಾರು ಇದನ್ನ ಅನುಷ್ಠಾನ ಮಾಡ್ತಾರೆ ಅವ್ರಿಗೆ ಒಂದು ನಿಬಂಧನೆಗಳನ್ನ ಕೊಡಬೇಕು, ನಿಯಮಗಳನ್ನ ಸರಿಯಾಗಿ ಕೊಡಬೇಕು, ರೂಪುರೇಖೆಗಳನ್ನ ಕೊಡಬೇಕು. ಆಗ ಮಾತ್ರ ಇನ್ನೂ ವ್ಯವಸ್ಥಿತವಾಗಿ ನಾವು ನಮ್ಮ ಫಲಿತಾಂಶಗಳನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋಂಥ ಉದ್ದೇಶ ಇಟ್ಕೊಂಡು 2016 ಮುಂದುವರೆದ ಭಾಗವಾಗಿ 2026 ಈ ಒಂದು ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು ಜಾರಿಗೆ ಬಂದಿರೋ ಅಂತ.
0: ಈ ಹೊಸ ನಿಯಮಕ್ಕೆ 2026 ಘನತ್ಯಾಜ್ಯ ನಿರ್ವಹಣಾ ನಿಯಮಕ್ಕೆ ಸುಪ್ರೀಂ ಕೋರ್ಟಿನ ಒತ್ತಾಸೆ ಎಷ್ಟು ಮುಖ್ಯ ಆಗಿತ್ತು ಸರ್?
1: ಸರ್, ಖಂಡಿತ ಸುಪ್ರೀಂ ಕೋರ್ಟ್ ಇದನ್ನ ತುಂಬಾ ಗಮನಿಸ್ತಾ ಇದೆ. ಹಾಗಾಗಿನೇ 1 ಏಪ್ರಿಲ್ 2026 ಇದು ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ನೀಡಿದೆ. ಅದು ಏನು ಅಂತಂದ್ರೆ, ಸ್ವಚ್ಛ ಮತ್ತು ಆರೋಗ್ಯಕರವಾದಂತಹ ಪರಿಸರ, ಅದರಲ್ಲೂ ಬದುಕುವ ಹಕ್ಕು ಸಂವಿಧಾನದ Article 21 ಏನಿದೆ, ಜೀವಿಸುವ ಹಕ್ಕು, ಅದರ ಒಂದು ಅಂತರ್ಗತವಾದಂತ ಭಾಗನೇ ಈ ಒಂದು 2026 ಘನತ್ಯಾಜ್ಯ ನಿರ್ವಹಣಾ ಅಧಿನಿಯಮಗಳು ಅಥವಾ ನಿಯಮಗಳು ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಜೀವಿಸುವ ಅಂತ ಹಕ್ಕಿಗೆ ಹಿನ್ನಡೆ ಆಗಬಾರದು. ಪರಿಸರ ಪೂರಕವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರೂ ಈ ಒಂದು ಕಸ ನಿರ್ವಹಣಾ ವ್ಯವಸ್ಥೆನಲ್ಲಿ ತಲ್ಲೀನರಾಗಬೇಕು, ತೊಡಕೋಬೇಕು. ಯಾರು ಉತ್ಪಾದನೆ ಮಾಡ್ತಾರೆ, ಉತ್ಪಾದನೆ ಮಾಡೋ ಅಂಥವ್ರೂ ಇದು ನನ್ನ ಜವಾಬ್ದಾರಿ ಅನ್ನೋ ಅಂಥದ್ದು ಬರಬೇಕು. ಬರೀ ಸರ್ಕಾರ

0: ಆಕಾಶವಾಣಿ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2026 ಈ ಕುರಿತಂತೆ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಹರೀಶ್ ಬಾಬು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೈತ್ರಿ ಸರ್ವ ಸೇವಾ ಸಮಿತಿ, ಸಂದರ್ಶಕರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು.
1: ಆತ್ಮೀಯ ಕೇಳುಗ ಕೋಟಿಗೆ ನಮಸ್ಕಾರ. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಈ ಕುರಿತು ನಡೀತಾ ಇರತಕ್ಕಂಥ ಚರ್ಚೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಈಗಾಗಲೇ 2016 ನಮ್ಮ ದೇಶದಲ್ಲಿ ಘನತ್ಯಾಜ್ಯ

0: ಅಥವಾ ಸರ್ಕಾರೇತರ ಸಂಸ್ಥೆಗಳಿರ್ಬೋದು ಅಥವಾ ಅದಕ್ಕೆ ಬಂದಿರೋ ಇಲಾಖೆಗಳು ಮಾತ್ರ ಇದಕ್ಕೆ ಕಾರಣೀಭೂತರಲ್ಲ ಅಥವಾ ಇದನ್ನ ಮ್ಯಾನೇಜ್ ಮಾಡಬೇಕು ಅಂತಲ್ಲ, ಪ್ರತಿಯೊಬ್ಬ ನಾಗರಿಕರು ಸಹ ಇದು ನನ್ನ ಕರ್ತವ್ಯ ಅನ್ನೋಂಥದನ್ನ ಮಾಡಬೇಕು, ತಿಳ್ಕೋಬೇಕು ಅನ್ನೋಂಥದ್ದು ಇದರ ಒಂದು ಒಟ್ಟು ಆಶಯ. ಅದ್ರ ಜೊತೆನಲ್ಲಿ ಕೋರ್ಟ್ ಆಲ್ಸೋ ಬಹಳ ಮುಖ್ಯವಾಗಿ ಗಮನಿಸಿದ್ದೇನು ಅಂತಂದ್ರೆ, 2000 ವರ್ಷಗಳಷ್ಟು ಹಳೆಯ ಪರಂಪರೆ ತಾಣಗಳು ಇವತ್ತು ನಮ್ಮಲ್ಲಿ ಏನಿದಾವೆ ಭಾರತದಲ್ಲಿ, ಅಲ್ಲಿ ನಮ್ಮ ಸ್ವಚ್ಛತೆ, ನಗರ ಸ್ವಚ್ಛತೆ ಇರ್ಬೋದು ಅಥವಾ ನಮ್ಮ ಈ ದುರ್ಬಲ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯ ಕೊರತೆಯನ್ನು ನೋಡಿ ಆ ದೇಶದಲ್ಲಿ ಪ್ರವಾಸೋದ್ಯಮವನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕು, ಹಾಗಾಗಿ ನಾವು ಈ ಒಂದು ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನು ಸದೃಢ ಮಾಡಬೇಕು ಅನ್ನೋಂಥದ್ದು ಒತ್ತಿ ಹೇಳಿರೋ ಅಂಥದ್ದು ಸುಪ್ರೀಂ ಕೋರ್ಟ್.
1: ಐತಿಹಾಸಿಕ, ಧಾರ್ಮಿಕ, ಸಾಂಸ್ಕೃತಿಕ, ಪಾರಂಪರಿಕ ತಾಣಗಳಿದ್ದಾವೆ, ಅಲ್ಲಿನ ನಿರ್ವಹಣೆ ತುಂಬಾ ತುರ್ತಾಗಿತ್ತು ಅಂತ ಅನ್ಸುತ್ತೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ನಿಯಮಗಳಲ್ಲಿ ಹೇಗೆ ಪಾತ್ರ ವಹಿಸುತ್ತೆ ಸರ್, ಹೇಗೆ ಭಾಗವಹಿಸುತ್ತೆ
0: ಸುಪ್ರೀಂ ಕೋರ್ಟ್ ಇದನ್ನ? ಈಗ ಪ್ರತಿ ದೇಶದಲ್ಲಿ ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳು ಏನಾಗ್ತಾ ಇದೆ ಅನ್ನೋಂಥದ್ದನ್ನ ಮಾನಿಟರಿಂಗ್ ಮಾಡ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಈಗ 2026 ಬಂದಿರೋ ಅಂತದ್ದು ಏನು ಅಂತಂದ್ರೆ, ಒಂದು ಸೆಂಟ್ರಲೈಸ್ಡ್ ಪೋರ್ಟಲ್ನ ಮಾಡಿದ್ದಾರೆ. ಎಲ್ಲ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳೇನಿದೆ ಅದನ್ನ ಟ್ರ್ಯಾಕಿಂಗ್ ಮಾಡಬೇಕು ಅನ್ನೋಂಥದ್ದು, ಆ ಪೋರ್ಟಲಲ್ಲಿ ಅದು ಬರಬೇಕು. ವ್ಯವಸ್ಥೆಗಳು ಹೇಗಿದ್ದಾವೆ, ಕಸ ಹೇಗೆ ಸಂಗ್ರಹಣೆ ಆಗ್ತಾ ಇದೆ, ಹೇಗೆ ಕಲೆಕ್ಷನ್ ಆಗ್ತಾ ಇದೆ, ಹೇಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ, ಮತ್ತೆ ಕೊನೆ ಭಾಗ ಏನಿದೆ ಅದು ಯಾವತ್ತೂ ಸಹ ಅಲ್ಲಿ ಸಂಸ್ಕರಣೆ ಆಗಬೇಕು, ಯಾವುದೇ ಕಾರಣಕ್ಕೂ ಲ್ಯಾಂಡ್ ಫಿಲ್ ಆಗಬಾರ್ದು ಅನ್ನೋಂಥದ್ದು, ಕಸದ ಪರ್ವತಗಳು ಸೃಷ್ಟಿಯಾಗಬಾರ್ದು, ಕಸದಿಂದ ಅಲ್ಲಿ ಈ ಒಂದು ನಾವು ಸರ್ಕ್ಯುಲರ್ ಎಕಾನಮಿ ಅಂತ ನಾವೇನು ಮಾತಾಡಿದ್ವಿ ಅದರ ಒಂದು ಭಾಗವಾಗಿ ಈ ಒಂದು ಸಂಸ್ಕರಣೆಯ ಘಟಕಗಳಿರಬೇಕು ಅನ್ನೋಂಥದ್ದು ಸುಪ್ರೀಂ ಕೋರ್ಟ್ನ ಬಹುಮುಖ್ಯವಾಗಿರೋ ಅಂತ ಒಂದು ಧೋರಣೆ.
1: ನಾವು ತಗೊಂಡೋಗೆಲ್ಲ ಒಂದು ಕಡೆ ಡಂಪ್ ಮಾಡಿ ಅದನ್ನ ಲ್ಯಾಂಡ್ ಫಿಲ್ ಮಾಡಿಬಿಟ್ರೆ ಎಗೇನ್ ಮಾಲಿನ್ಯ, ಮತ್ತೆ ಭೂ ಮಾಲಿನ್ಯ, ವಾಯು ಮಾಲಿನ್ಯ ಎಲ್ಲವೂ ಕೂಡ ಅಲ್ಲಿ ಶುರುವಾಗ್ಬಿಡುತ್ತೆ. ಅದನ್ನ ತಪ್ಪಿಸುವಂತ ಉದ್ದೇಶ ಇದು.
0: ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಇವತ್ತೇನಾಗಿದೆ, ಕಸ ನಿರ್ವಹಣಾ ವ್ಯವಸ್ಥೆನಲ್ಲಿ ಇತ್ತೀಚಿನ ಪರಿಸ್ಥಿತಿಗಳನ್ನ ನೀವು ಅವಲೋಕನ ಮಾಡಿದ್ರೆ, ಸಾಮಾಜಿಕವಾಗಿ ಕುಟುಂಬಗಳು ಏನು ಯೋಚನೆ ಮಾಡ್ತವೆ ಅಂತಂದ್ರೆ, ನನ್ನ ಮನೆಯಿಂದ ಕಸ ಹೊರಗಡೆ ಹೋದ್ರೆ ಸಾಕು ಅಂತ. ಹಳ್ಳಿಗೆ ಬಂದಾಗ ಪಂಚಾಯತ್ನವರು ನಮ್ಮ ಹಳ್ಳಿಯಿಂದ ಅಥವಾ ನಮ್ಮ ಪಂಚಾಯತಿಯಿಂದ ಅದನ್ನ ಹೊರಗಡೆ ತಗೊಂಡೋದ್ರೆ ಸಾಕು ಅನ್ನೋಂಥದ್ದು, ಪಟ್ಟಣ ಪಂಚಾಯತಿಯವರು ನಮ್ಮ ಪಟ್ಟಣದಿಂದ ಹೊರಗಡೆ ಹೋದ್ರೆ ಸಾಕು, ಮಹಾನಗರ ಪಾಲಿಕೆಯವರು ನಮ್ಮ ಒಂದು ಪಾಲಿಕೆಯಿಂದ ಹೊರಗಡೆ ಹೋದ್ರೆ ಸಾಕು ಅಂತ. ಬಟ್ ಎಲ್ಲಿ ಹೋಗ್ತಾ ಇದೆ ಅನ್ನೋಂಥದ್ದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ. ಬಟ್ ಅದು ಹೋದಂತ ಜಾಗನ ನಾವು ಹೇಗೆ ಸಂಸ್ಕರಣೆ ಮತ್ತು ಕಾನೂನುಬದ್ಧವಾಗಿ ಪರಿಸರ ಪ್ರೇಮಿಯಾಗಿ ಅಥವಾ ಪರಿಸರ ಸಂರಕ್ಷಕರಾಗಿ ಹೇಗದನ್ನ ನಿರ್ವಹಣೆ ಮಾಡಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾಗಿರೋಂಥದ್ದು. ಇನ್ಫ್ಯಾಕ್ಟ್ ತ್ಯಾಜ್ಯ ನಿರ್ವಹಣೆಯಲ್ಲಿ ಇರೋಂತ ಮೂಲ ಅಂಶನೇನೆ, ತ್ಯಾಜ್ಯ ಉತ್ಪಾದನೆ ಮಾಡೋ ಅಂತವರು ಅಂದ್ರೆ ಮೂಲದಲ್ಲೇ ಕಸ ವಿಂಗಡಣೆಯಾಗಬೇಕು ಅನ್ನೋಂಥದ್ದು, ಅದು ಫಂಡಮೆಂಟಲ್ ಪಾಲಿಸಿ. ಅದು ಎಲ್ಲಿ ಕಸ ವಿಂಗಡಣೆ ಆಗಲ್ಲ ಅಲ್ಲಿ ಎಲ್ಲೂ ಸಹ ವ್ಯವಸ್ಥಿತವಾಗಿ ಕಸ ನಿರ್ವಹಣೆ ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋಂಥದ್ದು. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಇಲ್ಲಿ ಆದ್ಯತೆ, ಈಗ 2026 ಬಹುಮುಖ್ಯವಾಗಿರೋಂಥ ಒಂದು ಆದ್ಯತೆಯನ್ನು ಕೊಟ್ಟಿರೋಂಥದ್ದೇ ವಿಂಗಡಣೆಗೆ ಹೆಚ್ಚು ಆದ್ಯತೆ ಕೊಡಬೇಕು, ಅದರಲ್ಲೂ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ವಿಂಗಡಣೆ ಆಗಬೇಕು ಅನ್ನೋಂಥದ್ರ ಬಗ್ಗೆ ಈ ಒಂದು 2026 ಹೆಚ್ಚು ಬೆಳಕನ್ನ ಚೆಲ್ಲಿದೆ ಸರ್.
1: ಏನು ಹೇಳುತ್ತೆ ಸರ್ ಮುಖ್ಯವಾಗಿ?
0: ಬಹಳ ಮುಖ್ಯವಾಗಿ ಇದರಲ್ಲಿ ಹೇಳ್ತಾ ಇರೋಂಥದ್ದು ಏನಂತಂದ್ರೆ, ಮೂಲದಲ್ಲೇ ತ್ಯಾಜ್ಯ ವಿಂಗಡಣೆ ಆಗಬೇಕು, ಅದರಲ್ಲೂ ಮುಖ್ಯವಾಗಿ 4 ಪ್ರಕಾರಗಳಲ್ಲಿ ತ್ಯಾಜ್ಯ ವಿಂಗಡಣೆ ಆಗಬೇಕು ಅನ್ನೋಂಥದ್ದು. ಒಂದು ಹಸಿ ಕಸ, 2ನೇದು ಒಣಕಸ, 3ನೇದು ಬಂದು ಈಗ ನಮಗೆ ಸ್ಯಾನಿಟರಿ ವೇಸ್ಟ್ ಅಥವಾ ಸ್ಯಾನಿಟರಿ ತ್ಯಾಜ್ಯ ಅಂತ, 4ನೇದು ಬಂದು ಸ್ಪೆಷಲ್ ಕೇರ್ ವಿಶೇಷ ಕಾಳಜಿ ಕಸ ಅನ್ನೋಂಥದ್ದು. ಈ 4 ಭಾಗಗಳಾಗಿ, 4 ಪ್ರಕಾರಗಳಾಗಿ ತ್ಯಾಜ್ಯವನ್ನು ವಿಂಗಡಣೆ ಮಾಡಬೇಕು ಮೂಲದಲ್ಲಿಯೇ ಅನ್ನೋಂಥದ್ದು.
1: ನಾವು ಮೊದಲು ಕೇಳ್ತಿದ್ದು ಒಣಕಸ ಅಥವಾ ಹಸಿ ಕಸ, 3ನೇದು ನೈರ್ಮಲ್ಯ, 4ನೇದು ವಿಶೇಷ ಕಾಳಜಿ ಕಸ.
0: ಹೌದು,
1: ಬಹಳ ವಿಶೇಷವಾದದ್ದು. ಪಾಲಿಸಿಲಿ ಹೊಸದಾಗಿ ಸೇರಿರೋದು,
0: ಇದು ಹೊಸದಾಗಿ ಬಂದಿರೋಂಥದ್ದು. ಮುಂಚೆ ಏನಾಯ್ತು, ಈ ಒಣಕಸದಲ್ಲೇನೆ ಸ್ಯಾನಿಟರಿ ವೇಸ್ಟು ಮತ್ತೆ ಈ ಒಂದು ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಏನು ಹೇಳಿದ್ವಿ ಅದನ್ನ ಒಣಕಸದಲ್ಲೇ ಮಿಕ್ಸ್ ಮಾಡ್ತಾ ಇದ್ರು. ಹಾಗಾಗಿ ಅದರಲ್ಲಿ ಹಲವಾರು ತೊಂದರೆಗಳಾಗ್ತಾ ಇತ್ತು, ಯಾಕಂದ್ರೆ ಅದನ್ನ ವಿಂಗಡಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಣಕಸ ಜೊತೆನಲ್ಲಿ ಇದನ್ನ ಸ್ಯಾನಿಟರಿ ವೇಸ್ಟ್ ಮಿಕ್ಸ್ ಮಾಡಿದ್ರೆ ವಿಂಗಡಣೆ ಪ್ರೋಸೆಸ್ ಕಷ್ಟ ಆಗ್ತಾ ಇದೆ. ಒಣಕಸದಲ್ಲೇನೆ ವಿಶೇಷ ತ್ಯಾಜ್ಯ ಏನಿದೆ, ಸ್ಪೆಷಲ್ ಕೇರ್ ವೇಸ್ಟ್ ಏನಿದೆ, ಅದನ್ನ ವಿಂಗಡಣೆ ಮಾಡದೆ ಅದರಲ್ಲೇ ಮಿಕ್ಸ್ ಮಾಡಿದೀವಿ ಅಂತಂದ್ರೆ ಮತ್ತೆ ಅದನ್ನ ವಿಂಗಡಣೆ ಮಾಡೋ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಿಂದ ಪರಿಸರ ಮಾಲಿನ್ಯ ಪ್ರಾರಂಭ ಆಗ್ತಾ ಇತ್ತು. ತಾವು ಹೇಳ್ದಂಗೆ ಏನಾಗುತ್ತೆ, ಎಲ್ಲಿ ವಿಂಗಡಣೆ ಆಗಲ್ಲ ಅಲ್ಲಿ ಆ ಭಾಗದಲ್ಲಿ ಅಂತರ್ಜಲ ಮಲಿನಗೊಳ್ಳುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಯಾವಾಗ ಅಂತರ್ಜಲ ಮಲಿನ ಆಗುತ್ತೆ, ಸಾರ್ವಜನಿಕ ಆರೋಗ್ಯಕ್ಕೆ ನೇರವಾದಂಥ ಒಂದು ಸಂಬಂಧ ಇದೆ, ಮತ್ತೆ ಅದರಿಂದ ನೀರು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಿರೋಂಥ ರೋಗಗಳು ಬರೋಂಥ
1: ಮಣ್ಣಿನ ಆರೋಗ್ಯ,
0: ಹೌದು,
1: ಹವಾಮಾನದ ಆರೋಗ್ಯ, ಹಾಗೇನೆ ಕೃಷಿ ಎಲ್ಲವೂ ಕೂಡ ಸೇರ್ಕೊಂಡ್ಬಿಡುತ್ತೆ.
0: ಹೌದು, ಹೌದು. ಸೊ ಈ ಎಲ್ಲ ಅಂಶಗಳನ್ನ ಆದ್ಯತೆಯಾಗಿ ಇಟ್ಕೊಂಡು ಕಸವನ್ನ ಮೂಲ ಹಂತದಲ್ಲೇ ವಿಂಗಡಣೆ ಮಾಡಬೇಕು ಅನ್ನೋಂಥದ್ದು ಈ 2026 ಬಹುಮುಖ್ಯವಾಗಿರೋ ಅಂತ ಒಂದು ನಿಯಮ ಸರ್ ಇದು.

0: ಆದ್ಮೇಲೆ ನಿಯಮ ಏನ್ ಹೇಳುತ್ತೆ?
1: ವಿಂಗಡಣೆ ಆದ ನಂತರ ನಿಯಮ ಹೇಳುವಂತದ್ದು, ವಿಂಗಡಣೆ ಆದಂತ ವ್ಯವಸ್ಥಿತವಾಗಿನೇ ಅದನ್ನ ಸಾಗಾಣಿಕೆ ಮಾಡಬೇಕು ಅನ್ನೋಂಥದ್ದು, ಅದು ಬಹುಮುಖ್ಯವಾಗಿರೋಂಥದ್ದು. ಈಗ ದುರಾದೃಷ್ಟ ಏನಾಗುತ್ತೆ ಅಂತಂದ್ರೆ, ಎಷ್ಟೋ ಕಡೆ ವಿಂಗಡಣೆ ಮಾಡಿಕೊಡ್ತೀವಿ ಬಟ್ ಅದೇ ಥರ ನಾವು ಕಲೆಕ್ಟ್ ಮಾಡಲ್ಲ. ಸೊ ನಾವೇ ಒಂದೊಂದು ಸಾರಿ ಅದನ್ನ ಮಿಕ್ಸ್ ಮಾಡುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಬಹಳ ಸ್ಟ್ರಿಕ್ಟ್ ಲಾ ಎನ್ಫೋರ್ಸ್ಮೆಂಟ್ ಏನಿದೆ ಅಂತಂದ್ರೆ, ಹೇಗೆ ಸಾರ್ವಜನಿಕರು ನಾಗರಿಕರು ವಿಂಗಡಣೆ ಮಾಡಿಕೊಡ್ತಾರೆ, ಆ ವಿಂಗಡಣೆ ಮಾಡಿರೋದನ್ನ ಹಾಗೇನೆ ಕಲೆಕ್ಟ್ ಮಾಡಬೇಕು ಅಂತ. ಅಂದ್ರೆ ನಾಲ್ಕು ಭಾಗಗಳಾಗೆ ಕಲೆಕ್ಟ್ ಮಾಡಬೇಕು. ಒಂದು ವೇಳೆ ವೆಹಿಕಲ್ಸ್ನ ಅದೇ ಥರನೇ ಡಿಸೈನ್ ಮಾಡ್ಕೋಬೇಕಾಗುತ್ತೆ. ಹಸಿ ಕಸನ ಹಸಿ ಕಸದ ಪಾರ್ಟ್ಗೆ ಹೋಗ್ಬೇಕಾಗತ್ತೆ, ಒಣಕಸ ಒಣಕಸದ ಭಾಗಕ್ಕೆ ಹೋಗ್ಬೇಕಾಗತ್ತೆ, ಸ್ಯಾನಿಟರಿ ವೇಸ್ಟ್ ಕಂಪೋನೆಂಟ್ಗೆ ಹೋಗ್ಬೇಕಾಗತ್ತೆ, ದೆನ್ ಸ್ಪೆಷಲ್ ಕೇರ್ ವೇಸ್ಟ್ ಏನಿದೆ ಅದಕ್ಕೆ ಬೇಕಾಗಿರೋಂಥ ಒಂದು ವ್ಯವಸ್ಥೆನ ಮಾಡಿಕೊಂಡು ಹಾಗೇನೆ ಅದನ್ನ ಕಲೆಕ್ಟ್ ಮಾಡಬೇಕು ಅನ್ನೋಂಥದ್ದು, ಸಂಗ್ರಹಣೆ ಮಾಡಬೇಕು ಅಂತ. ಸಂಗ್ರಹಣೆ ಆದ ನಂತರ ಅದೇ ಥರ ಅದು ಸಾಗಾಣಿಕೆ ಆಗಬೇಕು, ಮತ್ತೆಲ್ಲೂ ವೆಹಿಕಲ್ಸ್ ಅಲ್ಲಿ ಮಿಕ್ಸ್ ಆಗಬಾರ್ದು ಅನ್ನೋಂಥದ್ದು. ಸಾಗಾಣಿಕೆ ಆದಂಥ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಮಹಾನಗರ ಪಾಲಿಕೆವರೆಗೂ ಅವರು ಒಂದು ಸಂಸ್ಕರಣಾ ಘಟಕಗಳನ್ನ ಮಾಡಿದ್ದಾರೆ. ಆ ಘಟಕಗಳಲ್ಲಿ ಹೋಗ್ಬೇಕಾಗತ್ತೆ ಹಸಿ ಕಸ, ಮತ್ತೆ ಅದು ತ್ಯಾಜ್ಯ ಅಲ್ಲ ಅನ್ನೋಂಥದ್ದನ್ನ ನೋಡ್ಬೇಕು ಅಂತಂದ್ರೆ, ಹಸಿ ಕಸದಲ್ಲಿ ನಾವು ಗೊಬ್ಬರ ಮಾಡ್ಬೋದು, ಎರೆಹುಳು ಗೊಬ್ಬರ ಮಾಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಗೊಬ್ಬರ ಮಾಡ್ಬೋದು, ಗ್ಯಾಸ್ ಮಾಡ್ಬೋದು ಅಂದ್ರೆ ಬಯೋಗ್ಯಾಸ್ ಉತ್ಪಾದನೆ ಮಾಡ್ಬೋದು, ಎಲೆಕ್ಟ್ರಿಫಿಕೇಶನ್ ಮಾಡ್ಬೋದು, ಅಂದ್ರೆ ಇವೆಲ್ಲವೂ ಸಹ ನಮಗೆ ಸಂಪನ್ಮೂಲಗಳು. ಸೊ ಆ ಸಂಪನ್ಮೂಲಗಳನ್ನ ನಾವು ಈಗೇನಾಗಿದೆ, ಆ ಸಂಪನ್ಮೂಲಗಳನ್ನ ಸರಿಯಾಗಿ ಮರುಬಳಕೆ ಮಾಡದೆ ಕಸದ ಪರ್ವತಗಳನ್ನ ಸೃಷ್ಟಿ ಮಾಡಿ ಸಮಸ್ಯೆಗಳ ಆಗರವಾಗಿ ನಾವು ಅದನ್ನ ಸೃಷ್ಟಿ ಮಾಡ್ತಾ ಇದೀವಿ. ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ಕಸ ವಿಂಗಡಣೆ ಆಗ್ಬೇಕು, ಹಾಗೇನೆ ಕಲೆಕ್ಟ್ ಆಗ್ಬೇಕು, ಹಾಗೇನೆ ಸಾಗಾಣಿಕೆ ಆಗ್ಬೇಕು, ಹಾಗೇನೆ ಸಂಸ್ಕರಣೆ ಆಗ್ಬೇಕು ಅನ್ನೋಂಥದ್ದು ಬಹುಮುಖ್ಯವಾಗಿರೋಂತ ಉದ್ದೇಶ.
0: ಈಗ ಮನೆಗಳಲ್ಲಿ ಆಗ್ಬಿಡುತ್ತೆ ಸರ್, ಇನ್ನು ದೊಡ್ಡ ದೊಡ್ಡ ಆವರಣಗಳಿರ್ತವೆ, ಫ್ಯಾಕ್ಟ್ರಿಗಳಿರ್ಬೋದು, ಅಪಾರ್ಟ್ಮೆಂಟ್ಗಳಿರ್ಬೋದು, ಇಲ್ಲಿಗೆ ಏನಾದ್ರು ಸ್ಪೆಸಿಫಿಕ್ ಆಗಿ ರೂಲ್ಸ್ ಇದೆಯಾ
1: ಸರ್? ಈಗ 2020 ಬಹಳ ಸ್ಪಷ್ಟವಾಗಿರೋಂತ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ಕ್ಲಿಯರ್ ಆಗಿದೆ. ಮತ್ತೆ ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೇಳ್ಬಿಟ್ಟು ಒಂದಿದೆ. ಅಂದ್ರೆ ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಸರ್ಕಾರಿ ಕಚೇರಿಗಳಿರ್ಬೋದು, ಇದಕ್ಕೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಹಾಗಾಗಿನೇ ಅದನ್ನ ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೇಳ್ಬಿಟ್ಟು. ಅದು ಏನ್ ಹೇಳುತ್ತೆ ಅಂತಂದ್ರೆ, ನಮ್ಮ ಫ್ಲೋರ್ ಏರಿಯಾ, ನಮ್ಮ ವಿಸ್ತೀರ್ಣ 20,000 ಸ್ಕ್ವೇರ್ ಮೀಟರ್ಗಿನ ಜಾಸ್ತಿ ಇದ್ರೆ, ಹಾಗೇನೆ ನಾವು ಪ್ರತಿನಿತ್ಯ ಕನ್ಸ್ಯೂಮ್ ಮಾಡೋ ಅಂತ ನೀರಿನ ಪ್ರಮಾಣ 40,000 ಲೀಟರ್ಗಿನ ಜಾಸ್ತಿ ಇದ್ರೆ, ಅಥವಾ ಆ ಜಾಗದಲ್ಲಿ 100 ಕೆಜಿಗಿನ ಕಸ ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ರೆ, ಅಂದ್ರೆ ಈ ಮೂರು ಅಂಶಗಳಲ್ಲಿ ಯಾವ್ದಾದ್ರು ಒಂದು ಅಂಶ ಇದ್ರೂ ಅವ್ರನ್ನ ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೇಳ್ಬಿಟ್ಟು ನಾವು ತಗೋಬೇಕಾಗುತ್ತೆ. ಸೊ ಇವರು ಪಾತ್ರ ಏನಾಗುತ್ತೆ ಅಂತಂದ್ರೆ, ಬಹಳ ಸ್ಪಷ್ಟವಾಗಿ ಅದನ್ನ ಕೊಟ್ಟಿದ್ದಾರೆ, ಬಲ್ಕ್ ವೇಸ್ಟ್ ರಿಜಿಸ್ಟರ್ ಮಾಡಬೇಕು. ನಮ್ಮ BBMP ಇರ್ಬೋದು, ಪಂಚಾಯತಿಗಳಲ್ಲಿರ್ಬೋದು, ನಮ್ದು ಈ ಒಂದು ಕ್ಯಾಟಗರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಮಾಡಬೇಕಾಗತ್ತೆ, ಒಂದು ಸರ್ಟಿಫಿಕೇಟ್ ತಗೋಬೇಕಾಗತ್ತೆ. ಸೊ ಅದನ್ನೇ EBWGR ಅಂತ, ಅಂದ್ರೆ ಎಕ್ಸ್ಟೆಂಡೆಡ್ ಬಲ್ಕ್ ವೇಸ್ಟ್ ಜನರೇಟರ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ವ್ಯವಸ್ಥೆನೇ ಮಾಡಿದ್ದಾರೆ. ಅದರಲ್ಲಿ ಅವರು ಸರ್ಟಿಫಿಕೇಟ್ ತಗೋಬೇಕಾಗತ್ತೆ. ತಗೊಂಡ ನಂತರ ಈ ಹಸಿ ಕಸ ಏನ್ ಬರುತ್ತೆ ಕೊಳೆಯೋ ಅಂಥದ್ದು, ಅದನ್ನ ಅವರೇನೆ ಸಂಸ್ಕರಣೆ ಮಾಡೋದಕ್ಕೆ ಅವರು ಭದ್ರ ಆಗಿರಬೇಕಾಗತ್ತೆ. ಹಾಗಾಗಿ ಇದರಲ್ಲಿ ಬಹಳ ಮುಖ್ಯವಾಗಿ ನೋಡ್ತಾ ಇರೋಂಥದ್ದು ಹೊಣೆಗಾರಿಕೆ, ಬದ್ಧತೆ, ಮತ್ತೆ ವ್ಯವಸ್ಥಿತವಾಗಿರೋಂಥ ನಿರ್ವಹಣೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರೋ ಅಂಥದ್ದು ಈ ಒಂದು 2026. ಸೊ ಇನ್ನು ಉಳಿದಿರೋ ಹಾಗೆ ನಮ್ಮಲ್ಲಿ ಒಣಕಸ ಅಥವಾ ಬೇರೆ ಏನು ಕಸಗಳು ಬರುತ್ತೆ ಅದನ್ನು ಯಾರ್ಯಾರು ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ ಸಂಗ್ರಹಣೆಯಲ್ಲಿ, ಅವರೊಟ್ಟಿಗೆ ಸೇರಿಕೊಂಡು ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋಂಥದ್ದು ಇರೋವಂಥದ್ದು. ಇನ್ನು ಒಣಕಸಕ್ಕೆ ಅಂತಲೇ ಈಗಾಗಲೇ ನಮ್ಮಲ್ಲಿ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ, MRF ಫೆಸಿಲಿಟಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಪಂಚಾಯತ್ ಮಟ್ಟದಲ್ಲಿ ಆಗ್ತಾ ಇದ್ದಾವೆ, ತಾಲೂಕು ಮಟ್ಟದಲ್ಲಿ ಆಗ್ತಾ ಇದೆ, ಜಿಲ್ಲಾ ಹಂತದಲ್ಲಿ ಆಗ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದ್ದಾವೆ. ಏನಾಗುತ್ತೆ ಅಂತಂದ್ರೆ, ಎಲ್ಲ ಒಣಕಸಗಳನ್ನು ಅಲ್ಲಿಗೆ ತಗೊಂಡು ಹೋಗ್ಬೇಕಾಗತ್ತೆ. ತಗೊಂಡೋಗಿ ಅದನ್ನ ಮತ್ತೆ ಮರು ವಿಂಗಡಣೆ ಮಾಡಿ ಅದು ಉಪಯುಕ್ತವಾಗಿರೋಂಥ ಕಸನ ರಿಯೂಸಬಲ್ ಅಂತ ನಾವೇನು ಹೇಳ್ತೀವಿ ಅದನ್ನು ರಿಯೂಸ್ ಮಾಡೋದಕ್ಕೆ ನಾವು ಮತ್ತೆ ಅಲ್ಲಿ ಪ್ರೋಸೆಸ್ ಆಗುತ್ತೆ, ಶ್ರೆಡ್ಡಿಂಗ್ ಆಗುತ್ತೆ, ಅದಕ್ಕೆ ಬೇರೆ ಬೇರೆ ರೂಪಾಂತರ ಕೊಡಬೇಕಾಗುತ್ತೆ. ಅದಾದ ನಂತರ ಅದು ಮರುಬಳಕೆಗೆ ನಾವು ಮರು ಉತ್ಪಾದನೆ ಅಥವಾ ಮರು ರಿಕವರಿ ರಿಯೂಸ್ ಎರಡನ್ನೂ ಅಲ್ಲಿ ನೋಡ್ತೀವಿ. ಹಂಗಾಗಿನೇ ಸರ್ಕಲರ್ ಎಕಾನಮಿ ಅನ್ನೋಂಥ ಪದೇ ಬರೋದೇ ಅಲ್ಲಿ.
0: ಒಂದು ಸಾಮೂಹಿಕ ಹೊಣೆಗಾರಿಕೆ ಇಲ್ಲಿ ಮುಖ್ಯವಾಗಿ ಎದ್ದು ಕಾಣುತ್ತೆ.
1: ಖಂಡಿತ ಖಂಡಿತ,
0: ಯಾರೋ ಮಾಡ್ತಾರೆ ನನ್ನ ಜವಾಬ್ದಾರಿ ಅಲ್ಲ ಅನ್ನೋ ತರ ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ.
1: ಖಂಡಿತ.
0: ಆ ಒಂದು ವೇಳೆ ಈ ಜವಾಬ್ದಾರಿನ ಜಾರ್ಕೊಂಡ್ರೆ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಇದೆ ಇಲ್ಲಿ, ಘನ ನ್ಯಾಯಾಲಯ ಕೂಡ ಇರೋದ್ರಿಂದ ಇನ್ನೊಂದು ಕಾನೂನುಬದ್ಧವಾದಂತ ಮತ್ತಷ್ಟು ಅದನ್ನ ಶಿಕ್ಷೆ ಅಂತಾನೆ ಕರೆಯೋಣ ಸರ್, ಆ ತರದ ಏನಾದ್ರು ಉಂಟಾ?
1: ಖಂಡಿತ. ಈಗ 2026 ಒಂದು ಸ್ಪೆಷಲ್ ಪ್ರಾವಿಷನ್ ಏನ್ ಮಾಡಿದೆ ಅಂತಂದ್ರೆ, ಎನ್ವೈರನ್ಮೆಂಟಲ್ ಕಾಂಪೆನ್ಸೇಷನ್ ಅಂತ ಇದೆ. ಅಂದ್ರೆ ಪಲ್ಯೂಟರ್ಸ್ ಹ್ಯಾಸ್ ಟು ಪೇ ಅಂತ, ಯಾರು ಹಾನಿಕಾರರು ಅಥವಾ ಯಾರು ಈ ಒಂದು ನಿಯಮ ಉಲ್ಲಂಘನೆ ಮಾಡ್ತಾರೆ, ಇಲ್ಲೀಗಲ್ ಡಂಪಿಂಗ್ ಮಾಡ್ತಾರೆ, ಪರಿಸರಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡ್ತಾರೆ,

0: ಅಂತವರಿಗೆ ಪೆನಾಲ್ಟಿಗಳನ್ನ ಮಾಡೋದಕ್ಕೆ ಬಹಳ ಸ್ಪಷ್ಟವಾಗಿ ಈ ಒಂದು ನಿಯಮಗಳಲ್ಲಿ ಉಲ್ಲೇಖ ಇದೆ. ಸೊ ಹಾಗಾಗಿ ಈಗ ಯಾರು ಇದರಿಂದ ಎಸ್ಕೇಪ್ ಅಲ್ಲ ಅಂತ, ಉತ್ಪಾದನೆ ಮಾಡೋ ಅಂತವ್ರು ಇರ್ಬೋದು, ಸಂಗ್ರಹಣೆ ಮಾಡೋ ಅಂತವ್ರು ಇರ್ಬೋದು, ಇವರೆಲ್ಲರೂ ಸಹ ನಿಯಮಬದ್ಧವಾಗಿ ಇದನ್ನ ಪಾಲನೆ ಮಾಡಿದಾಗ ಮಾತ್ರ ನಾವೆಲ್ಲೋ ಒಂದ್ ಕಡೆ ಸ್ವಚ್ಛ ಭಾರತ್ ಅಂತ ಏನ್ ಮಾತಾಡ್ತೀವಿ ಅದಕ್ಕೆ ಒಂದು ಒತ್ತಾಸೆ ಸಿಗೋದಕ್ಕೆ ಸಾಧ್ಯತೆ ಆಗುತ್ತೆ.
1: ಸ್ವಚ್ಛ ಭಾರತ ಅಭಿಯಾನ ಒಂದ್ ರೀತಿ ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಮೂಡಿಸ್ತು, ವಿಶ್ವದ ಗಮನವನ್ನು ಸೆಳೆಯಿತು. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ನೇರವಾಗಿ ಆ ಗೌರವಕ್ಕೆ ಹಿರಿಮೆಗೆ ಪಾತ್ರರಾಗ್ತಾರೆ. ಸ್ವತಃ ತಾವೇ ನಿಂತು ಸಮುದಾಯದ ಜೊತೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ತೊಡಗಿಸಿಕೊಂಡ್ರು. ನನ್ನ ಪ್ರಶ್ನೆ ಏನಂತ ಅಂದ್ರೆ, ಸರ್ಕಾರದ ಅಥವಾ ಸರ್ಕಾರದ ಇಲಾಖೆಗಳ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ಹೇಗೆ ತಮ್ಮ ಪಾತ್ರವನ್ನು ನಿರ್ವಹಿಸ್ತವೆ?
0: ಸರ್ಕಾರೇತರ ಸಂಸ್ಥೆಗಳ ಪಾತ್ರ ಬಹು ದೊಡ್ಡದು ಇದರಲ್ಲಿ, ಯಾಕಂದ್ರೆ ಸಮುದಾಯಕ್ಕೆ ಬಹಳ ನೇರವಾಗಿ ಸಂಪರ್ಕ ಇರುವಂತದ್ದೇ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಹಿರಿಮೆ. ಹಾಗಾಗಿ ಇದರಲ್ಲಿ ಕಸ ನಿರ್ವಹಣೆ ಇರ್ಬೋದು, ಯಾವುದೇ ಯೋಜನೆ ವ್ಯವಸ್ಥಿತವಾಗಿ ಚಾಲನೆ ಆಗ್ಬೇಕು ಅಂತಂದ್ರೆ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಬೇಕು. ಮಾಹಿತಿನ ಕೊಡೋ ಅಂತದ್ದು, ಅವ್ರಿಗೆ ತಿಳುವಳಿಕೆಯ ಮಟ್ಟವನ್ನ ಜಾಸ್ತಿ ಮಾಡೋ ಅಂತದ್ದು, ಅದಕ್ಕೆ ಬೇಕಾಗಿರೋಂಥ ತರಬೇತಿಗಳನ್ನ ಆಯೋಜನೆ ಮಾಡೋ ಅಂತದ್ದು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಇರೋಂಥ ಒಂದು ಬಲ ಅಂತ ಹೇಳ್ಬೋದು ನಾವು. ಅದು ಒಂದು ಇಟ್ಸ್ ಅನ್ ಆಪರ್ಚುನಿಟಿ ಅದು. ಸೊ ಹಾಗಾಗಿ ನಾವು ಸ್ವಯಂ ಸೇವಾ ಸಂಸ್ಥೆಗಳು ಜನರನ್ನ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಕೊಟ್ಟು ಮಾಹಿತಿ ಕೊಟ್ಟು ಈ ಯೋಜನೆಗಳನ್ನ ರೂಪಿಸೋ ನಿಟ್ಟಿನಲ್ಲಿ ಜನ ಸಮುದಾಯವನ್ನ ಭಾಗವಹಿಸೋ ರೀತಿಯಲ್ಲಿ ಮಾಡಿದ್ದೆ ಆದ್ರೆ ಖಂಡಿತ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆ ನಾವು ಹೆಚ್ಚು ಬಲಪಡಿಸೋದಕ್ಕೆ ಸಾಧ್ಯತೆ ಆಗುತ್ತೆ, ಹೆಚ್ಚು ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ನಾವು ಇಷ್ಟೊತ್ತು ಮಾತಾಡ್ದಂಗೆ ಈ ಒಂದು ಸ್ವಚ್ಛ ಭಾರತ ಆಶಯ ಏನಿದೆ, ಮಾನ್ಯ ಪ್ರಧಾನಮಂತ್ರಿಗಳು ಕಂಡಂತ ಕನಸು ಏನಿದೆ, ಗಾಂಧೀಜಿ ಕಂಡಂತ ಕನಸು ಏನಿದೆ, ಆ ಕನಸನ್ನ ನಾವು ಈಡೇರಿಸೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ.
1: ಪಾಲಿಸಿ ಈ ಒಂದು ನಿಯಮ 2026 ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಾ? ಯಾರ್ಯಾರ ರೋಲ್ ಅನ್ನ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದೆಯಾ?
0: ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾರ್ಯಾರು ಇದರಲ್ಲಿ ಏನೇನು ಪಾತ್ರ ಇದೆ ಅನ್ನೋಂಥದ್ದು ಕ್ಲಿಯರ್ ಹೇಳಿದೆ. ಈಗ ಮುಂಚೆ ಏನಾಗಿತ್ತು ಅಂತಂದ್ರೆ, ನಮಗೆ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ಬರೀ ನಗರಕ್ಕೆ ಸೀಮಿತ ಆಗಿತ್ತು ಅನ್ನೋ ಒಂದು ಪರಿಕಲ್ಪನೆ ಇತ್ತು. ಈಗ ಅದೆಲ್ಲ ಹೋಗಿದೆ. 2026 ಇದು ಗ್ರಾಮೀಣ, ನಗರ ಮತ್ತೆ ಇಡೀ ದೇಶದಲ್ಲಿರೋಂಥ ಎಲ್ಲ ಭಾಗಗಳಲ್ಲೂ ಘನತ್ಯಾಜ್ಯ ನಿರ್ವಹಣೆ ವ್ಯವಸ್ಥಿತವಾಗಿ ಆಗಬೇಕು ಅನ್ನೋಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಹಾಗಾಗಿ ಈಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಏನಿದೆ, ಸೊ ಅವರ ಒಂದು ಪರಿಮಿತಿನಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆನಲ್ಲಿ ಇದು ಬರುತ್ತೆ. ಸ್ಪೆಷಲಿ ಹಳ್ಳಿಗಳಲ್ಲಿ ಇರ್ಬೋದು, ನಮ್ಮ ಪಂಚಾಯಿತಿ ಹಂತದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಇವೆಲ್ಲವೂ ಸಹ ಜಿಲ್ಲಾ ಪಂಚಾಯತ್ ಅಡಿನಲ್ಲಿ ಬರುತ್ತೆ. ಅವರು ಇದನ್ನ ಉಸ್ತುವಾರಿ ಇರುತ್ತೆ, ಅವರು ಇದನ್ನ ಮಾನಿಟರ್ ಮಾಡಬೇಕಾಗುತ್ತೆ. ಹಾಗೇನೆ ಈಗ ಟೌನ್ ಮುನಿಸಿಪಾಲಿಟಿಗೆ ಬಂದರೆ ಅಲ್ಲಿರೋಂಥ ಚೀಫ್ ಆಫೀಸರ್ ಇರ್ತಾರೆ, ನಗರಸಭೆಗೆ ಬಂದರೆ ಕಮಿಷನರ್ಸ್ ಇರ್ತಾರೆ, ಮಹಾನಗರ ಪಾಲಿಕೆಗೆ ಬಂದರೆ ಕಮಿಷನರ್ಸ್ ಇರ್ತಾರೆ. ಇವರೆಲ್ಲರೂ ಸಹ ಇದರ ಒಂದು ಮುಖ್ಯ ಪಾತ್ರಧಾರರು. ಮತ್ತೆ ಅವ್ರಿಗೆ ಬಹಳ ಸ್ಪಷ್ಟವಾಗಿರೋಂಥ ಉಲ್ಲೇಖಗಳಿದೆ. ನಾ ಆಗಲೇ ಹೇಳ್ದಂಗೆ ಹೇಗೆ ಕಲೆಕ್ಟ್ ಮಾಡಬೇಕು, ಹೇಗೆ ಸಂಗ್ರಹಣೆ ಮಾಡಬೇಕು, ಹೇಗೆ ಸಾಕಾಣಿಕೆ ಮಾಡಬೇಕು, ಕೊನೆಯಲ್ಲಿ ಎಂಡ್ ಪಾಯಿಂಟಲ್ಲಿ ಯಾವುದೇ ಕಾರಣಕ್ಕೂ ಕಸದ ಪರ್ವತಗಳನ್ನ ಸೃಷ್ಟಿ ಮಾಡದೆ ಕಸ ಕಸ ಅಲ್ಲ, ಕಸ ಒಂದು ಸರ್ಕ್ಯುಲರ್ ಎಕಾನಮಿ ಅನ್ನೋಂಥದ್ದನ್ನ ಒಂದು ನಾವು ಮಾಡಿ ತೋರಿಸ್ಬೇಕು ಅನ್ನೋಂಥದ್ದು ಬಹುಮುಖ್ಯವಾಗಿ ಉಲ್ಲೇಖ ಮಾಡಿರೋ ಅಂಥದ್ದು.
1: ಓಕೆ, ಈಗ ನಗರ ಪಟ್ಟಣಗಳಲ್ಲಿ ನೋಡ್ತೀವಿ ಸರ್, ಅಲ್ಲಲ್ಲೇ ಕಸ ಆಯುವಂಥವ್ರು, ರ್ಯಾಕ್ ಪಿಕ್ಕರ್ಸ್, ಇವು ಇಂಥ ಸಮುದಾಯವನ್ನು ಏನಾದ್ರೂ ಒಂದು ನಿಯಮ ಒಳಗೊಂಡಿದೆಯಾ?
0: ಈ ನಿಯಮದ ವಿಶೇಷತೆಯೇ ಅದನ್ನು ಸೇರಿಸಿದೆ. ಅಂದ್ರೆ ನಾವು ಇಲ್ಲಿವರೆಗೂ ಯಾರು ಚಿಂದಿ ಆಯ ಅಂತವರು ಅಥವಾ ರ್ಯಾಕ್ ಪಿಕ್ಕಿಂಗ್ ಕಮ್ಯುನಿಟಿ ಅಂತ ಏನು ಹೇಳ್ತೀವಿ ಅವ್ರನ್ನ ಇನ್ಫಾರ್ಮಲ್ ಸೆಕ್ಟರ್ನ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಅವ್ರಿಗೆ ಆ ಒಂದು ವಿಶೇಷವಾದಂಥ ಮಾಹಿತಿ ಮತ್ತು ಜ್ಞಾನ ಇದೆ. ಹಾಗಾಗಿ ಅವ್ರನ್ನ ಇದನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಕಲೆಕ್ಷನ್ನ ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಆ ಕಲೆಕ್ಷನ್ ವ್ಯವಸ್ಥೆಯಲ್ಲಿ ನಾವು ಸಂಪೂರ್ಣವಾಗಿ ಈ ಒಂದು ರ್ಯಾಕ್ ಪಿಕ್ಕಿಂಗ್ ಕಮ್ಯುನಿಟಿನ ಇನ್ವಾಲ್ವ್ ಮಾಡಬೇಕು ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ.
1: ಯಾಕೆಂತಂದ್ರೆ ತುಂಬಾ ಜನ ತಮ್ಮಂತ ಸ್ವಯಂ ಸೇವಾ ಸಂಸ್ಥೆಗಳು ಅವ್ರ ಜೊತೆ ಕೆಲಸ ಮಾಡ್ತಾ ಅವರ ಸಬಲೀಕರಣಕ್ಕೂ ಕೂಡ ದುಡಿತಾ ಇರೋದನ್ನ ನೋಡ್ತೀವಿ ನಾವು. ಬಟ್ ಈ ಒಂದು ನಿಯಮಗಳ ಜೊತೆಯಲ್ಲಿ ಅವರು ಸೇರ್ಕೊಂಡ್ಬಿಟ್ರೆ ಬಹುಶಃ ಈ ಸಬಲೀಕರಣ ಅನ್ನೋ ಪದಕ್ಕೆ ಇನ್ನೊಂದಷ್ಟು ಅರ್ಥ ಬರುತ್ತೆ, ಮತ್ತೆ ಸ್ವಚ್ಛತೆ ಅನ್ನುವಂಥ ಪದಕ್ಕೂ ಕೂಡ ಇನ್ನೊಂದಷ್ಟು ಅರ್ಥ ಬರಬಹುದು. ಐಇಸಿ ಆಕ್ಟಿವಿಟೀಸ್ ಹೇಗಿದೆ ಸರ್ ಈ ಒಂದು ನಿಯಮಗಳಲ್ಲಿ?
0: ಸರ್, ಈ ನಿಯಮಗಳಲ್ಲಿ ಬಹುಮುಖ್ಯವಾಗಿ ವಿಷಯ ಹೋಗ್ಬೇಕು.
1: 2026 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳಲ್ಲಿ ಜನರಿಗೆ ಅರಿವು ನೀಡತಕ್ಕಂಥ, ಜಾಗೃತಿ ನೀಡತಕ್ಕಂಥ ಕೆಲಸಗಳಿಗೂ ಆದ್ಯತೆ ಇದೆಯಾ?
0: ಖಂಡಿತ ಸರ್, ಯಾಕಂದ್ರೆ ಇದು ನಾವು ಫಂಡಮೆಂಟಲ್ ಅಂತ ಹೇಳ್ತೀವಿ. ಯಾಕಂದ್ರೆ ಘನತ್ಯಾಜ್ಯ ನಿರ್ವಹಣೆ ಸರಿಯಾಗಿ ಆಗ್ಬೇಕು ಅಂತಾನೆ ಬಹುಮುಖ್ಯವಾಗಿ ವಿಂಗಡಣೆ ಆಗ್ಬೇಕು ಅಂತ. ವಿಂಗಡಣೆ ಆಗ್ಬೇಕು ಅಂತಾನೆ ಜನಗಳಿಗೆ ಮಾಹಿತಿ ಬೇಕು. ಈಗಾಗಲೇ 2026 ಉಲ್ಲೇಖ ಬಹಳ ಸ್ಪಷ್ಟ ಇದೆ, 4 ಪ್ರಕಾರಗಳಲ್ಲಿ ಕಸವನ್ನ ವಿಂಗಡಣೆ ಮಾಡಬೇಕು ಅಂತ. ಎಷ್ಟೋ ಜನಕ್ಕೆ ಯಾಕೆ ವಿಂಗಡಣೆ ಮಾಡಬೇಕು, ಅದರಿಂದ ಆಗಂತ ಅನುಕೂಲಗಳೇನು, ಅಥವಾ ವಿಂಗಡಣೆ ಮಾಡಲಿಲ್ಲ ಅಂದ್ರೆ ಆಗಂತ ದುಷ್ಪರಿಣಾಮಗಳೇನು ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಮನೆ ಭೇಟಿಗಳು ಮಾಡಬೇಕಾಗುತ್ತೆ, ಮನೆಯವರಿಗೆ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ವಿಂಗಡಣೆ ಮಾಡೋದು ಹೇಗೆ ಅನ್ನೋಂಥದ್ದನ್ನ ಹೇಳ್ಕೊಡ್ಬೇಕಾಗತ್ತೆ. ಮತ್ತೆ ಕಲೆಕ್ಷನ್ ಟೀಮ್ಗೆ ನಾವು ಹೆಚ್ಚು ತರಬೇತಿಗಳನ್ನ ಕೊಡಬೇಕಾಗತ್ತೆ. ಬಹಳ ಮುಖ್ಯವಾಗಿ ನೋಡಬೇಕಾಗಿರೋ ಅಂಥದ್ದು ವಾರ್ಡ್ ಸಭೆಗಳಿರ್ಬೋದು,

0: ಆಗಿರ್ಬೋದು ಅಥವಾ ಆ ಬೀದಿನಲ್ಲೇ ಕೂತು ಅವರಿಗೆ ಮಾಹಿತಿ ಕೊಡೋ ಅಂಥದ್ದು, ಅನೌನ್ಸ್ ಮಾಡೋ ಅಂಥದ್ದು, ತರಬೇತಿಗಳು ಮಾಡೋ ಅಂಥದ್ದು, ಇವೆಲ್ಲವೂ ಪ್ರಾಕ್ಟಿಕಲಾಗಿ ಮಾಡಿದಾಗ ಮಾತ್ರ ಜನಗಳಿಗೆ ಎಲ್ಲೋ ಒಂದು ಕಡೆ ಹೌದು ಇದು ನನ್ನ ಜವಾಬ್ದಾರಿ, ನಾನು ಮತ್ತು ನನ್ನ ಒಂದು ಪರಿಸರನ ಚೊಕ್ಕಟವಾಗಿ ಇಡೋದಕ್ಕಾಗಿ ಸರ್ಕಾರ ಕೊಟ್ಟಿರೋ ಅಂಥದ್ದು ಯೋಜನೆ ಮತ್ತು ನಿಯಮಗಳು, ಇದಕ್ಕೆ ನಾನು ಬದ್ಧನ ಆಗಬೇಕು ಅನ್ನೋ ಅಂಥ ಒಂದು ಪ್ರಿಪರೇಷನ್ಸ್ನ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ನಮ್ಮ IEC ಪ್ರೋಗ್ರಾಮಲ್ಲಿ ಇದನ್ನು ನಾವು ಬಹುಮುಖ್ಯವಾಗಿ ಒತ್ತಾಸೆಯಾಗಿ ಮಾಡಬೇಕಾಗತ್ತೆ. ಆಗ ಮಾತ್ರ ಎಲ್ಲೋ ಒಂದ್ ಕಡೆ ಇದು ಪೀಪಲ್ ಓರಿಯೆಂಟೆಡ್ ಅಥವಾ ಓನರ್ಶಿಪ್ ಅಂತ ಏನು ಹೇಳ್ತೀವಿ ಆ ಓನರ್ಶಿಪ್ನ ನಾವು ಹೆಚ್ಚು ಮಾಡಬೇಕು. ಯಾವಾಗ ಓನರ್ಶಿಪ್ ಬರುತ್ತೆ ಈ ನುಳಿದಿರೋ ಅಂತ ಇಂಪ್ಲಿಮೆಂಟೇಷನ್ ಹರ್ಡಲ್ಸ್ ಕಡಿಮೆ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ. ನೀವು ಓನರ್ಶಿಪ್ ಕ್ರಿಯೇಟ್ ಮಾಡದೆ ಇಲ್ಲ ಲಾ ಎನ್ಫೋರ್ಸ್ ಆಗಿದೆ ಮಾಡಿ ಅಂತ ನಾವು ಹೋದಾಗ ಎಲ್ಲೋ ಒಂದ್ ಕಡೆ ಜನ ಅದಕ್ಕೆ ಸ್ಪಂದನೆ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ IEC ಮತ್ತೆ ಇನ್ಫಾರ್ಮೇಶನ್ ಎಜುಕೇಶನ್ ಡಿಸಿಮಿಲೇಷನ್ ತರಬೇತಿಗಳು ಮಾಹಿತಿಗಳು ಜನಗಳೊಟ್ಟಿಗೆ ಸಂಭಾಷಣೆ ಮಾಡೋ ಅಂಥದ್ದು ಬೇರೆ ಬೇರೆ ವಿಧಾನಗಳಲ್ಲಿ ತಿಳುವಳಿಕೆ ಕೊಡೋ ಅಂಥದ್ದು ಇದು ಅತ್ಯಂತ ಮುಖ್ಯವಾಗಿರೋ ಅಂಥದ್ದು ಅದು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ.
1: ಯಾಕೆ ಮೈತ್ರಿ ಇದೇ ಕೆಲಸ ಮಾಡ್ತಿರೋದು ನಿಮ್ಮ ಸಂಸ್ಥೆ?
0: ಖಂಡಿತ.
1: ಹಂಗಾಗಿ ಬಹುಶಃ ಈ ತರದ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಇಲ್ಲಿ ದೊಡ್ಡದಿದೆ. ಸ್ವಚ್ಛ ಭಾರತದ ಆಶಯ ಇರಬಹುದು ಅಥವಾ ಈ ವರ್ಷದ 2026 ಘನತ್ಯಾಜ್ಯ ನಿರ್ವಹಣೆಯ ನಿಯಮಗಳಿರ್ಬೋದು, ಇವೆಲ್ಲವೂ ಕೂಡ ಸಾಕಾರ ಆಗ್ಬೇಕು. ಸಾಕಾರ ಆಗ್ಬೇಕು ಅಂದ್ರೆ ಜನರಿಗೆ ಮಾಹಿತಿ ಬೇಕು. ಆ ಜನರಿಗೆ ಮಾಹಿತಿ ಕೊಡೋ ಕೆಲಸ ಮತ್ತೆ ಜನರೊಟ್ಟಿಗೆ ಕೆಲಸ ಮಾಡುವಂತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ. ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್?
0: ಸರ್ ಖಂಡಿತ, 1987 ಮೈತ್ರಿ ಪ್ರಾರಂಭ ಆಗಿದ್ದು. ಮೈತ್ರಿಯ ಬಹುಮುಖ್ಯವಾದಂತ ಧ್ಯೇಯ ನಮ್ಮ ಮೈತ್ರಿ ಸರ್ವ ಸೇವಾ ಸಂಸ್ಥೆ ಪ್ರಾರಂಭ ಮಾಡಿದ್ದೇನೆ ಬೀದಿನಲ್ಲಿರುವಂತವರು, ಅದರಲ್ಲೂ ರ್ಯಾಕ್ ಪಿಕ್ಕರ್ಸ್ ಏನಿದ್ದಾರೆ ಬೆಂಗಳೂರಲ್ಲಿ ಅವರ ಒಂದು ಶ್ರೇಯೋಭಿವೃದ್ಧಿಗಾಗಿನೇ ಪ್ರಾರಂಭ ಮಾಡಿದ್ದು. ಅಂದ್ರೆ ನಾವು ಈಗ 40 ಹಿಂದೆ ಕಸ ನಿರ್ವಹಣೆ ಸರಿಯಾಗಿ ಆಗ್ಬೇಕು, ರ್ಯಾಕ್ ಪಿಕ್ಕರ್ಸ್ನ ನಾವು ಬಲಪಡಿಸಬೇಕು, ಅವ್ರಿಗಿರೋ ಅಂಥ ವಿಶೇಷ ಬಲ ಏನಿದೆ ಅದನ್ನು ನಾವು ತರಬೇತಿಗಳ ಮುಖಾಂತರ ಎನ್ಕೌಂಟ್ರ್ ಮಾಡಿ ಎಲ್ಲೋ ಒಂದು ಕಡೆ ನಾವು ಈ ಒಂದು ಕಸ ನಿರ್ವಹಣಾ ವ್ಯವಸ್ಥೆಗೆ ಇವರು ಅಂಬಾಸಿಡರ್ ಆಗಿ ಕೆಲಸ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಆವಾಗಲೇ ನಾವು ಪ್ರಾರಂಭ ಮಾಡಿದ್ವಿ. ಸೊ ಬಹುಶಃ ಬೆಂಗಳೂರಲ್ಲಿ ನೋಡುವಾಗ ನಾವು 80s ಕಸಾನ ವಿಂಗಡಣೆ ಮಾಡಬೇಕು ಅನ್ನೋ ಅಂತ ಮೊದಲನೇ ಪದಬಳಕೆ ತಂದಂತ ಒಂದು ಸಂಸ್ಥೆ ಅವಾಗ ನಂದಾ ಟಾಕೀಸ್ ಅಲ್ಲಿ. ಈಗಲೂ ನಮಗೆ ನೆನಪಿದೆ ಜಯನಗರದಲ್ಲಿ ಫಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್, ಅದು ಡಿಸೆಂಟ್ರಲೈಸ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಪ್ರೋಚ್ನ ತಗೊಂಡ್ಬಂದು ಒಂದು ಮಾಡೆಲ್ನ ನಾವು ಅಲ್ಲಿ ಸರ್ಕಾರ ಜೊತೆಯಲ್ಲಿ ಸೇರಿ ಮಾಡಿದ್ದು. ನಮ್ಮ ಇಂಟರ್ವೆನ್ಷನ್ ಏನೇನೆ ಈ ಒಂದು ರ್ಯಾಕ್ ಪಿಕ್ಕರ್ಸ್ ಒಟ್ಟಿಗೆ, ಅದಾದ ನಂತರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಶೇಷವಾಗಿ ತರಬೇತಿಗಳನ್ನ ಕೊಡೋ ಅಂಥದ್ದು, ವೇಸ್ಟ್ ಆಡಿಟ್ ಮಾಡೋ ಅಂಥದ್ದು, DPRs ತಯಾರು ಮಾಡೋ ಅಂಥದ್ದು, ಅಧಿಕಾರಿಗಳಿಗೆ ಮತ್ತೆ ಚುನಾಯಿತ ಪ್ರತಿನಿಧಿಗಳಿಗೆ ತರಬೇತಿ ಮಾಡೋ ಅಂಥದ್ದು, ಮತ್ತೆ ನಾವೇ ಪ್ರಾಯೋಗಿಕವಾಗಿ ಹಲವಾರು ಗ್ರಾಮ ಪಂಚಾಯತಿಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿರಬೇಕು ಅನ್ನೋಂಥ ಮಾಡೆಲ್ಸ್ನ ನಾವು ಸೆಟ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದು ಅದನ್ನ ನೋಡ್ಕೊಂಡು ಹೋಗೋದಕ್ಕೆ ಸಾಧ್ಯತೆ ಆಯಿತು. ಆ ಥರದ ಒಂದು ಕೆಲಸನ ನಮ್ಮ ಸಂಸ್ಥೆಯಿಂದ ನಾವು ಮಾಡಿ ಜನಗಳಿಗೆ ಅಥವಾ ಬೇರೆ ಬೇರೆ ಪಾಲುದಾರರಿಗೆ ಅದನ್ನು ತೋರಿಸೋದಕ್ಕೆ ಸರಿ ಬಂತು. ಸರ್,
1: ಸರ್ಕಾರ ಏನೇ ನಿಯಮಗಳನ್ನು ರೂಪಿಸಿದ್ರು ಕೂಡ ಆ ನಿಯಮಗಳ ಸಮರ್ಥ ಅನುಷ್ಠಾನದ ಮೇಲೇ ಅವುಗಳ ಫಲಶ್ರುತಿ ನಿಂತಿರುತ್ತೆ. ಹಾಗಾದರೆ ಸಮುದಾಯದ ಒಂದು ಸಹಭಾಗಿತ್ವ ಇಲ್ಲದೆ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳನ್ನು ಒತ್ತಟ್ಟಿಗೆ ತಗೊಂಡು ಹೋಗೋದ್ರ ಮೂಲಕನೇ ಇದರ ಸಾಕಾರ ಸಾಧ್ಯ ಅಂತೀರ?
0: ಖಂಡಿತ ಸರ್. ಈಗ ಸರ್ಕಾರದ 5th ಸ್ವಯಂ ಸೇವಾ ಸಂಸ್ಥೆ ಅಂತ ಹೇಳ್ಬಿಟ್ಟು 5th ಅಂತ ಹೇಳ್ಬಿಟ್ಟು ಈಗಾಗಲೇ ಅದನ್ನ ಡಿಕ್ಲೇರ್ ಆಗಿದೆ. ಖಂಡಿತ, ತಾವು ಹೇಳಿದಂಗೆ ಯಾರಿಗೆ ನಿಲ್ಕಕ್ ಸಾಧ್ಯ ಇಲ್ಲ ಅಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ನಿಲ್ಕುತ್ತೆ. ಎಲ್ಲಿ ಯಾರು ರೀಚ್ ಆಗೋಕ್ಕಾಗಲ್ಲ ಅಂಥ ಕಡೆ ಸ್ವಯಂ ಸೇವಾ ಸಂಸ್ಥೆಗಳು ಇರುತ್ತೆ. ಹಾಗಾಗಿ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಇರುವಿಕೆ ಏನು ಅಂತಂದರೆ ಅದನ್ನು ವ್ಯವಸ್ಥಿತವಾಗಿ ಬಳಸ್ಕೊಳ ಅಂಥ ಅಧಿಕಾರಿಗಳಿರ್ಬೋದು ಅಥವಾ ಅಲ್ಲಿರೋಂಥ ಜನಪ್ರತಿನಿಧಿಗಳಿರ್ಬೋದು, ಒಂದು ಸಮನ್ವಯತೆಯಿಂದ ಒಂದು ಕಲೆಕ್ಟಿವ್ ಅಪ್ರೋಚ್ ಅಂತ ನಾವೇನು ಹೇಳ್ತೀವಿ ಆ ನಿಟ್ಟಿನಲ್ಲಿ ಹೋಗಿದ್ರೆ ಖಂಡಿತ ಸಮುದಾಯಕ್ಕೂ ಆ ಒಂದು ಓನರ್ಶಿಪ್ ಕೊಡ್ತೀವಿ. ಎರಡನೇದು, ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಏನಿದ್ದಾರೆ ಮಾನಿಟರಿಂಗ್ ಸಿಸ್ಟಮ್ಸ್ನ ನಾವು ಬಲಪಡಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಅದ್ರ ಜೊತೆಯಲ್ಲಿ ನಾವೆಲ್ಲೋ ಒಂದು ಕಡೆ ತಿಳುವಳಿಕೆ ಮತ್ತು ತರಬೇತಿಗಳು ಕೊಡೋದ್ರ ಮುಖಾಂತರ ವ್ಯವಸ್ಥೆನ ಒಂದು ಸಸ್ಟೈನಬಲ್ ಅಪ್ರೋಚಲ್ಲಿ ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ನೋಡಿ ದೇಶದಲ್ಲಿ ನಾವೇನೇ ಮಾದರಿಗಳ ಬಗ್ಗೆ ಮಾತಾಡ್ತಾ ಇದ್ರೂ ಆ ಮಾದರಿಗಳು ಎಲ್ಲ ಬಂದಿರೋ ಅಂಥದ್ದು ಕಲೆಕ್ಟಿವ್ ಅಪ್ರೋಚಿಂದಲೇ ಬಂದಿರೋ ಅಂಥದ್ದು. ಅಂದರೆ ಎಲ್ಲ ಪಾಲುದಾರರು ಸಮಾನವಾಗಿ ಬಳಸ್ಕೊಂಡು ಅವರವರ ಒಂದು ಸ್ಟ್ರೆಂತ್ ಏನಿದೆ ಆ ಸ್ಟ್ರೆಂತ್ಗೆ ಅನುಗುಣವಾಗಿ ಅಲ್ಲಿ ವರ್ಕ್ ಅಸೈನ್ ಆಗಿ ಆ್ಯಕ್ಷನ್ ಪ್ಲಾನ್ ಆಗಿ ಕಲೆಕ್ಟಿವ್ ಆಗಿ ನಾವು ಪ್ಲಾನಿಂಗಲ್ಲಿ ಹೋದಂಥ ಸಂದರ್ಭದಲ್ಲಿ ಯೋಜನೆಗಳು ಫಲಪ್ರದವಾಗಿ ಇಂಪ್ಲಿಮೆಂಟ್ ಆಗಿರೋ ಅಂಥದ್ದನ್ನು ನಾವು ಎಲ್ಲ ಕಡೆ ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಖಂಡಿತ ಎಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಜನರ ಭಾಗವಹಿಸುವಿಕೆ ಜಾಸ್ತಿ ಇರುತ್ತೆ ಯೋಜನೆ 100-100 ಫಲಿತಾಂಶ ಮತ್ತು ಅನುಷ್ಠಾನ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ.
1: ಮಾನ್ಯ ಪ್ರಧಾನಮಂತ್ರಿಗಳ ಮುಖ್ಯ ಆಶಯ ವಿಕಸಿತ ಭಾರತ 2047 ಹೊತ್ತಿಗೆ ನಾವು ಜಗತ್ತಿನಲ್ಲಿ ಅಗ್ರಗಣ್ಯ ರಾಷ್ಟ್ರವಾಗಿ ನಿಲ್ಲಬೇಕು ಅನ್ನುವಂಥದ್ದು. ಇದು ಸ್ವಚ್ಛತೆ ಅಥವಾ ಘನತ್ಯಾಜ್ಯ ನಿರ್ವಹಣೆ ಕೂಡ ಅದಕ್ಕೆ ಸವಾಲಾಗಿತ್ತು. ಅದನ್ನು ಮೀರಿ ನಿಲ್ಲೋದಕ್ಕೆ ಈ ಒಂದು ನಿಯಮಗಳು ನಮಗೆ ಸಹಕಾರಿ ಆಗ್ತವೆ ಸರ್?
0: ಖಂಡಿತ ಸರ್, ಖಂಡಿತ. ಈಗ ಬಂದಿರೋ ಅಂತ ನಿಯಮಗಳನ್ನ ನೋಡಿದಾಗ ನಾವು

0: ಲ್ಯಾಂಡ್ ಫಿಲ್ ಕಡಿಮೆ ಮಾಡಬೇಕು, ಸರ್ಕ್ಯುಲರ್ ಎಕಾನಮಿನ ಹೆಚ್ಚು ಮಾಡಬೇಕು, ಎಲ್ಲ ಹಂತಗಳಲ್ಲೂ ಹೊಣೆಗಾರಿಕೆಯನ್ನು ಕೊಡಬೇಕು, ಅಕೌಂಟಬಿಲಿಟಿ ಕೊಡಬೇಕು. ಅದನ್ನ ಮಾನಿಟರ್ ಮಾಡೋದಕ್ಕೆ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವತಿಯಿಂದ ಸೆಂಟ್ರಲ್ ಪೋರ್ಟಲ್ ಕೊಟ್ಟಿದ್ದಾರೆ. ಪೋರ್ಟಲ್ ಮುಖಾಂತರ ಅದನ್ನ ಮಾನಿಟರ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಅದ್ರ ಜೊತೆನಲ್ಲಿ ನ್ಯಾಯಾಲಯಗಳು, ಉಚ್ಚ ನ್ಯಾಯಾಲಯದ ಒಂದು ಸ್ಪಷ್ಟವಾದಂತಹ ನಿದರ್ಶನ ಇದೆ, ನಿರ್ದೇಶನ ಇದೆ, ಮತ್ತೆ ಅದರೂ ಸಹ ಮಾನಿಟರಿಂಗ್ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲೂ ನಾವು ಇದನ್ನ ತುಂಬಾ ನೆಗ್ಲೆಕ್ಟೆಡ್ ಏರಿಯಾ ಅಥವಾ ಇದನ್ನ ಆಗುತ್ತೆ ಅನ್ನೋಂತ ಧೋರಣೆಯಲ್ಲಿ ಹೋಗಕ್ಕಾಗಲ್ಲ. ಆಗ್ಲೇಬೇಕು ಅನ್ನೋಂತ ಧೋರಣೆಯಲ್ಲಿ ಹೋಗ್ಬೇಕು, ಮಾಡ್ಲೇಬೇಕು ಅನ್ನೋಂತ ಅನಿವಾರ್ಯತೆಯಲ್ಲಿ ನಾವು ಮಾಡ್ಲೇಬೇಕು. ಅವಾಗ ಮಾತ್ರ 2047 ಒಂದು ವಿಕಸಿತ ಭಾರತದ ಒಂದು ಕನಸು ಏನಿದೆ ಮಾನ್ಯ ಪ್ರಧಾನ ಮಂತ್ರಿಗಳು, ಆ ಕನಸಿಗೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ದೇವರು ಇರ್ತಾನೆ. ಹಾಗಾಗಿನೇ ಗಾಂಧೀಜಿ ಹೇಳುವಂತದ್ದು ಸ್ವಚ್ಛತೆಯೇ ದೇವರು. ಸೊ ಮತ್ತೆ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಆರೋಗ್ಯ ಇರುತ್ತೆ, ಎಲ್ಲಿ ಆರೋಗ್ಯ ಇರುತ್ತೆ ಅಲ್ಲಿ ಸದೃಢತೆ ಇರುತ್ತೆ, ಎಲ್ಲಿ ಸದೃಢತೆ ಇರುತ್ತೆ ಅಲ್ಲಿ ದೇಶದ ಬಲ, ಅದೇ ದೇಶದ ಒಂದು ಅಭಿವೃದ್ಧಿ. ಹಾಗಾಗಿ ಈ ಒಂದು ಸ್ವಚ್ಛತಾ ಆಂದೋಲನ, ಅದರಲ್ಲೂ ವಿಶೇಷವಾಗಿ ಘನತ್ಯಾಜ್ಯ ನಿರ್ವಹಣೆ ಏನಿದೆ, ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ ಅಂತ ಅರ್ಥಕೊಂಡು ಪ್ರತಿಯೊಬ್ಬ ಪಾಲುದಾರರು ಅವರವರ ವ್ಯಾಪ್ತಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡಬೇಕು ಅದನ್ನ ಮಾಡಿದ್ದೇ ಆದರೆ ಖಂಡಿತ ನಾವು ವಿಕಸಿತ ಭಾರತದ ಒಂದು ಗುರಿ ಏನಿದೆ ಅದನ್ನ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ.
1: ಸಾಧ್ಯ ಆಗ್ಲಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮಿತಿ ಅಥವಾ ವ್ಯಾಪ್ತಿಯಲ್ಲಿ ಜವಾಬ್ದಾರಿ ಹೊತ್ಕೊಳ್ಳೋದ್ರ ಮೂಲಕ 2026 ಘನತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸೋಣ, ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರ ಮಾಡೋಣ ಅಂತ ಹೇಳ್ತಾ, ಅದಕ್ಕೆ ಪೂರಕವಾದಂಥ ನಿಮ್ಮ ಮಾತುಗಳು ನಮಗೆ ಒಂದು ರೀತಿ ನಿಜವಾಗ್ಲೂ ಮಾರ್ಗದರ್ಶನದ ನುಡಿಗಳು ಅಂತೇಳಿ ಭಾವಿಸ್ತಾ, ಈ ಹೊತ್ತಿನ ಚರ್ಚೆಗೆ ನಮ್ಮ ಜೊತೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ತಮಗೆ
0: ಧನ್ಯವಾದಗಳು ಸರ್. ಕೊನೆಯದಾಗಿ ನನ್ನ ಮನವಿ, ಎಲ್ಲ ಪಾಲುದಾರರು ದಯಮಾಡಿ ಕಸ ನಿರ್ವಹಣೆ ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಅನ್ನೋ ಅಂತ ಒಂದು ಸ್ಲೋಗನ್ ಅಡಿನಲ್ಲಿ ನಾವು ಇದನ್ನ ಆಂದೋಲನದ ರೂಪದಲ್ಲಿ ತಗೊಂಡು ಹೋಗಬೇಕಾಗತ್ತೆ. ಮಾನ್ಯ ಪ್ರಧಾನ ಮಂತ್ರಿಗಳ ಆಶಯ ಏನಿದೆ ಅದನ್ನ ಅದರ ಒತ್ತಾಸೆಗಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಂತೀವಿ.
2: ಇದುವರೆಗೂ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2026 ಈ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಹರೀಶ್ ಬಾಬು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮೈತ್ರಿ ಸರ್ವ ಸೇವಾ ಸಮಿತಿ ಸಂದರ್ಶಕರು, ಕೆಸಿ ಶಿವರಾಮ್ ಹಿರಿಯ ಪತ್ರಕರ್ತರು, ಪ್ರಸಾರ ನಿರ್ವಹಣೆ ಚೇತನ್ ಸಿವಿ ಮತ್ತು ಗಿರೀಶ್, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸುತ್ತಮುತ್ತ ಎಲ್ಲ ಸ್ವಚ್ಛತೆ ಇರಲಿ ಅಂತ ನಾವೆಲ್ಲ ಹೇಳ್ತೇವೆ. ಆದ್ರೆ ಎಲ್ಲಿ ನೋಡಿದ್ರು ಕಸದ ರಾಶಿ. ರಸ್ತೆ ಬದಿ ಇರಬಹುದು, ಬಸ್ಗಳಲ್ಲಿ ಇರಬಹುದು, ಕೆರೆ ಕಟ್ಟೆ, ನೀರು ಹರಿಯುವ ಚರಂಡಿ, ಎಲ್ಲ ಕಡೆ ಕಾಣೋದು ಜನರ ಎಸೆದಂತ ರಾಶಿ ರಾಶಿ ಕಸ. ಕಂಡ ಕಂಡಲ್ಲಿ ಕಸ ಹಾಕಿದಾಗ, ಉಗುಳಿದಾಗ, ತ್ಯಾಜ್ಯ ವಸ್ತುಗಳನ್ನ ಎಸೆದಾಗ ನಮ್ಗ್ಯಾಕೆ ಏನು ಅನ್ಸೋಲ್ಲ? ಸ್ವಚ್ಛತೆ ಬಗ್ಗೆ ಮಾಧ್ಯಮಗಳು ಇಷ್ಟೊಂದು ಅರಿವು ಮೂಡಿಸುವ ಕೆಲಸ ಮಾಡಿದ್ರು ನಮ್ಮನ್ನೇಕೆ ಅದು ಮುಟ್ತಾ ಇಲ್ಲ? ಸ್ವಚ್ಛ ಪರಿಸರ ನಿರ್ಮಾಣವಾಗಬೇಕೆ? ನೈರ್ಮಲ್ಯ ಪ್ರಜ್ಞೆ ಮೊದಲು ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗಬೇಕು. ಸ್ವಚ್ಛತೆಯ ಅರಿವು ಬದುಕಿನ ಭಾಗವಾಗಬೇಕು.
1: ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
2: Good afternoon. This is Akashwani and I am Anuja Kumar with the Midday News. The headlines. Prime Minister Narendra Modi says free trade agreements are opening new doors of opportunities for the country's youth. Distributes more than 51,000 appointment letters at 20th Rozgar Mela. Prime Minister Modi says India's contribution to per capita carbon emissions is less than half of global average. Highlights, India is the only country in G20 that fulfilled commitments made at COP21 ahead of schedule.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 20ನೇ ಆವೃತ್ತಿ ಉದ್ಯೋಗ ಮೇಳಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಚಾಲನೆ. ಬೆಂಗಳೂರಿನಲ್ಲಿ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಣೆ. ಮಂಗಳೂರು ಬಂದರಿಗೆ ಮುಖ್ಯಮಂತ್ರಿ ದಿಢೀರ್ ಭೇಟಿ, ಮೀನುಗಾರರು ವ್ಯಾಪಾರಿಗಳೊಂದಿಗೆ ಚರ್ಚೆ. ಸಹಕಾರ ಪದ್ದತಿಯಿಂದ ರೈತರ ಪ್ರಗತಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಇಂದು ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ದಿನ, ಉಡುಪಿ ಕಾರವಾರದಲ್ಲಿ ಸ್ವಚ್ಛತಾ ಅಭಿಯಾನ. ಕೊಡಗಿನ ದುಬಾರೆ ಆನೆ ಶಿಬಿರ ನಾಳೆಯಿಂದ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೇಶಾದ್ಯಂತ ನಡೆದ 20ನೇ ಆವೃತ್ತಿಯ ಉದ್ಯೋಗ ಮೇಳವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ 51,000ಕ್ಕೂ ಹೆಚ್ಚು ನೇಮಕಾತಿ ಪತ್ರಗಳನ್ನು ಈ ಬಾರಿ ವಿತರಿಸಲಾಗಿದೆ. ಇದೇ ವೇಳೆ ಮಾತನಾಡಿದ ಪ್ರಧಾನಿ, ದೇಶದ ಯುವಜನತೆಯ ಪ್ರತಿಭೆ ಮತ್ತು ಕೌಶಲ್ಯಗಳು ಜಾಗತಿಕ ವಿಶ್ವಾಸವನ್ನು ಗಳಿಸಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ನಾಸಿನ್ ವಲಯ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಇನ್ನೊಂದೆಡೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿವಿಧ ಇಲಾಖೆಗಳ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿದರು.

0: ಮಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಮಂಗಳೂರಿನ ಬಂದರಿಗೆ ದಿಢೀರ್ ಭೇಟಿ ನೀಡಿ ಮೀನುಗಾರರು ಹಾಗೂ ವ್ಯಾಪಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಮುಂಜಾನೆಯೇ ಬಂದರಿಗೆ ಭೇಟಿ ನೀಡಿ ಬೋಟ್ನಲ್ಲಿ ಪ್ರಯಾಣ ಮಾಡುವ ಮೂಲಕ ಬಂದರು ಅಭಿವೃದ್ದಿಗೆ ಈಗಾಗಲೇ ಕೈಗೊಂಡಿರುವ ಕ್ರಮಗಳು ಹಾಗೂ ಅಭಿವೃದ್ದಿ ಯೋಜನೆಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಮೀನುಗಾರರ ಮುಖಂಡರಿಂದ ಮಾಹಿತಿ ಪಡೆದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ವಿವಿಧ ಮೂಲೆಗಳಿಂದ ಇಲ್ಲಿಗೆ ಬಂದು ವ್ಯಾಪಾರಿಗಳು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಇವರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಕರಾವಳಿ ರಾಜ್ಯ ಮಾತ್ರವಲ್ಲ, ದೇಶದ ಸಂಪತ್ತು ಎಂದು ಅಭಿಪ್ರಾಯಪಟ್ಟರು. ಸಹಕಾರ ಪದ್ದತಿಯಿಂದ ರೈತರ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತೀರ್ಥಹಳ್ಳಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಮೃತ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು, ಇದೇ ಸಹಕಾರ ತತ್ವ ಎಂದು ಅಭಿಪ್ರಾಯಪಟ್ಟರು. ಕಬ್ಬಿನ ಕಾರ್ಖಾನೆಗಳು ಸಹಕಾರಿ ಪದ್ದತಿಯಲ್ಲಿ ನಡೆದು ಬಂದು ರೈತರನ್ನು ಕಾಪಾಡಿದೆ. ಮಲೆನಾಡು ಭಾಗದಲ್ಲಿ ಬಸ್, ಆಸ್ಪತ್ರೆ, ಬ್ಯಾಂಕ್ಗಳು ಸಹಕಾರಿ ಪದ್ದತಿಯಲ್ಲಿ ನಡೆಯುತ್ತಿದ್ದು ಇದು ಈ ಭಾಗದ ಹೆಗ್ಗಳಿಕೆಯಾಗಿದೆ ಎಂದು ತಿಳಿಸಿದರು. ಉಡುಪಿ ಜಿಲ್ಲಾಡಳಿತ, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ, ಭಾರತೀಯ ಪೃಥ್ವಿ ವಿಜ್ಞಾನ ಸಚಿವಾಲಯ, ಅಂಚೆ ಇಲಾಖೆ ಉಡುಪಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಮಲ್ಪೆ ಕಡಲ ಕಿನಾರೆಯಲ್ಲಿ ಇಂದು ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಧ್ಯೇಯವಾಕ್ಯದಡಿ ಬೀಚ್ ಕ್ಲೀನಿಂಗ್ ಕಾರ್ಯಕ್ರಮ ನಡೆಯಿತು. ಅಭಿಯಾನದ ಅಂಗವಾಗಿ ಮಲ್ಪೆ ಕಡಲ ತೀರದಲ್ಲಿ ಸಂಗ್ರಹವಾಗಿದ್ದ ಪ್ಲಾಸ್ಟಿಕ್ ಬಾಟಲಿಗಳು, ಪ್ಲಾಸ್ಟಿಕ್ ಚೀಲಗಳು ಹಾಗೂ ಇತರ ತ್ಯಾಜ್ಯವನ್ನು ಸ್ವಯಂ ಸೇವಕರು ತೆರವುಗೊಳಿಸಿದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಅಭಿಯಾನದಲ್ಲಿ ಪಾಲ್ಗೊಂಡರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿಂದು ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ 5.0 ಹಾಗೂ ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಸರ್ಕಾರದ ಭೂ ವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ನಡೆಯುತ್ತಿರುವ ರಾಷ್ಟವ್ಯಾಪಿ ಅಭಿಯಾನದ ಅಂಗವಾಗಿ ಪರಿಸರ ಇಲಾಖೆ, ಅರಣ್ಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸ್ವಚ್ಛತಾ ಅಭಿಯಾನದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಪರಿಸರ ಪ್ರೇಮಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರೂ ಸೇರಿದಂತೆ 200ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದರು. ಕಡಲ ತೀರದಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಒಳಗೊಂಡು ವಿವಿಧ ತ್ಯಾಜ್ಯಗಳನ್ನು ಸಂಗ್ರಹಿಸಿದರು. ಅಭಿಯಾನದ ಸಂಯೋಜಕ ಡಾ ಜಗನ್ನಾಥ ರಾಥೋಡ ಮಾತನಾಡಿ, ಕಡಲ ತೀರಗಳು ಪ್ರಕೃತಿಯ ಅಮೂಲ್ಯ ಕೊಡುಗೆಯಾಗಿದ್ದು ಕರಾವಳಿ ಪ್ರದೇಶದ ಪರಿಸರ ಸಮತೋಲನದ ಜೊತೆಗೆ ಲಕ್ಷಾಂತರ ಜನರ ಜೀವನೋಪಾಯಕ್ಕೂ ಆಧಾರವಾಗಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿರುವ ದುಬಾರೆ ಆನೆ ಶಿಬಿರವನ್ನು ನಾಳೆಯಿಂದ ಸಾರ್ವಜನಿಕರ ವೀಕ್ಷಣೆಗೆ ಪುನರಾರಂಭಿಸಲು ಅರಣ್ಯ ಇಲಾಖೆ ನಿರ್ಧರಿಸಿದೆ. ಆನೆ ಶಿಬಿರಗಳಿಗಾಗಿ ರಾಜ್ಯ ಸರ್ಕಾರದಿಂದ ರೂಪಿಸಲಾಗಿರುವ ಪ್ರಮಾಣಿತ ಕಾರ್ಯಾಚರಣಾ ವಿಧಾನ ಅನುಷ್ಠಾನಗೊಳಿಸಿದ ನಂತರ ದುಬಾರೆ ಆನೆ ಶಿಬಿರವನ್ನು ಪುನರಾರಂಭಿಸಲಾಗುತ್ತಿದೆ. ಆರಂಭಿಕ ಹಂತದಲ್ಲಿ ಬೆಳಗಿನ ಅವಧಿಯಲ್ಲಿ 9:30 to 11:30 ಮಾತ್ರ ಶಿಬಿರದ ಚಟುವಟಿಕೆಗಳನ್ನು ನಡೆಸಲು ನಿರ್ಧರಿಸಲಾಗಿದೆ. ಹೊಸ ನಿಯಮಗಳ ಪ್ರಕಾರ ಸಾರ್ವಜನಿಕರು ಮತ್ತು ಆನೆಗಳ ನಡುವೆ ಯಾವುದೇ ರೀತಿಯ ನೇರ ಸಂಪರ್ಕಕ್ಕೆ ಅವಕಾಶ ಇರುವುದಿಲ್ಲ. ಪ್ರವಾಸಿಗರಿಂದ ಆನೆಗಳಿಗೆ ಸ್ನಾನ ಮಾಡಿಸುವುದು ಹಾಗೂ ಆಹಾರ ನೀಡುವುದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ತುಮಕೂರು ಜಿಲ್ಲಾಡಳಿತ ಹಾಗೂ ಪ್ರಜಾಸೇವಾ ಇಲಾಖೆ ವತಿಯಿಂದ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದಲ್ಲಿ ಆಯೋಜಿಸಿದ್ದ ಪ್ರಜಾಸೇವಾ ಆಂದೋಲನ ಸಭೆಗೆ ಮಾನ್ಯ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಕುಂದುಕೊರತೆಗಳನ್ನು ಆಲಿಸಿದರು. ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಾರ್ವಜನಿಕರು ತಮಗೆ ಸರ್ಕಾರದಿಂದ ಸಿಗಬೇಕಾದ ನೆರವು ಮತ್ತು ಸವಲತ್ತುಗಳು ಹಾಗೂ ವಿವಿಧ ಸಮಸ್ಯೆಗಳನ್ನು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು. ಸಾರ್ವಜನಿಕರಿಂದ ಸ್ವೀಕರಿಸಿದ ಪ್ರತಿಯೊಂದು ಅರ್ಜಿಯನ್ನು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸಿ ಅರ್ಹ ಪ್ರಕರಣಗಳಲ್ಲಿ ಕಾಲಮಿತಿಯೊಳಗೆ ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಿದರು. ಯಾವುದೇ ಅರ್ಹ ವ್ಯಕ್ತಿ ಸರ್ಕಾರಿ ಸೇವೆಗಳಿಂದ ವಂಚಿತರಾಗದಂತೆ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು

0: ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದರ ಕುರಿತು ಒಂದು ನೋಟ. 2020 ಆರಂಭವಾಗಿ ಭಾರತೀಯ ಬಾಹ್ಯಾಕಾಶ ನೀತಿ 2023 ರೂಪುಗೊಂಡಿರುವ ಬಾಹ್ಯಾಕಾಶ ವಲಯದ ಸುಧಾರಣೆಗಳು ದೇಶದ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಸರ್ಕಾರದ ಏಕಸ್ವಾಮ್ಯದಿಂದ ಕ್ರಿಯಾಶೀಲ ಹಾಗೂ ಸ್ಪರ್ಧಾತ್ಮಕ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ವ್ಯವಸ್ಥೆಯನ್ನಾಗಿ ಪರಿವರ್ತಿಸಿದೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳು ಬಾಹ್ಯಾಕಾಶ ತಂತ್ರಜ್ಞಾನದ ಅಭಿವೃದ್ಧಿಗೆ ನೆರವಾಗುತ್ತಿದೆ. ಐಐಟಿ ಮದ್ರಾಸ್ನ ಎಂಜಿನಿಯರ್ಗಳ ತಂಡ ಸ್ಥಾಪಿಸಿದ ಗ್ಯಾಲೆಕ್ಸ್ ಐ ಎಂಬ ಬಾಹ್ಯಾಕಾಶ ನವೋದ್ಯಮ ಸಂಸ್ಥೆಯು ವಿಶ್ವದ ಮೊದಲ ಆಪ್ಟೋಸ್ಟಾರ್ ಉಪಗ್ರಹವಾದ ಮಿಷನ್ ದೃಷ್ಟಿಯನ್ನು ಅಭಿವೃದ್ಧಿಪಡಿಸಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಈ ಕುರಿತಂತೆ ಗ್ಯಾಲೆಕ್ಸಿ ಐನ ಸಹ ಸಂಸ್ಥಾಪಕ ಸುಯೇಶ್ ಸಿಂಗ್ ಆಕಾಶವಾಣಿಯೊಂದಿಗೆ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿದ್ದಾರೆ.
1: India's space program has made significant contribution to national development through communication, navigation, weather forecasting, disaster management, agriculture, and scientific advancement. ISRO is focusing on research and frontier technologies, including Gaganyaan, next-generation launch vehicle, the Bharati Antariksh Station, planetary exploration, and lunar landing. Together, ISRO, industry, academia, and our youth can accelerate innovation and contribute to make the vision of Viksit Bharat 2047 a reality.
0: ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಮತದಾರರ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಗಟ್ಟಿ ಪ್ರಜಾಪ್ರಭುತ್ವಕ್ಕಾಗಿ ಓಟ ಎಂಬ ಸಂದೇಶದೊಂದಿಗೆ ನಾಳೆ ಬಳ್ಳಾರಿ ನಗರದಲ್ಲಿ ಮ್ಯಾರಥಾನ್ ನಡೆಯಲಿದೆ. ಇದೇ 21 ನಿಗದಿಯಾಗಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ ಕಾರ್ಯಕ್ರಮವನ್ನು ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ತಿಳಿಸಿದ್ದಾರೆ. ಮುಂದಿನ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕ್ರೀಡೆಯಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಿಸುವುದರ ಜೊತೆಗೆ ಆತ್ಮವಿಶ್ವಾಸ, ಶಿಸ್ತು ಮತ್ತು ತಂಡದ ಮನೋಭಾವ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಗದಗ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಬಿಬಿ ಅಸೂಟಿ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ವತಿಯಿಂದ ಚಿತ್ರದುರ್ಗ ನಗರದ ಡಿಸಿ ಸರ್ಕಲ್ ಬಳಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಈ ಶಿಬಿರ ನಡೆಯಿತು. ಗ್ರಾಮೀಣ ಸಮುದಾಯಗಳಲ್ಲಿ ಶುಚಿತ್ವ ಹಾಗೂ ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸುವ ನಿಟ್ಟಿನಲ್ಲಿ 2 ಅಕ್ಟೋಬರ್ವರೆಗೆ ಜಿಲ್ಲೆಯಲ್ಲಿ ಸ್ವಚ್ಛತಾ ಹೀ ಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿ ಉದ್ಯೋಗ ಮೇಳಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಚಾಲನೆ. ಬೆಂಗಳೂರಿನಲ್ಲಿ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಣೆ. ಮಂಗಳೂರು ಬಂದರಿಗೆ ಮುಖ್ಯಮಂತ್ರಿ ದಿಢೀರ್ ಭೇಟಿ, ಮೀನುಗಾರರು ವ್ಯಾಪಾರಿಗಳೊಂದಿಗೆ ಚರ್ಚೆ. ಸಹಕಾರ ಪದ್ಧತಿಯಿಂದ ರೈತರ ಪ್ರಗತಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಇಂದು ಅಂತಾರಾಷ್ಟೀಯ ಕಡಲತೀರ ಸ್ವಚ್ಛತಾ ದಿನ, ಉಡುಪಿ ಕಾರವಾರದಲ್ಲಿ ಸ್ವಚ್ಛತಾ ಅಭಿಯಾನ. ಕೊಡಗಿನ ದುಬಾರೆ ಆನೆ ಶಿಬಿರ ನಾಳೆಯಿಂದ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
3: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
4: ನಮಸ್ಕಾರ ಗೆಳೆಯರೇ, ಇಂದು ನಮ್ಮ ಸ್ನೇಹಿತರು ಸೇರಿ ಕನ್ನಡ ಕವಿವರ್ಯರ ಸುಂದರ ಭಾವಗೀತೆಗಳನ್ನು ಹಾಡಲು ಸೇರಿದ್ದೇವೆ. ಕವಿ ವಿರಚಿತ ಭಾವಗೀತೆಗಳನ್ನು ಹಾಡುವುದೇ ಒಂದು ಭಾಗ್ಯ. ನನ್ನ ಜೊತೆ ಯಾರ್ಯಾರಿದ್ದಾರೆ ಗೊತ್ತಾ? ನನ್ನ ಫ್ರೆಂಡ್ಸು ಹೇಳ್ತೀನಿ, ನನ್ನ ಜೊತೆ ಪ್ರಜ್ವಲ್ ಪಿ, ಸ್ಮೃತಿ ಎಸ್ ಭಟ್, ದ್ಯುತಿ ಡಿ ಬಿ, ಅಭಯ್ ಪಾಡಿಗರ್, ಅರ್ನವ್ ಪಿ ಅತ್ರೇಯಾಸ್, ವೈಭವಿ ಶಶಿಧರ್, ಆಯುಷ್ ರಾಕೇಶ್, ಸನ್ನಿಧಿ ಶರತ್, ಅಗಮ್ಯ ವಶಿಷ್ಠ ಮತ್ತು ನಾನು ಧ್ರುವ ಹಳಿಬಂಡಿ ಭಾಗವಹಿಸುತ್ತಿದ್ದೇವೆ. ಬನ್ನಿ, ತಡ ಮಾಡದೆ ಎಲ್ಲ ಗೀತೆಗಳನ್ನು ಕೇಳೋಣ. ಬನ್ನಿ ಗೆಳೆಯರೆ, ಮೊದಲನೇ ಗೀತೆಯನ್ನು ಕೇಳೋಣ. ಜಕ್ಕಣಕ ಜಕ್ಕಣಕ ಜೈ,

0: ಜಕ್ಕಣಕ್ಕ ಜಕ್ಕಣಕ್ಕ ಕೇಳಿದ್ರಲ್ವಾ, ಇವಾಗ ಎರಡನೇ ಗೀತೆಗೆ ಹೋಗೋಣ. ನಿಮ್ಗೆ ಎರಡನೇ ಗೀತೆ ಯಾವ್ದಂತ ಗೊತ್ತಾ?
1: ಇಲ್ಲ.
0: ಮಾವಿನ ಚಿಗುರು ಸೇಬಿನ ಹಣ್ಣು. ರಚನೆ ಬಿ ಆರ್ ಲಕ್ಷ್ಮಣ್ ರಾವ್, ಸಂಗೀತ ಉಪಾಸನಾ ಮೋಹನ್. ಹಾಡೋಣ್ವಾ?

0: ಪ್ರೀತಿಯ ಈ ಕೆಂಪು. ಆಹಾ, ಕವಿಯ ಸಾಲು ಎಷ್ಟು ಚೆನ್ನಾಗಿದೆ ಅಲ್ವಾ?
1: ಏ, ದಿನ ಹೋಗ್ತೀವಲ್ವೇನೋ?
0: ಹಾಗಲ್ಲ, ಹಾಡಲ್ಲಿ ಶಾಲೆಗೆ ಹೋಗೋಣ.
1: ಹಾ, ಒಳ್ಳೆ ಐಡಿಯಾ, ಬಾ ಹೋಗೋಣ.
0: ಏನಂತೀರಾ ಫ್ರೆಂಡ್ಸ್?
2: ಓಕೆ.
0: ರಚನೆ ಡುಂಡಿ ರಾಜ್, ಸಂಗೀತ ಉಪಾಸನ ಮೋಹನ್.

0: ಡ್ರೆಸ್.
1: ಇಂದಿನ ಕಾಲದ ಮಕ್ಕಳು ನಾವು ಹೆಂಗಿರ್ತೀವಿ ಗೊತ್ತಾ?
2: ಹೆಂಗಿರ್ತೀವಪ್ಪ?
1: ಅಯ್ಯ, ಅದನ್ನೆಲ್ಲ ಮಾತಲ್ಲಿ ಹೇಳಕ್ಕೆ ಆಗಲ್ಲ.
2: ಮತ್ತೆ ಹಾಡಲ್ಲಿ ಹೇಳ್ತೀಯಪ್ಪ.
1: ಇನ್ನೇನ್ ಮತ್ತೆ?
2: ಈ ಹಾಡನ್ನ ಬರ್ದಿದ್ಯಾರಪ್ಪ?
1: ರಚನೆ ಮತ್ತೆ ಸಂಗೀತ ಎರಡೂ ಉಪಾಸನ ಮೋಹನ್ ಅಂಕಲ್. ಮತ್ತೆ ಹಾಡೋಣ್ವಾ?
2: ಓಕೆ.

ಹಾಡನ್ನ ಕೇಳಿದ್ರಲ್ಲ, ಇಷ್ಟ ಆಯ್ತಾ? ನಾವು ಗಾನ ಸಂಭ್ರಮದ ಚಿನ್ನರು. ನಮಗೆ ಈ ಹಾಡನ್ನೆಲ್ಲ ಹೇಳಿಕೊಟ್ಟವರು ಶ್ರೀ ಪಂಚಮ ಹಳಿಬಂಡಿ ಸರ್ ಹಾಗೂ ತೇಜಸ್ವಿನಿ ಹಳಿಬಂಡಿ ಅವರು.

ಹಾಕಿಯ ಬಳಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ ಇದೀಗ 3 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು ಇದೀಗ. ಸೋಹಮ್ ಚಕ್ರವರ್ತಿ, ಶ್ರೇಯಾ ಘೋಷಾಲ್, ಸುನಿಧಿ ಚೌಹಾಣ್, ಎಸ್ ಕೀರ್ತಿ, ಕುನಾಲ್ ಗಾಂಜವಾಲಾ, ಮೈಕಾ ಸಿಂಗ್ ಹಾಗೂ ಸಂಗಡಿಗರ ಕಂಠದಲ್ಲಿ ಮೂಡಿಬರ್ತಾ ಇದೆ ಲೈಫ್ ಪಾರ್ಟ್ನರ್ ಚಿತ್ರದಿಂದ ಆಯ್ದ ಕೆಲವು ಹಾಡುಗಳು.

0: ಗುಲ್ಮೊಹರ್ ಕೇಳ್ತಾ ಇದ್ರಿ. ಲೈಫ್ ಪಾರ್ಟ್ನರ್ ಚಿತ್ರದ ಗೀತೆಗಳನ್ನು ಇದುವರೆಗೂ ಕೇಳಿದ್ರಿ. ಸೋಹನ್ ಚಕ್ರವರ್ತಿ, ಶ್ರೇಯಾ ಘೋಷಾಲ್, ಸುನಿಧಿ ಚೌಹಾಣ್, ಎಸ್ ಕೀರ್ತಿ, ಕುನಾಲ್ ಗಾಂಜವಾಲ, ಮೈಕಾ ಸಿಂಗ್ ಹಾಗೂ ಸಂಗಡಿಗರ ಕಂಠದಲ್ಲಿ ಲೈಫ್ ಪಾರ್ಟ್ನರ್ ಚಿತ್ರದಿಂದ ಇದ್ದ ಕೆಲವು ಹಾಡುಗಳು ಮೂಡಿಬಂದವು.
1: ಆಕಾಶವಾಣಿಯ ಪಯಣ
2: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
1: ಮಾಹಿತಿಗೆ ಸುದ್ದಿಗಳ ಹೂರಣ,
2: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
1: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ
1: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಗುಲ್ಮೋಹರ್ನಲ್ಲಿ ಇನ್ನೀಗ ಮುಡಿ ಬರ್ತಾ ಇದೆ ಲಂಡನ್ ಡ್ರೀಮ್ಸ್ ಚಿತ್ರದಿಂದ ಇದ್ದ ಕೆಲವು ಹಾಡುಗಳು. ಅಭಿಜಿತ್ ಘೋಷಾಲ್, ಫಿರೋಜ್ ಖಾನ್, ವಿಶಾಲ್ ದದ್ಲಾನಿ, ರೂಪ್ ಕುಮಾರ್ ರಾಥೋಡ್ ಹಾಗೂ ಸಂಗಡಿಗರ ಕಂಠದಲ್ಲಿ

ಲಂಡನ್ ಡ್ರೀಮ್ಸ್ ಚಿತ್ರದಿಂದ ಇದ ಕೆಲವು ಗೀತೆಗಳನ್ನ ಕೇಳ್ತಾ ಇದ್ರಿ. ಅಭಿಜಿತ್ ಘೋಷಾಲ್, ಫಿರೋಜ್ ಖಾನ್, ವಿಶಾಲ್ ದದ್ಲಾನಿ, ರೂಪ್ ಕುಮಾರ್ ರಾಥೋಡ್, ಜುಬಿನ್ ಗಾರ್ಗ್, ಮೋಹನ್ ಹಾಗೂ ಸಂಗಡಿಗರ ಕಂಠದಲ್ಲಿ ಗೀತೆಗಳು ಪ್ರಸಾರವಾದವು. ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಸಂಜೆ 5:30 ಗಿರ್ಮಿಟ್, 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಗಮನಿಸಿ, ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಸಂಜೆ 6:15. ಇನ್ನು ವಿಜ್ಞಾನದ ಮುನ್ನಡೆ ಕ್ಷಮಾ ವಿ ಅವರಿಂದ ಸಂಜೆ 6:30. ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಸಂಜೆ 6:50. ಕಿಚನ್ ಗಾರ್ಡನ್ ಕುರಿತಾಗಿ ಮಹಾಬಲೇಶ್ವರ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ನಂತರ 7:20 ಜನಪದ ಸಂಗೀತ, ತುರುವೇಕೆರೆ ತಾಲೂಕು

0: ಕುಂದಬಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ 7:45. ಇನ್ನು ರಾತ್ರಿ 8 ಗಂಟೆಗೆ ಸಿರಿಗಂಧ, 9:15ಕ್ಕೆ ರಾಜೇಶ್ವರಿ ಸಾದರ್ ಮತ್ತು ಕವಿತಾ ಸಾದರ್ ಹಾಡಿರುವ ಭಾವಗೀತೆಗಳು. ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30ಕ್ಕೆ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಸ್ವರಚಿತ ಕವನ ವಾಚನ. ನಂತರ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣವಿದೆ, ಆಧುನಿಕ ಎಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು, ಈ ಕುರಿತಾಗಿ ಭಾಷಣ ಪ್ರಸಾರವಾಗ್ತಾ ಇದೆ. ಯುವವಾಣಿ ರಾತ್ರಿ 9:30ಕ್ಕೆ. ಇನ್ನು ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಎಸ್ ಹರಿಕುಮಾರ್ ಅವರಿಂದ ವಯಲಿನ್ ವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ದೆಹಲಿ ಕೇಂದ್ರದಿಂದ ರಾತ್ರಿ 10 ಗಂಟೆಗೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30ಕ್ಕೆ ಆರಂಭ. ಈಗ ಸಮಯ 4:04. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ನಮಸ್ಕಾರ.
1: ಸಮಯ ಕೂಡ ಫಾಸ್ಟಾಗಿ ಹೋಗುತ್ತೆ ಅಂತ ಅನ್ಸಿದ್ರೆ ವಾಟ್ಸಪ್ಪಲ್ಲಿ ಸಂದೇಶ ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9408090913. ಈಗ ಮಿಕ್ಸ್ಡ್ ಮೆಲೋಡಿ ಒಂದು ಬ್ಯೂಟಿಫುಲ್ ಹಳಿ ಹಾಡಿನೊಂದಿಗೆ ಸ್ಟಾರ್ಟ್ ಮಾಡೋಣ.

ಮಿಕ್ಸ್ಡ್ ಮೆಲೋಡಿ ಕೇಳ್ತಾ ಇದ್ರೆ ಮಿಕ್ಸ್ಡ್ ಮೆಲೋಡಿಯಲ್ಲಿ ನಿಮ್ಸತಿ ಆಗಿರೋದು ನಿಮ್ಮನೆ ಮಾತು ಆರ್ಸೆ ಮನ್ಸಿನಾಯ್ತು. ನಮ್ಮಲ್ಲಿ ತುಂಬಾ ಜನ ಹೇಳ್ತೀವಿ ಈಗ ಕಾಲ ತುಂಬಾ ಫಾಸ್ಟ್ ಆಗಿದೆ, ತುಂಬಾ ಬೇಗ ಹೋಗ್ತಾ ಇದೆ ಅಂತ. ಆದ್ರೆ ಒಂದು ಸ್ಮಾಲ್ ಕರೆಕ್ಷನ್, ಕಾಲ ಫಾಸ್ಟ್ ಆಗಿಲ್ಲ, ನಿಮ್ಮ ಗಡಿಯಾರ ಕೂಡ ಸ್ಲೋ ಆಗಿಲ್ಲ ಅಥವಾ ಗಡಿಯಾರ ಫಾಸ್ಟು ಆಗಿಲ್ಲ. ಭೂಮಿಯ ರೊಟೇಷನ್ನು, ಕ್ಲಾಕು, ಕ್ಯಾಲೆಂಡರ್ ಇವೆಲ್ಲ ತನ್ನದೇ ವೇಗದಲ್ಲಿ, ತನ್ನದೇ ಸಮಯದಲ್ಲಿ, ತನ್ನದೇ ರೀತಿಯಲ್ಲಿ ಸಾಗ್ತಾ ಇದೆ. ಬದಲಾಗೋದು ನಮ್ಮ ಪರ್ಸೆಪ್ಷನ್ ಮಾತ್ರ. ಒಂದು ಉದಾಹರಣೆ ಕೊಡ್ತೀನಿ. ಒಂದು ಬೋರಿಂಗ್ ಮೀಟಿಂಗ್ನಲ್ಲಿ ನೀವು ಕೂತ್ಕೊಂಡಿದ್ದೀರಾ, ಗಡಿಯಾರ ನೋಡ್ತೀರಾ, ಇನ್ನೂ 5 ನಿಮಿಷ ಮಾತ್ರ ಆಗಿದೆ. ಅಯ್ಯೋ 5 ನಿಮಿಷನ ಅಷ್ಟೇನಾ ಆಗಿರೋದಿನ್ನ ಅಂತ ಫೀಲ್ ಆಗುತ್ತೆ. ಆದರೆ ಅದೇ 5 ನಿಮಿಷ ನಿಮ್ಮ ಫೇವ್ರೇಟ್ ಫ್ರೆಂಡ್ ಜೊತೆ ಕಾಫಿ ಕುಡಿತಾ ಮಾತಾಡ್ತಾ ಇದ್ರೆ, ಅಯ್ಯೋ ಇಷ್ಟು ಬೇಗ 5 ನಿಮಿಷ ಆಗೋಯ್ತಾ ಅಂತ ಅನ್ಸುತ್ತೆ. ಅಂದರೆ ಒಂದೇ 5 ನಿಮಿಷ ಎಕ್ಸ್ಪೀರಿಯನ್ಸ್ ಮಾತ್ರ ಬೇರೆ ಬೇರೆ. ಸೈಕಾಲಜಿ ರಿಸರ್ಚ್ ಕೂಡ ನಮ್ಮ ಅಟೆನ್ಷನ್, ಎಮೋಷನ್ ಮತ್ತು ಮೆಮೊರಿಗಳು ಸಮಯದ ಅನುಭವದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳುತ್ತೆ. ಇಲ್ಲಿ ಒಂದು ಮುಖ್ಯವಾದ ಟೇಕವ್ ಇದೆ, ಏನು, ಸಮಯ ವೇಗವಾಗಿದೆ ಅನ್ನೋದು ಯಾವಾಗಲೂ ನಮ್ಮ ಗಡಿಯಾರದ ಬಗ್ಗೆ ಹೇಳುವಂಥ ಮಾತಲ್ಲ, ಅದು ನಮ್ಮ ಅನುಭವದ ಬಗ್ಗೆ ಹೇಳುವಂಥ ಮಾತು ಕೂಡ ಹೌದು. ಅದಕ್ಕೆ ಒಂದಿನ ತುಂಬಾ ಲಾಂಗ್ ಅನ್ನಿಸ್ಬಹುದು, ಆದರೆ ಇನ್ನೊಂದಿನ ಬಿಟ್ಟು ಯೋಚನೆ ಮಾಡಿದಾಗ ಅದು ಯಾವಾಗ ಮುಗೀತು ಅಂತ ಅನ್ನಿಸ್ಬಹುದು. ಅಂದರೆ ಸಮಯನ ನಾವು 2 ರೀತಿಯಲ್ಲಿ ಅನುಭವಿಸಬಹುದು. ಅದು ನಡೀತಾ ಇರಬೇಕಾದ್ರೆ ಒಂದು ರೀತಿ, ಅದನ್ನು ನೆನಪಿಸ್ಕೋಬೇಕಾದ್ರೆ ಒಂದು ರೀತಿ. ಈ ಡಿಫ್ರೆನ್ಸೇ ಇವತ್ತಿನ ವಿಷಯದ ಕೀ ಟೇಕ್. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM. ನಿಮಗೂ ಹೀಗೆ ಅನಿಸುತ್ತ, ದೊಡ್ಡವರಾಗ್ತಿದ್ದ ಹಾಗೆ ಸಮಯ ಫಾಸ್ಟಾಗಿ ಹೋಗುತ್ತೆ ಅಂತ? ಈಗೊಂದು ಬ್ಯೂಟಿಫುಲ್ ಗಝಲ್ ನಿಮಗೋಸ್ಕರ.

ಮ್ಯಾಕ್ಸಿಮಲ್ ಅವ್ರಿಗೆ ಲೀಸ್ ಆಗ್ತಾ ಇದೀವಿ. ಒಂದ್ಸಲ ಚೈಲ್ಡ್ಹುಡ್ ಅನ್ನ ನೆನ್ಪು ಮಾಡ್ಕೊಳ್ಳಿ. ಮೊದಲನೇ ಸ್ಕೂಲ್ ಡೇ, ಮೊದಲನೇ ಸ್ಟೇಜ್ ಪರ್ಫಾರ್ಮೆನ್ಸು, ಮೊದಲನೇ ಸೈಕಲ್ಲು, ಮೊದಲ ಟ್ರಿಪ್, ಫಸ್ಟ್ ಟೈಮ್ ಮಾಡ್ಕೊಂಡಂತಹ ಸ್ನೇಹಿತರು, ಮೊದಲನೇ ಬಾರಿ ನೋಡಿದಂತಹ ಜಾಗ. ಪ್ರತಿ ಕೆಲವು ದಿನಗಳಿಗೊಮ್ಮೆ ಹೊಸ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಾ ಇತ್ತು. ಮಕ್ಕಳ ಜೀವನದಲ್ಲಿ ನಾವೆಲ್ಟಿ ತುಂಬಾ ಜಾಸ್ತಿ, ಅವರಿಗೆ ಜಗತ್ತಿನ ಬಹುತೇಕ ವಿಷಯಗಳು ಹೊಸತನಿಸುತ್ತೆ. ಇದರಿಂದ ಒಂದು ಇಂಟ್ರೆಸ್ಟಿಂಗ್ ಎಫೆಕ್ಟ್ ಆಗುತ್ತೆ. ಹೊಸ ಅನುಭವಗಳು ನಮ್ಮ ಮೆಮೋರಿಯಲ್ಲಿ ಹೆಚ್ಚು ಡಿಸ್ಟಿಂಕ್ಟಿವ್ ಆಗಿ ರೆಕಾರ್ಡ್ ಆಗುತ್ತೆ. ಆಮೇಲೆ ನಾವು ಆ ಕಾಲನ ಹಿಂತಿರುಗಿ ನೋಡಿದಾಗ ಹಲವಾರು ಬೇರೆ ಬೇರೆ ಘಟನೆಗಳು ನೆನಪಾಗುತ್ತೆ. ಅದಕ್ಕೆ ಚೈಲ್ಡ್ಹುಡ್ನ ಒಂದು ವರ್ಷ ನಮಗೆ ತುಂಬ ದೊಡ್ಡದು ಅಂತ ಅನಿಸ್ಬಹುದು. ಇವತ್ತು ಒಬ್ಬ ದೊಡ್ಡವರಿಗೆ ಅದು ಹೇಗನ್ಸುತ್ತೆ, ಬೆಳಗ್ಗೆ ಎದ್ದು ಅದೇ ರೊಟೀನು, ಅದೇ ಕೆಲಸ, ಅದೇ ಟ್ರಾಫಿಕ್ಕು, ಅದೇ ಮನೆ, ಅದೇ ಊಟ, ಅದೇ ಫೋನು, ಮುಂದಿದ್ದೆಲ್ಲ ಅದೇ ಪ್ಯಾಟರ್ನು. ಹೀಗಾಗಿ ಹಲವು ದಿನಗಳು ಒಂದೇ ರೀತಿಯಾಗಿ ಬೆರೆತು ಹೋಗುತ್ತೆ. ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಹೊಸ ಅನುಭವಗಳು ನೆನಪುಗಳಲ್ಲಿ ಹೆಚ್ಚಾಗಿ ಗುರುತನ್ನ ಬಿಡುತ್ತೆ. ಒಂದೇ ರುಟೀನು ಮತ್ತೆ ಮತ್ತೆ ನಡೆದ್ರೆ ದಿನಗಳು ಒಂದೇ ರೀತಿಲಿ ಬ್ಲಾಕ್ ಆಗಿ ಕಾಣಿಸುತ್ತೆ. ಅದಕ್ಕೆ ಚೈಲ್ಡ್ಹುಡ್ ಸ್ಲೋ ಆಗಿತ್ತು ಅಂತ ಹೇಳೋದು ಸಂಪೂರ್ಣವಾಗಿ ಸರಿ ಹೋಗೋದಿಲ್ಲ. ಬಹುಶಃ ಚೈಲ್ಡ್ಹುಡ್ನಲ್ಲಿ ನೆನಪಲ್ಲಿಟ್ಕೊಳ್ಳೋದಕ್ಕೆ ಒಂದಷ್ಟು ವಿಭಿನ್ನವಾದಂತಹ ಕ್ಷಣಗಳಿದ್ದವು. ಬಹಳಷ್ಟು ಸಂದೇಶಗಳು ಬಂದಿದೆ. ಯಾರ್ಯಾರು ಏನು ಹೇಳ್ತಾ ಇದ್ದಾರೆ, ನಾವು ದೊಡ್ಡವರು ಆಗ್ತಿದ್ದ ಹಾಗೆ ಸಮಯ ಫಾಸ್ಟಾಗಿ ಹೋಗುತ್ತಾ ಅನ್ನೋ ನನ್ನ ಪ್ರಶ್ನೆ. ನಿಮ್ಮ ಅನಿಸಿಕೆಯೇನು ಉತ್ತರನ ಕಳಿಸ್ಕೊಡಿ. ವಾಟ್ಸಾಪ್ ಸಂಖ್ಯೆ 9489901013 ಹಾಡಾದ್ಮೇಲೆ ನಿಮ್ಮೆಲ್ಲರೂ ಮೆಸೇಜ್ಗಳನ್ನ ಓದ್ತೀನಿ. ಕೇಳ್ತಾ ಇದ್ದಾರೆ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ, ಕಾಮನಬಿಲ್ಲು 101.3 FM. ನಾನು ನಿಮ್ಮನೆ ಮಾತು ಅರ್ಜಿ ಮಂಜುನಾಥ್.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

1.2 ಮೂರು ಎಫ್ಎಂ. ಡರ್ ಆಗ್ತಿದ್ದ ಹಾಗೆ ಟೈಮ್ ಬೇಗ ಹೋಗುತ್ತೆ ಗೊತ್ತಿಲ್ಲ. ನಾನಂತೂ ಮೈಕ್ ಮುಂದೆ ಕುತ್ಕೊಂಡಾಗಂತೂ ಟೈಮ್ ಬೇಗ ಹೋಗುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನನ್ಸುತ್ತೆ? ಅಸಿಸ್ಟೆಡ್ ಮೆಸೇಜ್ಗಳ ತವರಣ, ಯಾರ್ಯಾರೋ ಏನೇನು ಹೇಳಿದ್ದಾರೆ ನೋಡೋಣ. ಒಂಚೂರು ವಾಟ್ಸಪ್ ಕಡೆ ಬಂದು, ಎಲ್ರಿಗೂ ಒಂದೇ ಸಮಯ, ಆದರೆ ಸಮಯ ಬದಲಾಗೋದಿಲ್ಲ, ನಾವು ಮಾತ್ರ ಬದಲಾಗ್ತೀವಿ ಅಂತ ಅನುಷ್ಯ ಅವರು ಟಾಂಟ್ ಮಾಡಿ ಹೇಳ್ತಾ ಇದಾರೆ. ಯಾರಿಗೆ ಹೇಳ್ತಾ ಇದಾರೆ ದೇವರು, ನನಗೂ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಲಾಸ್ಟ್ ಒಂದು ಪಾಯಿಂಟ್ ಹೇಳಿದ್ದಾರೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ. ಸೂಪರ್ ಮೇಡಮ್ ಹಾಗೆ ನಮಸ್ಕಾರ. ಎಂದಿನಂತೆ ಇರೋದು ಸಮಯನೇ, ನಾವು ಮಾಡೋ ಕೆಲಸ ಇನ್ನೂ ಉಳ್ಕೊಂಡಿದೆ, ಸಮಯ ಇನ್ನೂ ಬೇಕು ಅಂತ ಅನ್ಸುತ್ತೆ ಅಂತ ಲತಾ ನಾಯಕ್ ಮುಂಬೈಯಿಂದ ಹೇಳ್ತಾ ಇದಾರೆ. ಕಮಿಂಗ್ ಟು ಮೈ ಪಾಯಿಂಟ್, ನಾನೇನು ಹೇಳಿದ್ದೆ ಚೈಲ್ಡ್ಹುಡ್ ಬಗ್ಗೆ ಹೇಳಿದೆ ಆಗಲೇ. ಚೈಲ್ಡ್ಹುಡ್ಡಲ್ಲಿ ಎಲ್ಲವೂ ಕೂಡ ಹೊಸದಾಗಿರುತ್ತೆ. ಶಾಲೆಗೆ ಹೋಗೋದು, ಹೊಸ ವಿಷಯ ಕಲಿಯೋದು, ಬೈಸೈಕಲ್ ಕಲಿಯೋದು, ಫ್ಯಾಮಿಲಿ ಜೊತೆ ಇರೋದು, ಹೊಸ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳೋದು. ನಮ್ಮ ಬದುಕಿನ 30% ಭಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಆಲ್ರೆಡಿ ಕಲ್ಪಿಟ್ಟಿರ್ತೀವಿ, ಮುಂದೆ ಏನೇನು ಕಲಿತೀವಿ. ಹಾಗಾಗಿ ನಾವು ದೊಡ್ಡವರಾದ ಮೇಲೆ ದ ಸೇಮ್ ಪ್ರೋಸೆಸ್, ಏನು ದಿನ ಇರಬಹುದು, ರಾತ್ರಿ ಇರಬಹುದು, ಎಲ್ಲವೂ ಕೂಡ ರಿಪೀಟ್ ಆಗುತ್ತೆ. ಸೊ ದೊಡ್ಡವರಾದ್ಮೇಲೆ ಟೈಮು ತುಂಬ ಬೇಗ ಸಾಗುತ್ತೆ ಅನಿಸುತ್ತೆ. ಚಿಕ್ಕ ವಯಸ್ಸಲ್ಲಿ ಕಲಿತಾ ಇರ್ತೀವಿ, ಸೊ ಇಟ್ ಸೀಮ್ಸ್ ವೆರಿ ಸ್ಲೋ ಅಂತ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ನಮಸ್ತೆ ಸರ್, ಸಮಯ ಫಾಸ್ಟ್ ಆಗಿ ಹೋಗುತ್ತೆ ಅನ್ನೋದು ಗ್ರಹ ನಡೀತೀನಿ ಕೇಳಿ ಅಂತ ಹೇಳ್ತಾ ಇದ್ರೆ, ನಾವು ಯಾವ್ದಾದ್ರು ಕೆಲಸದಲ್ಲಿ ಭಗ್ನರಾಗಿದ್ದಾಗ ಆಕಾಶವಾಣಿ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದಾಗ ಸಮಯ ಹೋಗೋದು ಗೊತ್ತೇ ಆಗೋದಿಲ್ಲ, ಎಷ್ಟು ಬೇಗ ಟೈಮ್ ಆಯ್ತಾ ಅಂತ ಅನ್ಸುತ್ತೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಅನೇಕ ಸಂದರ್ಭಗಳಲ್ಲಿ ಸಮಯ ಗೊತ್ತಾಗೋದಿಲ್ಲ ಅಂತಂದ್ರೆ ನಾನು ಹೇಳಿದಲ್ವಾ ಈಗಷ್ಟೇ, ನನಗೆ ಮೈಕ್ ಮುಂದೆ ಕುತ್ಕೊಂಡಾಗ ಟೈಮ್ ಎಷ್ಟು ಬೇಗ ಹೋಯ್ತು ಅಂತ ಅನ್ಸುತ್ತೆ. ನಿಮ್ಗೇನಿಸುತ್ತೆ, ದೊಡ್ಡವ್ರು ಆಗ್ತಿದ್ದ ಹಾಗೆ ಟೈಮ್ ಬೇಗ ಸಾಗುತ್ತೆ ಅನ್ಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವಾಟ್ಸ್ಆಪ್ ಅಲ್ಲಿ ಕಳ್ಸಿಕೊಡಿ. ವಾಟ್ಸ್ಆಪ್ ನಂಬರ್ 9480091013. ಸ್ಟೇಷನ್ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ.

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ದೊಡ್ಡರಾದ್ಮೇಲೆ ದೊಡ್ಡರಾಗ್ತಿದ್ದ ಹಾಗೆ ಟೈಮು ಬೇಗ ಸಾಗತ್ತಾ ಅಂತ ನಾನು ಕೇಳ್ತಾ ಇದ್ದೆ. ಸದ್ಯಕ್ಕೆ ಟೈಮು 4:33. ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು

0: ಎಷ್ಟೋ ಬಾರಿ ಸ್ಪೆಷಲಿ ಟೀನೇಜ್ ಅಲ್ಲಿ ಇದ್ದಾಗ ನಮ್ಗೆ ಒಂದು ವರ್ಷ ಎಷ್ಟು ಬೇಗ ಹೋಯ್ತು ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಆದ್ರೆ 50 ವರ್ಷ ಆಗಿರುವಂತಹ ವ್ಯಕ್ತಿಗೆ ಅವರು ಬದುಕಿನ ಅರ್ಧ ವಯಸ್ಸನ್ನ ನೋಡ್ಬಿಟ್ಟಿರ್ತಾರೆ. ಅದು ಒಂದು ದೊಡ್ಡ ಸಮಯದ ಅನುಭವ ಆಗಿರುತ್ತೆ. ಅದೇ ಟೀನೇಜರ್ಗೆ ಒಂದು ವರ್ಷ ಅಯ್ಯೋ ಎಷ್ಟು ಬೇಗ ಹೋಯ್ತು ಅನ್ಸುತ್ತೆ, ಅದೇ 50 ವರ್ಷ ಬದುಕಿರುವಂತಹ ವ್ಯಕ್ತಿಗೆ ಅದೀಗಾಗಲೇ ದೊಡ್ಡ ಸಮಯದ ಒಂದು ಸಣ್ಣ ಭಾಗ ಅನ್ನೋದು ಅರ್ಥ ಆಗಿರುತ್ತೆ. ಇದನ್ನ ಟೈಮ್ ಪರ್ಸೆಪ್ಷನ್ ಬಗ್ಗೆ ಚರ್ಚೆ ಮಾಡುವಾಗ ಕೆಲವರು ಪ್ರಪೋರ್ಷನ್ ಅಥವಾ ರೇಷಿಯೋ ಎಕ್ಸ್ಪ್ಲನೇಷನ್ ಮೂಲಕ ವಿವರಿಸ್ತಾರೆ. ಅಂದ್ರೆ ಒಂದೇ ವರ್ಷ ಬೇರೆ ಬೇರೆ ವಯಸ್ಸಲ್ಲಿ ನಮ್ಮ ಒಟ್ಟು ಜೀವನದ ಜೊತೆಗೆ ಹೋಲಿಸಿದಾಗ ಬೇರೆ ಬೇರೆ ಪ್ರಪೋರ್ಷನ್ ಆಗುತ್ತೆ. ಆದ್ರೆ ಒಂದು ಪಾಸಿಬಲ್ ಎಕ್ಸ್ಪ್ಲನೇಷನ್ ಮಾತ್ರ, ಇದು ಇದೊಂದೇ ಕಾರಣ ಅಂತ ಹೇಳಲ್ಲ. ನಮ್ಮ ರುಟೀನು, ನಾವೆಲ್ಟಿ, ಅಟೆನ್ಷನ್, ಮೆಮೊರಿ ಇವೆಲ್ಲವೂ ಕೂಡ ಟೈಮ್ ಪರ್ಸೆಪ್ಷನ್ ಅಲ್ಲಿ ಪಾತ್ರ ವಹಿಸುತ್ತೆ. ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಏನು ಅಂದ್ರೆ, ನಾವು ಯಾವ್ದಾದ್ರೂ ಒಂದು ಸಿಂಪಲ್ ಫಾರ್ಮುಲಾ ಹಿಡ್ಕೊಂಡು ವಯಸ್ ಜಾಸ್ತಿ ಆದ್ರೆ ಸಮಯ ಫಾಸ್ಟ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಮಾನವನ ಟೈಮ್ ಪರ್ಸೆಪ್ಷನ್ ಅನ್ನೋದು ತುಂಬಾನೇ ಕಾಂಪ್ಲಿಕೇಟೆಡ್. ಅದೇ ಕಾರಣಕ್ಕೆ ಒಂದಿನ ನಮ್ಗೆ ಸ್ಲೋ ಅನ್ಸುತ್ತೆ, ಇನ್ನೊಂದಿನ ನಮ್ಗೆ ಶಾರ್ಟ್ ಅನ್ಸುತ್ತೆ. ಹಾಗಾಗಿ ಟೈಮ್ ಪರ್ಸೆಪ್ಷನ್, ಸಮಯ ಬೇಗ ಹೋಗುತ್ತೆ ಅಂತ ಅನ್ಸೋದಕ್ಕೆ ಒಂದೇ ಒಂದು ಕಾರಣ ಅಲ್ಲ, ಈಜ್ ಫ್ಯಾಕ್ಟರ್ ಕೂಡ ಆಗಬಹುದು. ನಮ್ಮ ಜೀವನದ ರುಟೀನ್ ಆಗಬಹುದು, ಹೊಸ ಅನುಭವಗಳು, ಅಟೆನ್ಷನ್ನು, ಎಮೋಷನ್ನು, ಮೆಮೊರಿ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಸಮಯ ಅದ್ರ ಪಾಡಿಗೆ ಅದು ಹೇಗೆ ಹೋಗಬೇಕು ಹಾಗೆ ಹೋಗ್ತಾ ಇರುತ್ತೆ. ನಮಗದು ಫಾಸ್ಟ್ ಆ ಸ್ಲೋ ಅಂತ ಅನ್ಸುತ್ತೆ. ನಿಮ್ಗೇನಿಸುತ್ತೆ? ಒಂದಷ್ಟು ಸಂದೇಶಗಳಿದೆ, ಸಂದೇಶ ಬಂದಿದೆ, ಓದ್ತೀನಿ ಆ ಸಂದೇಶಗಳನ್ನ ಈ ಎರಡು ಹಾಡುಗಳಾದ್ಮೇಲೆ. ಕೇಳ್ತಾರಿ ಎಫ್ಎಂ ರೇನ್ಬೋ.
1: ಬತ್ತ ತೊಡುಕೈಗೆ ಮಣಿ ಮುಳೆ ತೀತ ಮದಿಗೋದಣ್ಣ.

0: ಆಗ್ಲೇ ಹೇಳ್ದಾಗೆ ಸಮಯ ದೊಡ್ಡವರಾಗ್ತಿದ್ದಾಗ ಬೇಗ ಹೋಗುತ್ತೆ ಅಂತ ಅನ್ಸುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಮೈಕ್ ಮುಂದೆ ಕೂತ್ಕೊಂಡಾಗ ಮಾತ್ರ ಸಮಯ ತುಂಬಾ ಬೇಗ ಹೋಗುತ್ತೆ ಅಂತ ಅನ್ಸುತ್ತೆ. ಸಮಯ ಆಗ್ತಾ ಇದೆ 4:55. ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ನನ್ನ ಕಳ್ಸ್ಕೊಡೋದಕ್ಕೆ ಸಚಿನ್ ಅವರು ಬಂದಿದ್ದಾರೆ.
1: ಹೋಗ್ತಾ ಇದೆ
0: ಸಮಯ ಏನು ಮಾಡಕ್ಕಾಗಲ್ಲ. ಕಾಲವನ್ನು ತಡೆಯೋರು ಯಾರು ಇಲ್ಲ ಅಂತ ಹೇಳ್ತಾರಲ್ಲ
1: ಹಾಗೆ ಸಮಯ ಅದೇನೋ ಗೊತ್ತಿಲ್ಲ. ಹಿಂಗ್ ಕುತ್ಕೊಂಡ ಹಿಂಗ್ ಕಣ್ಣು ಮುಚ್ಚಿ ಕಣ್ಣು ಬೀಳಷ್ಟೊತ್ತಿಗೆ ಚೇಂಜ್ ಆಗ್ಬಿಟ್ಟಿರುತ್ತೆ, ಬದಲಾವಣೆ ಆಗ್ಬಿಟ್ಟಿರುತ್ತೆ. ಅದೇ ಬದಲಾವಣೆ ಜಗದ ನಿಯಮ ಅಲ್ವಾ?
0: ಸಚಿನ್ ನಿಮ್ಗೆ ಒಂದು ಪ್ರಶ್ನೆ ಇದೆ.
1: ಹೇಳು.
0: ದೊಡ್ಡವರಾಗ್ತಿದ್ದ ಹಾಗೆ ಸಮಯ ಬೇಗ ಹೋಗುತ್ತೆ ಅಂತ ಅನ್ಸುತ್ತೆ, ನಿಮ್ಗೂ ಹಾಗೆ ಅನ್ಸುತ್ತಾ?
1: ಇಲ್ಲ ಖಂಡಿತವಾಗ್ಲು. ಯಾಕ ಗೊತ್ತಾ? ಜವಾಬ್ದಾರಿಗಳು ಜಾಸ್ತಿ
0: ಆಗ್ತಾವಲ್ಲ,
1: ಅದಕ್ಕೋಸ್ಕರ ಸಣ್ಣವರಿದ್ದಾಗ ಏ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸ್ಕೂಲ್ಗೆ ಹೋಗು, ಮನೆಗೆ ಬಾ, ಆಟ ಆಡು, ಊಟ ಮಾಡು, ಪಾಠ ಕೇಳಿಸ್ಕೋ, ಮಲ್ಕೋ, ಮುಗಿದೋಯ್ತು, ಇಷ್ಟೇ ಕೆಲಸ ಇರ್ತಿತ್ತು. ಅದು ದೊಡ್ಡವರಾದ್ಮೇಲೆ ಅದು ಇದು ಎಲ್ಲಾ ಜವಾಬ್ದಾರಿಗಳು ಬರುತ್ತಲ್ಲ, ಸಮಯ ಸಾಕಾಗಲ್ಲ ಅಂತ ಅನ್ಸ್ಬಿಡುತ್ತೆ.
0: ಬದುಕಿನ ಒಂದಷ್ಟು ಘಟನೆಗಳು ರುಟೀನ್ ಆಗಿ ರಿಪೀಟ್ ಆಗ್ತಾ ಇರುತ್ತೆ. ಸೊ ಏನು ಒಂದ್ಸಲ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಅನ್ಸುತ್ತೆ,
1: ನಾಳೆ ನಡೆಯುತ್ತೆ, ನಾಳೆ ನಡೆಯೋದು, ನಾಡಿದ್ದು ನಡೆಯುತ್ತೆ ಅನ್ನೋ ತರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಸಮಯ ಹೋಗೋದು ಗೊತ್ತಾಗಲ್ಲ.
0: ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆಗ್ಲೇ ಹೇಳ್ದಾಗೆ ಬದುಕಿನ ಘಟನೆಗಳ ಮೇಲೆ ಮತ್ತೆ ನಮ್ಮ ಪರ್ಸೆಪ್ಷನ್ ಮೇಲೆ ಸಮಯ ಬೇಗ ಹೋಗುತ್ತಾ ಅಥವಾ ನಿಧಾನಕ್ಕೆ ಹೋಗುತ್ತಾ ಅಂತ ನಮ್ಗೆ ಅನ್ಸುತ್ತೆ. ಈಗ ನಾನು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೊರಡುವಂತಹ ಸಮಯ. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡ್ಬೇಕು? ನೀವನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಇದುವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರಿಯ ಶ್ರೋತೃಬಾಂಧವರು ಎಲ್ಲ ಶುಭ ಸಂಜೆಯ ಆತ್ಮೀಯ ನಮಸ್ಕಾರಗಳು. ಸಮಯ ಈಗ ಸಂಜೆಯ 5:30.
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
17: ಆಕಾಶವಾಣಿ
5: ಆಕಾಶವಾಣಿ
7: ಆಕಾಶವಾಣಿ
9: ಆಕಾಶವಾಣಿ
16: ಆಕಾಶವಾಣಿ
5: ಆಕಾಶವಾಣಿ
1: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಶಯಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
0: ಕೇಳುಗರೆ, ಇಂದು ಸಂಜೆ 5:30 ನಮ್ಮ ನಿಲಯದಿಂದ ಜ್ಞಾನವಾಣಿ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703400 ಅಥವಾ 2703350. ಎಸ್ಟಿಡಿ ಸಂಖ್ಯೆ 08352.
7: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
5: ಹಲೋ ಸಾಗರ್, ಕಂಗ್ರಾಚ್ಯುಲೇಷನ್ ಪಾ, ಏನು ಪ್ರಮೋಷನ್ ಆಯಿತು, ಇನ್ನೇನು ದುಡ್ಡು ಎಣಿಸೋದು ಎಣಿಸು.
18: ಏ ಥ್ಯಾಂಕ್ ಯು ರೀ, ಥ್ಯಾಂಕ್ಸ್. ಏನು ಮಾಡೋದು, ಎಷ್ಟು ದುಡ್ಡಿದ್ರೆ ಏನು ನಮಗೆ ಸಾಲಂಗೇ ಇಲ್ಲ ರೀ.
5: ಏ ಹಂಗೆ ಯಾಕತ್ತೀರಿ, ನಮ್ಮ ಪಗಾರ ಕಡಿಮೆ ನಾವು ಅನ್ಬೇಕು ಅದನ್ನು, ನೀವ್ಯಾಕೆ ಅಂತೀರಿ?
18: ಏ ಪ್ರಮೋಷನ್ ಆಯಿತು, ಪೇಮೆಂಟು ಜಾಸ್ತಿ ಆಯ್ತು ಕರೆ, ಅದರಿಂದ ಖರ್ಚುಗಳು ಹೆಚ್ಚಾದಲ್ಲ.
5: ಖರ್ಚು ಹೆಚ್ಚಾಗ್ಯಾವ ಅಂದ್ರೂ ನಿಮ್ಮ ಪಗಾರ ಜಾಸ್ತಿ ಅದಲ್ಲ, ಎಷ್ಟು ಖರ್ಚಿನಕ್ಕಿಂತ ಹೆಚ್ಚಿಗೆ ಬರ್ತೈತಿ, ನಿಮಗೆ ಉಳಿತದೆ. ನಮ್ಮಂಥವ್ರು ಅಳಬೇಕು
18: ಇಲ್ರಿ?
5: ಉಪ್ಪಿನವ್ರು ಅಳ್ತಾರೆ ಅಂದರೆ ತೆಂಗಿನವರು ಅಳೋದೆ?
18: ಏ ಹಂಗಿಲ್ರಿ, ಅದು ಈಗ ನಾವು ಪೇಮೆಂಟ್ ಜಾಸ್ತಿ ಆದಂಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಯಾವಲ್ಲ, ಅದರಿಂದ ಏನು ಉಳಿತಾನೆ ಇಲ್ಲ.
5: ಅದು ಎಷ್ಟು ಪಗಾರ ಬಂದದೆ ಅಂದರು ಹಿಂಗೆ ಮಾತಾಡ್ತೀರಿ? ನಮ್ಮಂಥವ್ರು ಅದನ್ನು ಮಾತಾಡಬೇಕು, ಪಗಾರ ಕಮ್ಮಿ ಇದ್ದವರು. ಯಾಕ್ರಿ ಬರ್ತಿ ಮೇಡಮ್ ಅವ್ರ ಬರೋಬರಿ ಇಲ್ರಿ ನಾ ಹೇಳೋದು?
19: ಹೌದು ಬಿಡ್ರಿ ಸಿದ್ದು ಸರ ಮತ್ತು ಸಾಗರ್ ಸರ್, ನೀವು ಮಾತಾಡೋದು ನಾನು ಕೇಳ್ಕೋತ ಪೈಲ್ ಬರ್ಕೊಳಕತ್ತೀನಿ. ಇಲ್ಲಿ ನೋಡಿದ್ರೆ ನಮ್ಕ ಕಡಿಮೆ ಐತಿ ಮುತ್ತುರಾಜನ್ ಪಗಾರ, ಅದು ಹೆಂಗ್ರೆ ಸೇವ್ ಮಾಡ್ತಾನ, ಹೆಂಗ್ ಉಳಿಸ್ತಾನ, ಒಟ್ಟ ಗೊತ್ತಾಗಲಾಗೈತಿ.
5: ಹೌದು ನೋಡ್ರಿ ಸಾಗರ್, ಅವ್ನ

0: ಪಗಾರ್ ನಮ್ಕ ಕಮ್ಮಿ ಐತಿ ಅಂದ್ರೂ ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡ್ತಾನೆ ನೋಡ್ರಿ ಅವ್ನು, ನಮ್ಗಿಂತಲೂ ಹೆಚ್ಚು ಕೈಯಾಗ ರಾಕಿರ್ತಾವ, ಒಳ್ಳೆ ಒಳ್ಳೆ ಆಸ್ತಿನೂ ಮಾಡ್ಯಾನ, ಮತ್ತು ಹೆಂಗೆ ಮಾಡ್ತಾನೋ ಏನೋ.
1: ಅದು ಅವನ್ನ ಯಾವ ಥರ ಇದು ಮಾಡ್ಕೊತಾನೋ ಗೊತ್ತಾಗೋಲ್ಲಾಗೈತ್ರಿ. ನಾವು ಅಷ್ಟು ತಿಂಗಳ ಮಂತ್ಲಿ ನಮಗೆ ಎಷ್ಟು ಸ್ಯಾಲ್ರಿ ಬರ್ತೈತೆ ಅಂದ್ರೂ ಅದ್ರೊಳಗೆ ನಾನು ಉಳಿತಾಯ ಮಾಡೋಕ್ಕಾಗಲ್ದು. ಅದ್ರ ಸಂಬಂಧ ಅವನಿಗೆ ಕಡೆನ ಸಲಹೆ ತೊಗೊಳ್ಳಿ, ಏನು ಅನ್ಸತೈತೆ
0: ಏ
1: ನನಗೆ
0: ಕೇಳೋನಲ್ರಿ,
1: ಅದ್ರಾಗ ಏನದ
0: ಜ್ಞಾನ ಎಲ್ಲಿಂದ ಬಂದ್ರಿ ಏನು? ಬರ್ರಿ ಹೋಗೋನು.
1: ಬರ್ರಿ ನಡ್ರಿ ಕೇಳೋಣ ಅವ್ರನ್ನ.
2: ಮುತ್ತುರಾಜ.
0: ಮುತ್ತುರಾಜ
2: ಓ ಮುತ್ತುರಾಜ,
0: ಮುತ್ತುರಾಜ ಬರ್ರಿ. ನಮಸ್ಕಾರ ಸರ್. ಏನ್ರಿ ಮೂರು ಮಂದಿ ಈ ಕಡೆ ಬಂದಿರಿ, ನಾನೇ ನಿಮ್ಮ ಕಡೆ ಬರಬೇಕು, ನೀವು ನನ್ನ ಕಡೆ ಬಂದಿರಿ?
1: ಇಲ್ಲಪ್ಪ
2: ನಮಸ್ಕಾರ ರೀ
1: ನಮಗೆ ಈಗ ಕೆಲಸ ಆಗ್ಬೇಕಲ್ಲ, ಅದ್ ನಾವು ನಿಮ್ಮ ಕಡೆನ
0: ಏ
1: ಬರಬೇಕಾಗೈತಿ ಈಗ.
0: ಸರ, ನನ್ನಿಂದ ಏನು ಕೆಲಸ ಬೇಕ್ರಿ ನಿಮಗೆ?
2: ಯಾರ ಕಡೆ ಬಂದ್ರೆ ಏನೈತಿ ಬಿಡ್ರಿ ಮುತ್ತುರಾಜ್ ಅವ್ರ, ಮಲ್ ಕುಂದ್ರ ಕುಂದ್ರಿ.
0: ಬರ್ರಿ ಬರ್ರಿ ಕೊಡ್ರಿ ಕೊಡ್ರಿ. ಏನಿಲ್ಲಪ್ಪ ಮುತ್ತುರಾಜ, ಈಗ ನೋಡು ನಮ್ಕ ಪಗಾರ ಇವ್ರ ಸಾಗರಿಗೆ ಹೆಚ್ಚೈತಿ.
1: ಯಾವ್ದು ಅವ್ರ ಸರ್ ಅದಾರೆ
0: ನಿಮ್ಗಿಂತಲೂ ನಮ್ಮ ಇಬ್ಬರಿಗೂ ಹೆಚ್ಚೇ ಐತಿ. ಆದರೂ ಕೂಡ ನಮ್ಗೆ ಕಾಸ್ಟ್ ತಪ್ಪಿದ್ದಲ್ಲ, ನಮ್ಮ ಕೈಯಾಗ ಏನು ಮಾಡಿದ್ರು ರಾಕ ನಿಲ್ಲೋಲ್ಲು. ಇವರು ಸರ್ ಪ್ರಮೋಷನ್ ಆಗ್ಯದ, ಪಗಾರ ಹೆಚ್ಚಾಗ್ಯದ ಅಂದ್ರೂ ಅವರು ಇದೇ ಹೇಳ್ತಾರೆ ನಮ್ಕ ಪಗಾರ ಹೆಚ್ಚದ ಅಂದರು. ನಿಂದು ನಮ್ಕ ಪಗಾರ ಕಮ್ ಐತಿ, ಆದರೂ ನಮ್ಕ ಚಲೋ ಹೆಂಗೆ ಮ್ಯಾನೇಜ್ ಮಾಡಿದಿ, ನಮ್ಕ ಆಸ್ತಿ ಹೆಚ್ಚು ಮಾಡ್ಲಿಕ್ಕತ್ತಿದಿ, ಎಲ್ಲ ಒಂದು ರೀತಿ ನಮ್ಮಂಗೆ ಟೆನ್ಷನ್ದಾಗ ಇರುವುದಿಲ್ಲ. ನೀನು ಯಾವ ರೀತಿ ಮ್ಯಾನೇಜ್ ಮಾಡ್ತಿ ನಮ್ಗಿಟ್ಟು ಹೇಳಲ್ಲ, ನಾವಿಟ್ಟು
1: ಮುತ್ತುರಾಜ
0: ಕಲಿತೀವಿ.
1: ಅವ್ರ ಅದು ಹೆಂಗಾಗೈತೆ ಅಂದ್ರೆ ನಂದು ಈಗ ಮಂತ್ಲಿ ಸ್ಯಾಲ್ರಿ ಹಾಕತ್ಲ, ಸ್ಯಾಲ್ರಿ ಆಗೋಣ ನಾ ಇಷ್ಟು ಉಳಿತಾಯ ಮಾಡ್ಬೇಕನ್ನು ಅನ್ಕೊಂಡಿರ್ತೀನಿ ಕರೆ, ಆದ್ರೆ ಒಂದು ಉಳಿತಾಯ ಮಾಡೋಕ್ಕಾಗಲ್ಲ. ಇನ್ನು ಒಂದೊಂದು ಟೈಮ್ದಾಗ ಸಿದ್ದು ಸರ್ ಅಂತ ಅಮೌಂಟ್ ಇಸ್ಕೋತೀನ.
2: ಅದು ಬಿಡ್ರಿ ಮುತ್ತುರಾಜ್ ಅವ್ರ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮತ್ತು ಹೊಲದು ಎಲ್ಲ ಬೆಳೆ ಕಾಳು ಬರ್ತೈತಿ ಅಂದರೂ ಒಟ್ಟು ಇಡಾಗಲ್ಲ ರೊಕ್ಕರಿ. ಅದಕ್ಕೆ ತಲೆ ಚಿಟ್ಟ ಹಿಡ್ದಿತ್ತ, ಇವರು ಇಬ್ಬರು ಹೆಂಗೋ ಮಾತಾಡಕತ್ತಿದ್ರು ಸಾಗರ್ ಸರ್ ಮತ್ತು ಸಿದ್ದು ಸರ್, ಅದಕ್ಕೆ ಬಂದೇವು ನೋಡ್ರಿ.
0: ಅಲ್ಲ ಸರ್, ಈಗ ನೀವೆಲ್ಲ ದೊಡ್ಡ ದೊಡ್ಡವ್ರು ಇದೀರಿ, ನಾವೆಲ್ಲ ಸಣ್ಣ ಪಗಾರದವ್ರಿ, ನಾವು ಒಂದು ಸ್ವಲ್ಪ ಉಳಿತಾಯ ಮಾಡ್ತೀವಿ ಅಷ್ಟೇ. ಈಗ ನೀವು ಉಳಿತಾಯ ಅಂತ ಏನೇನು ಮಾಡ್ತೀರಿ ಭಾರತಿ ಮೇಡಮ್ ಅವ್ರು? ಏನು ಮಾಡ್ತೀರಿ ನೀವು?
2: ನಾನು ನೋಡ್ರಿ ಮುತ್ತುರಾಜ್ ಅವರು ಕರೆಕ್ಟ್ ವಿಷಯ ಕೇಳಿದ್ರು ನೋಡ್ರಿ. ನಾ ರೀ ಒಂದಿಟ್ಟು ಹುಡುಗರು ಸಾಲಿ ಸಮದ ಇರ್ತಾವೆ, ಕೈಯಾಗ ರೊಕ್ಕ ಇರಲಿ ಅಂತೇಳಿ ಉಪ್ಪಿನ ಬರಣ್ಯಾಗ ಮತ್ತು ಸಕ್ಕರೆ ಡಬ್ಬ್ಯಾಗ ಮತ್ತು ಒಂದು ಗಡಿಗೆ ಮಾಡೀನಿ, ಅದರ ದಿನ 100 ರೂಪಾಯಿ ಹಾಕ್ತೀನಿ ರೀ. ಅದು ಅಟ್ಟೆ ಅಲ್ಲದೆ ಮತ್ತು ಮನ್ಯಾಗ ನಿಂತ್ರೆ ಸಾಲಂಗಿಲ್ಲ, ಕೈಯಾಗ ರೊಕ್ಕ ಉಳಿಯಂಗಿಲ್ಲ ಅಂತೇಳಿ ಆ ಶೇಖವನ ಹತ್ರ ಕೊಟ್ಟಿರ್ತೀನಿ ರೀ. ಆವಾಗ ಹೋಗಿ ಇಸ್ಕೊಂಬಂದು ಖರ್ಚು ಮಾಡ್ತಿರ್ತೀನಿ ರೀ, ಅಂದರೂ ರೊಕ್ಕ ಉಳಿಯಂಗಿಲ್ಲ ರೀ.
0: ಚಲೋ ಮಾಡ್ತೀರಿ, ಮತ್ತೆ ಉಳಿಬೇಕಾದ್ದೆ ನಿಂಬಲ್ಲಿ. ಸರ್ ನೀವೇನು ಮಾಡ್ತೀರಿ?
1: ನಾವು ಉಳಿತಾಯ ಅಂತೇಳಿ ಯಾವುದೂ ಇಲ್ಲರಿ, ನಾನಂತೆಕ್ಕೆ ಇಟ್ಕೊಂಡಿರ್ತೀನಿ ನಾನು, ಆದರೂ ಉಳಿಯಂಗಿಲ್ಲ ನಂತೆ.
0: ಹಾಂ ಹಾಂ ಹಾಂ ಸಿದ್ದು ಸರ್ ನಿಮ್ದು ರೀ? ನಂದು ಏನು ಕೇಳ್ತೀರಿ ಓ ಮುತ್ತುರಾಜ, ನಂದು ಇನ್ನೂ ಪಗಾರ ಬರೋದ್ರಾಗ ಏನಂದು ಅಷ್ಟು ಸಾಲ ಆಗಿ ಕೂತಿರ್ತದೆ. ಪಗಾರ ಬಂದ ಕೂಡಲೇ ಎಲ್ಲರಿಗೆ ಅದು ಹರಿದು ಹಂಚೋದ್ರಾಗ ನಂದು ಆಗಿ ಹೋಗ್ತದೆ.
1: ಓಹೋ, ಮತ್ತು ಇಡೀ ದಿನ ನನ್ನ ಜೋಡಿನೇ ಇದ್ದೀರಿ, ಮತ್ತು ಇವಾಗ ಈಸ್ಟ್ ಲೇಟಾಗಿ ಬಂದಿರಲ್ರಿ. ನೋಡ್ರಿ ರೊಕ್ಕದ ಹೆಂಗದ ಅಂದ್ರಿ ಸರ, ರೊಕ್ಕ ನಾವು ಗಳಿಸೋದಕ್ಕಿಂತ ಉಳಿಸೋದು ಭಾಳ ಮುಖ್ಯ ಅದ ರೀ.
0: ಅದು ಹೆಂಗೆ ರೀ?
1: ಈಗ ನೋಡ್ರಿ ಭಾರತಿ ಮೇಡಮ್ ಅವ್ರು ಹೇಳಿದ್ರು, ಅವ್ರೇನು ಮಾಡಿದ್ರು, ಡೆಬ್ಯಾಗ ಇಡ್ತೀನಿ, ಬರಣ್ಯಾಗ ಇಡ್ತೀನಿ, ಅಕ್ಕಿನ ಬಲ್ ಕೊಡ್ತೀನಿ, ಇಕ್ಕಿನ ಬಲ್ ಕೊಡ್ತೀನಿ ಅಂತ ಕೊಟ್ರೆ ರೊಕ್ಕನ ಗಳಿಸೋದು ಎಷ್ಟು ಇಂಪಾರ್ಟೆಂಟು ಅದನ್ನು ಬೆಳೆಸೋದು ಭಾಳ ಇಂಪಾರ್ಟೆಂಟ್ ಆದ್ರಿ.
0: ಓಹೋ,
1: ಹೀಗಾಗಿ ನಾವು ರೊಕ್ಕ ಉಳಿದಿದ್ದ ರೊಕ್ಕನ ಉಳಿತಾಯ ಮಾಡ್ಬೇಕು, ಮೊದಲು ಉಳಿತಾಯ ಮಾಡಿ ಅದನ್ನು ಇನ್ವೆಸ್ಟ್ ಮಾಡ್ಬೇಕು ರೀ.
2: ಅದೇ ರೀ ಅಲ್ಲಿಗೆ ಬಂದೇವು ನಾವು, ಹೇಳ್ರಿ ಹೇಳ್ರಿ ಹೆಂಗ್
0: ಅಲ್ಲ ಉಳಿತಾಯ ಮಾಡೋದು ಎಲ್ಲಿ, ನಮ್ಮ ಖರ್ಚಿಗೆ ಸಾಲದ ಪಗಾರ.
1: ಈಗ ನೋಡ್ರಿ ನಮ್ಮ ಪಗಾರನಾಗ ಏನು ಮಾಡ್ಬೇಕು, ನಾವೇ ಒಂದು ರೂಲ್ಸ್ ಹಾಕೋಬೇಕು ರೀ, 50-30-20 ಅಂತೇಳಿ. 50 ಅಂತಂದ್ರೆ ನಾವು ಬಂದ ಪಗಾರನಾಗ ಒಂದು 50% ತೆಗೆದು ಬಿಡ್ಬೇಕು. ಎದಕ್ಕೆ ತೆಗಿಬೇಕು ಅಂತಂದ್ರೆ ನಮ್ಮ ಮನೆ ಬಾಡಿಗೆ ಅಂತಿರ್ತಾವ, ಕರೆಂಟ್ ಬಿಲ್ ಅಂತಿರ್ತಾವ, ಹುಡುಗರ ಖರ್ಚು ಅಂತಿರ್ತಾವ, ಕಾಯಿಪಲ್ಲೆ ಅದು ಇದು ಅಂತಿರ್ತದಲ್ಲ, 50% ತೆಗೆದು ಬಿಡ್ಬೇಕ್ರಿ. ಅದಕ್ಕೆ ಇನ್ನು 30% ಏನು ಮಾಡ್ಬೇಕ್ರಿ, ಮತ್ತು ನಮ್ಮ ತಿಂಗಳಿಗೆ ಒಮ್ಮೆ ಖರ್ಚು ಬರ್ತಾವಲ್ಲ, ಹಬ್ಬ ಹರಿದಿನ ಬಟ್ಟೆ ತೊಗೊಳೋದಾಗಿರ್ಬೋದು, ಹುಡುಗರಿಗೆ ಬಟ್ಟೆ ಕೊಡಿಸೋದಾಗಿರ್ಬೋದು, ಇಂಥದ್ದು ಖರ್ಚು ಮಾಡ್ಬೇಕು. ಅದು ಅದಕ್ಕಂತ ಇಡ್ಬೇಕು. ಇನ್ನು 20% ಪ್ಯೂರ್ ಉಳಿತಾಯ ಆಗ್ಬೇಕು. ಆ 30%ನಾಗ ತುರ್ತು ನಿಧಿ ಅಂತ ಒಂದಿಟ್ಟು ಇಟ್ಕೋಬೇಕು ನಾವು. ಹಿಂಗೆ ಒಂದಿಷ್ಟು ನಾವು ವ್ಯವಸ್ಥಿತವಾಗಿ ಉಳಿತಾಯ ಮಾಡಿದ್ವಿಪ್ಪ ಅಂತಂದ್ರೆ ನಮಗೆ ಹಣ ಉಳಿತೈತಿ, ಉಳಿದಿದ್ದ ಹಣ ಇನ್ವೆಸ್ಟ್ ಮಾಡ್ಬೇಕ್ರಿ ನಾವು.
0: ಅದನ್ನು ಸ್ವಲ್ಪ ಹೆಂಗೆ ಉಳಿಸ್ಬೇಕು ಅನ್ನೋದು ನಾನು ಸ್ವಲ್ಪ ತಿಳಿಸ್ಕೊಡ್ಲೇ.
1: ಇನ್ನ ನಿಮಗೆ ಅರ್ಥ ಆಗಂಗೆ ಹೇಳ್ತೀನಿ ಕೇಳ್ರಿ ನಾನು. ಈಗ ಮೊದಲು ನಾವು ನಮ್ಮದು ಸರ್ಕಾರಗಳು ಬಜೆಟ್ ಮಾಡ್ತಾವಲ್ರಿ, ಹಂಗೆ ನಮ್ಮದು ಒಂದು ಬಜೆಟ್ ಮಾಡ್ಕೋಬೇಕು ನಾವು. ಈ ವರ್ಷ ಈ ತಿಂಗಳ ನಂದು ಎಷ್ಟು ಬರ್ತದ, ಎಷ್ಟು ಖರ್ಚಾಗ್ತದ, ಎಷ್ಟು ಉಳಿಸ್ಬೇಕು ಇದ್ರಾಗ ಅಂತೇಳಿ ಅದನ್ನ ಮಾಡ್ಕೊಂಡು. ಅದೇ ಹೇಳಿದ್ನಲ್ಲ 50-30-20 ನಿಯಮ, ನಿಮ್ಮ ಆದಾಯ 50% ನ ಅಗತ್ಯತೆ ಬಾಡಿಗೆ ಆಹಾರ ಖರ್ಚು ಮಾಡ್ಬೇಕು, 30% ಶಾಪಿಂಗ್ ಮನರಂಜನೆ ಅದಕ್ಕೆ ಮಾಡ್ಬೇಕು, ಇನ್ನು 20% ಪ್ಯೂರ್ ಉಳಿತಾಯ ಮಾಡ್ಬೇಕು. ಇದನ್ನ
0: ಅಂದ್ರೆ ಮೊದಲು 20% ನೀವು ಉಳಿತಾಯ ಇಟ್ಟ ಇದನ್ನೆಲ್ಲ ಖರ್ಚು ಮಾಡ್ತೀರಿ,
1: ಮಾಡ್ಬೇಕು ಮಾಡ್ಬೇಕು. ಇನ್ನ ತುರ್ತು ನಿಧಿ ಅಂತ ಒಂದು ಇಡಬೇಕ್ರಿ. ಈಗ ನೋಡ್ರಿ ನಾವು ಒಂದಿಷ್ಟು ಉಳಿತಾಯ ಮಾಡ್ದೇವೆ ಅಂತಂದ್ರೆ ನಮ್ಗೆ ಏನ್ರಿ ಎಮರ್ಜೆನ್ಸಿ ಅಂತ ಬತ್ತಂದ್ರೆ ದವಾಖಾನಿ ಯಾರಿಗಾರೆ ತಂದಿಗೆ ತಾಯಿಗೆ ಅಣ್ಣ ತಮ್ಮಗ ಮಕ್ಕಳಿಗೆ ಏನಾರ ಪಟ್ಟನೆ ದವಾಖಾನಿ ಬಂತಂದ್ರೆ ನಾವು ಉಳಿಸಿದ್ದೆಲ್ಲ ಖಾಲಿ ಆಗಿಬಿಡ್ತದೆ ಅಲ್ಲಿ. ಅದಕ್ಕೆ ಇದನ್ನ ನಾವು ಮುಂದಾಲೋಚನೆ ಮಾಡಿ ತುರ್ತು ನಿಧಿ ಅಂತೇಳಿ ಇಟ್ಕೋಬೇಕ್ರಿ. ಇಟ್ಕೊಂಡು ಅದನ್ನ ಏನ್ ಮಾಡ್ಬೇಕು, ಆರೋಗ್ಯ ವಿಮೆ ಗೊತ್ತೇ ನಿಮಗೆ?
2: ಏ ಗೊತ್ತಿಲ್ಲ ಬಿಡ್ರಿ, ಅದು ಎಲ್ಲಿ ಮಾಡ್ಬೇಕ್ರಿ?
1: ಹಾ ಈಗ ನೋಡ್ರಿ ಒಮ್ಮೆ ನಾವು ದವಾಖಾನಿಗೆ ಅಡ್ಮಿಟ್ ಆದಿವಿ ಅಂತಂದ್ರ ಲಕ್ಷಾನುಗಟ್ಲೆ ಹೋಗ್ತಾವ ಈಗಿನ ಕಾಲದಾಗ. ಅದಕ್ಕೆ ನಾವು ಆರೋಗ್ಯ ವಿಮೆ ಮಾಡಿಸ್ಬೇಕು. ಆರೋಗ್ಯ ವಿಮೆ ಮಾಡಿಸಿದ್ವಿ ಅಂದ್ರೆ ನನ್ನ ಕುಟುಂಬ ಪೂರ್ತಿ ಸುರಕ್ಷಿದ್ದಂಗೆ. ನಾ ಕಟ್ಟು ಒಂದು 3-4 ಸಾವಿರ ಪ್ರೀಮಿಯಂ ಅಮೌಂಟ್ ನನಗೆ ಲಕ್ಷಾಂತರ ರೂಪಾಯಿ ಏನು ಮಾಡ್ತದು, ದವಾಖಾನೆ ಖರ್ಚನ್ನು ಭರಿಸ್ಕೊಡ್ತದೆ.
0: ಏನು ಮಾಡೋದ್ರಿ, 10-20 ಸಾವಿರ ರೂಪಾಯಿ ಪ್ರೀಮಿಯಂ ಇರ್ತೈತಿ, ಅದು ದುಡ್ಡು

0: ಆ ಕಡೆ ಇರ್ತದ ಅವ್ರಿಗೆ ಹೊಳಕ್ಕೆ ಬರ್ಕೊಡೋದಿಲ್ಲ ಏನೂ ಇಲ್ಲ ಅವರು.
1: ಅದೇಪ್ಪ ಸಿದ್ದು, ಈಗ ಬರಲ್ಲದು. ಈಗ ನೀ ಒಂದು ವರ್ಷಕ್ಕೆ 1000 ರೂಪಾಯಿ ಕಟ್ಟಿ ಎತ್ತಿಟ್ಕೋ. ನೀ ವರ್ಷದಾಗ ನಿಮ್ಮ ಮನೆಗೆ ಯಾರಿಗೆ ಆರಾಮೇ ತಪ್ಪಲ್ಲ, ತಪ್ತದಿಲ್ಲ.
2: ತಪ್ತದ ಬಿಡ್ರಿ.
1: ತಂದೆ ತಾಯಿ ಅಷ್ಟು ಕವರ್ ಆತರ ಅದ್ರಾಗ, ಅವ್ರಿಗೆ ಏನ್ರಿ ಆರಾಮ್ ತಪ್ಪಂದ್ರ ಒಂದ್ಸಲ ಅಡ್ಮಿಟ್ ಆದ್ವಿ ಅಂದ್ರ ಸುಮ್ಮ ಏನು ಖರ್ಚಾಗಿಲ್ಲ ಅಂದ್ರೆ 2-3 ಲಕ್ಷ ಖರ್ಚಾತಾವ್. ಅದಕ್ಕೆ ನೀ 1000 ರೂಪಾಯಿ ಕಟ್ಟಿದೆ ಅಂದ್ರ ಒಂದ್ ಸರಿ ಅದನ್ನ ಬಳಸ್ದೆ ಅಂದ್ರೆ ನೀ ಲಾಭನೇ ಇಲ್ಲ. 5 ವರ್ಷ ಬಿಡು, 10 ವರ್ಷನ್ಯಾ ನೀ ಒಂದ್ ಸರ ಹೋಗಿ ಅಡ್ಮಿಟ್ ಆದ್ರು ನಮಗದು ಲಾಭ ಇದ್ದಂಗೆ.
3: ಅದು ನಮ್ಮ ಒಬ್ಬರದೇ ನೋಡ್ಕೋತೈತೆ, ನಮ್ಮ ಕುಟುಂಬನ ನೋಡ್ಕೋತೈತೆ.
1: ಒಂದು ವಿಮೆ ಮಾಡಿಸ್ತೀವಿ ಅಂದ್ರ ಮನಿ ಮುಖ್ಯಸ್ಥ ಯಾರು ಇರ್ತಾನಲ್ಲ, ಅವನ ಹೆಂಡತಿ ತಂದೆ ತಾಯಿ ಮಕ್ಕಳು ಇದ್ರ ಕವರ್ ಆಗ್ತಾರ. ಹಿಂಗೆ ನಾವು ಮಾಡಿಸ್ದೀವಪ್ಪ ಅಂತಂದ್ರ ಆರೋಗ್ಯ ವಿಮೆ, ಈ ಗಾಡಿಗೆಲ್ಲ ವಿಮೆ ಮಾಡಿಸ್ತೀವಿ ನಾವು, ಮುಗೇಟ್ಗೆ ಪಟ್ನೆ ಹೋಗಿ ಗಾಡಿ ಮಾಡ್ತೀವಿ, ಪೊಲೀಸ್ ಹಿಡಿತಾರಂತೇಳಿ.
0: ಅದು ಕಂಪಲ್ಸರಿ ಇರ್ತದ, ಮಾಡಿಸ್ತೀವಿ. ಇದು ಕಂಪಲ್ಸರಿ ಮಾಡಿಲ್ಲಲ್ಲ
1: ನೋಡು, ಗಾಡಿಗೆ ಮಾಡಿಸ್ತೀವಿ, ನಮ್ಮ ಬಾಡಿಗೆ ಮಾಡಿಸ್ಕೊಳ್ಳೋದೇ ನೆನಪಾಗಿಬಿಡ್ತೀವಿ ನಾವು. ನಾವು ಬಾಡಿ ಇದ್ರೆ ನಮ್ಗೆ ಗಾಡಿ ಇಲ್ಲ. ಮತ್ತೆ ಗಾಡಿ ಓಡಿಸೋರು ನಾವು ಮೊದಲು ನಾವು ಇನ್ಸೂರೆನ್ಸ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಹಣಕಾಸು ಸ್ಥಿತಿಯನ್ನು ನಿರ್ವಹಣೆ ಮಾಡ್ಬೇಕಂದ್ರೆ ಇನ್ಸೂರೆನ್ಸ್ ಬಹಳ ಮುಖ್ಯ ಅದ. ಒಮ್ಮೆ ನಾವು ಗಳಿಸಿ ಕೂಡಿಟ್ಟು ಕೂಡಿಟ್ಟು ನೀ ಬರ್ಣಾಗ ಇಡ್ತೀಯವ, ಬರ್ಣಾಗ 8 ವರ್ಷ ಅಂತ ಇಡ್ತಿ, ಇಟ್ಟಿದ್ದು ಬೆಳೆಲ್ಲ ಬಿಡಲ್ಲದು.
2: ಏನು ಇಲ್ಲ ಬಿಡ್ರಿ,
1: ಅದನ್ನೇ ಏನ್ ಮಾಡ್ಬೇಕು, ಬ್ಯಾಂಕ್ನಾಗ ಇಡ್ಬೇಕು. ಬ್ಯಾಂಕ್ನಾಗ FD ಅಂತ ಮಾಡಿದೆ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಹಾಕೊಡ್ತಾರ, ಬಡ್ಡಿ ಹಾಕೊಡ್ತಾರ, ಮತ್ತದು ಸುರಕ್ಷಿತವಾಗಿರ್ತದ. ಅದಕ್ಕೆ ಅಕೌಂಟ್ ಎಲ್ಲರಿಗೂ ಅಕೌಂಟ್ ಮಾಡೋದು ಕೇಂದ್ರ ಸರ್ಕಾರ. ನಾವು ಬರ್ಣ್ಯಾಗ ಹಿಡಿದು ಅಲ್ಲಿ ಇಟ್ಟಿವಂತಂದ್ರ ನಮ್ಮ ಎಕಾನಮಿನೂ ಬೆಳೀತದ, ನಮ್ಮ ಎಕಾನಮಿನೂ ಬೆಳೀತದ, ದೇಶದ್ದು ಬೆಳೀತದ, ನಮ್ದು ಬೆಳೀತದ. ಬಡ್ಡಿ ಹಾಕಿ ಕೊಡ್ತಾರ ಅವ್ರು, ಮತ್ತೆ ಸುರಕ್ಷಿತವಾಗಿರ್ತದ ಅದು, ಎಲ್ಲಿ ಹೋಗಲ್ಲದು. ಮತ್ ನೀ ಯಾಕೆ ಕೊಟ್ಟಿಲ್ಲ, ಹಾಕಿನ ಕೈಯಾಗ ಹಾಕಿ ಓಡೋದ್ಲ ಅಂದ್ರೆ ಏನ್ ಮಾಡ್ತಿ?
2: ಏ ಹಂಗೆ ಆಗೈತ್ರಿ, ವಿಶ್ವಾಸ ಇಲ್ಲಾರ್ದಂಗ ಆಗಿತ್ತು ಬರ್ರಿ ಈಗ ಯಾರ ಮೇಗೂ.
1: ಅದಕ್ಕೆ ರೀ ಭಾರತಿ ಮೇಡಮ್, ಇದನ್ನೆಲ್ಲ ತಿಳ್ಕೋಬೇಕು. ಮತ್ತ ಪೋಸ್ಟ್ ಆಫೀಸ್ನಾಗ ಚಲೋ ಚಲೋ ಯೋಜನೆಗಳದಾವ, ಚಲೋ ಚಲೋ ಬಡ್ಡಿ ಹಾಕಿ ಕೊಡ್ತಾರ. ನಾವೇನಿಲ್ಲ, 100, 200, 500 ನಮ್ಮ ಕೈಲಿ ಎಷ್ಟು ಕಟ್ಟಿದೀವಿ ಅಂದ್ರ ಮುಂದ್ ಒಂದ್ ದಿನ ನಮಗೇನು ವಯಸ್ಸಾತದಲ್ಲ, ಈಗೆಲ್ಲ ಕೈಕಾಲು ಗಟ್ಟಿ ಅದಾವ ದುಡಿತೀವಿ, ಮುಂದ್ ಒಂದ್ ದಿನ ನಮಗೆ ವಯಸ್ಸಾದಾಗ ಚಲೋ ಅಮೌಂಟ್ ಬರ್ತದ, ಅದರಿಂದ ಚಲೋ ರೊಕ್ಕ ಬರ್ತದ, ಒಮ್ಮೆ ರೊಕ್ಕ ಬರ್ತದ. ಅದಕ್ಕೆ ನಾ ಹಿಂಗೆ ನನ್ನ ಪಗಾರನಾಗ ಏನದಲ್ರಿ ಇಂತಿಷ್ಟು ಪರ್ಸೆಂಟ್ ಅಂತೇಳಿ ಅವಕ್ಕೆಲ್ಲ ಹಾಕೋತ ಹೋತೀನಿ. ಮತ್ತೆ ಇನ್ನು ಉಳ್ದಂಗೆ ಏನು ಮಾಡ್ತೀನಿ ರೀ, ಸ್ವಲ್ಪ ಸ್ವಲ್ಪ SIP ಅಂತ ಮಾಡ್ತೀನಿ ರೀ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ ಪ್ಲಾನ್ ಅಂತಾರೆ ಅದಕ್ಕೆ. ಈಗ ಕೆಲವೊಂದು ಫಂಡ್ಗಳು ಇರ್ತಾವ ರೀ, ಆ ಫಂಡ್ನಾಗ ತಿಂಗಳ ಇಂತಿಷ್ಟು 500, 1000 ಅಂತ ಹಾಕ್ತಿರ್ತೀನಿ ರೀ. ಅದು ಹೆಂಗೆ ಮಾರ್ಕೆಟ್ ಬೆಳೆದಂಗೆ ಅದನ್ನು ಬೆಳೀತದೆ ರೀ, ಮುಂದೆ ಅವು ಚಲೋ ಅಮೌಂಟ್ ಬರ್ತಾವ ರೀ, ಸುಮಾರು 15-20 ವರ್ಷಗಟ್ಟಲೆ ಮಾಡ್ಬೇಕ್ರಿ ಅದನ್ನು. ಮತ್ತು ಒಂದು ಸ್ವಲ್ಪ ನಾವು ಮನೆಯವ್ರಿಗೆ ಒಂದಿಟ್ಟು ಬಂಗಾರ ಅಂತ ಕೊಡ್ಸೀನಿ ರೀ, ಅದು ಬಂಗಾರ ಅದ, ಆ ಬಂಗಾರನ ಇಟ್ಟು ಅದಕ್ಕೂ ತಗೋತೀನಿ, ಲೋನ್ ತಗೋತೀನಿ, ಆ ಲೋನ್ ಮತ್ತೆ ಬೇರೆ ಕಡೆ ಹಾಕ್ತೀನಿ. ಇವೆಲ್ಲ ಮಾಡ್ರಿ, ನಾನು ಭಾಳ ಈ ಸದ್ಯದ ಅಷ್ಟೇ ನೋಡತ್ತಿಲ್ರಿ, ದೀರ್ಘಾವಧಿ ಪ್ಲಾನ್ಗಳದ ನಾನು. ಹಿಂಗಾಗಿ ಈ ಏನು 50, 30, 20 ಹೇಳಿದ್ನಲ್ಲ, ಅದನ್ನ ಸಿಸ್ಟಮೆಟಿಕ್ ಮಾಡ್ಕೋತೀನಿ ರೀ, ಖರ್ಚು ಕಡಿಮೆ ಮಾಡ್ತೀನಿ, ಅನಗತ್ಯ ಖರ್ಚು ಮಾಡಲ್ಲ, ಸುಮ್ ಸುಮ್ಮನೆ ವೇಸ್ಟ್ ಮಾಡಲ್ಲ. ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಉಳ್ದಾವ ನೋಡ್ರಿ, ನಾವು ಇಟ್ಟೆ ನೋಡ್ರಿ, ನಾ ಭಾಳ ಏನು ಇದು ಮಾಡಿಲ್ಲ, ಇಷ್ಟೇ ಮಾಡ್ಕೊಂಡು ಹೊಂಟೇನಿ, ಸುಮ್ ಸಣ್ಣ ನಡ್ದದ್ರಿ ನಮ್ದು.
2: ಆಯ್ತು ಅಡ್ರಿ ಸರ್.
0: ಆಯ್ತಾಯ್ತು, ಈಗ ನಾವು ರೊಕ್ಕದ ಒಂದು ಶಿಸ್ತು ಇರಲಾರ್ದಕ್ಕೆ ನಾವು ಪಗಾರ ಬರೋದ್ರಾಗೆ ಸಾಲ ಮಾಡ್ಕೊಂಡು ಕುಂತಿರ್ತಿದ್ವಿ. ನಮ್ಮ ಅಪ್ಪ ಹೇಳ್ತಿದ್ದ, ಹಾಸಿಗೆ ಇದ್ದಟ್ಟು ಕಾಲು ಚಾಚಬೇಕಂತೇಳಿ. ನಮ್ಮ ಪಗಾರ ಬರ್ತದ ಅಂದ್ರೂ ಅದೆಷ್ಟದ ಪಗಾರ ಅಷ್ಟರೊಳಗನ ಖರ್ಚು ಮಾಡಬೇಕು, ಅಷ್ಟರೊಳಗನೇ ಮಾಡಬೇಕು ನಮ್ಮ ಜೀವನ, ಖರ್ಚು ವೆಚ್ಚಗಳನ್ನು ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ನಮ್ಮ ಅಪ್ಪ ಹೇಳಿದ ತಲೆಯಾಗ ಹೋಗಿದ್ದಿಲ್ಲ, ನೀ ಹೇಳಿದ ತಲೆಯಾಗ ಹೋಯ್ತು ನೋಡು. ಮತ್ತು ಇನ್ನು ಮ್ಯಾಗ ಏನದ, ನೀ ಹೇಳಿದ್ದು ಚಾಚು ತಪ್ಪದೆ ಪಾಲಿಸ್ತೀವಪ್ಪ, ಇನ್ನು ಮ್ಯಾಗ ನಿನ್ನಂಗೆ ನಮಗೂ ಒಂದಿಟ್ಟು ಅನುಕೂಲ ಆಗಲಿ.
1: ಏ ಅಲ್ರಿ ಸರ, ಎಲ್ಲರಿಗೆ ಅಲ್ರಿ,
2: ಮುಗಿಸ್ತೀರಿ ಏನೋ, ಚಲೋ ಮಾಹಿತಿ ಕೊಟ್ಟಾರ, ಚಾ ಕುಡ್ಕೊಂಡು ಹೋಗು ನೋಡಿ ಸರ್.
1: ಇಲ್ಲೇ ತರಿಸ್ರಿ.
4: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ಸಿದ್ದರಾಯ್ ಸಾಳೊಂಕೆ, ರೇವಣಸಿದ್ದ ಚಾಂದ್ ಕೌಟೆ ಹಾಗೂ ಭಾರತಿ ಸುನ್ಗಾರ್.

0: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.
1: ಕೇಳುವರಿ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಬಹುಪರಾಕ್ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಕೆ ಮತ್ತು ಸಂಗಡಿಗರು.

0: ಪಳ್ಳಿಯ ಹಾಗಿದೆ ನಡು ಸುಖ ಅಮ್ಮಮ್ಮ ಹಾಯಾಯ್ತು
1: ಹೇಳೋರಿಲ್ಲ ನನಗೆ ತುಂಟ ನಿಂಗೆ ಮಿದಿಲ್ಲ
0: ಕುಣಿಸಿ ದಣಿಸಿ ಕೊಡುವೆ ಬಾ ಆಟಿನು ರಾಣಿ ನಿನ್ನೆ ಜಯ ಜಯ ಜಯ ಕಳ್ಳವರ ರಾಜ್ಯ ನಾನೆ ಸೈ ಸೈ ಸೈ ಆಟಿನು ರಾಣಿ ನೀನೆ ಜಯ ಜಯ ಜಯ ಕಳ್ಳವರ ರಾಜ್ಯ ನಾನೆ ಸೈ ಸೈ ಸೈ

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
2: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
1: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವರಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijaypuraakashavani@gmail.com.
4: ಕೇಳುವರಿ, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಕಾನೂರು ಹೆಗ್ಗಡತಿ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಕುಸುಮ ಮತ್ತು ಸಂಗಡಿಗರು.

ಕೇಳಿದ್ರೆ ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ವಿಜಯಪುರ. ಈಗ ಸಮಯ 5:30 ಇನ್ನು ಮುಂದೆ ಜ್ಞಾನವಾಣಿ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ ಮಹಾಂತೇಶ್ ಕೋತೀನ್.

ಕೇಳುಗ್ರೆ, ಕಾರ್ಯಕ್ರಮದ ನಿಯಮಗಳು. ಕಾರ್ಯಕ್ರಮದ ಮೊದಲ ನಿಯಮ, ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ 2ನೇ ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 3, ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ನಿಯಮ 4, ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬರದೇ ಇದ್ದರೆ ಆ ಪ್ರಶ್ನೆಗೆ ಉತ್ತರ ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ನಿಯಮ 5, 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಲಾಗುವುದು. ಇನ್ನು ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು, ಅನ್ಯ ಮಾರ್ಗದ ಉತ್ತರಗಳಿಗೆ ಅವಕಾಶ ಇಲ್ಲ. ಇನ್ನು ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 0833520034 ಅಥವಾ 0833520350. ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 0835227030 ಅಥವಾ 0835227350. ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ.

0: ಚೋಳರು ಅಂತೀರಿ?
1: ಹೌದು.
0: ಎಸ್, ಖಂಡಿತ. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಶಿವಲಿಂಗಯ್ಯ ಅವರ, ಕರ್ನಾಟಕದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಅಂದರೆ GSDP ಅತಿ ಹೆಚ್ಚು ಕೊಡುಗೆ ನೀಡುವ ವಲಯ ಯಾವುದು? ಪೂರ್ವ ವಲಯ ಅಂತೀರಿ. ಪ್ರಶ್ನೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಇಲ್ಲಿ GSDP ಅಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಯಾವ ವಲಯ ಅನ್ನೋದು ಬೇಕು?
1: ಕಂದಾಯ ವಲಯ ರೀ.
0: ಕಂದಾಯ ವಲಯ ಅಂತೀರಿ? ಇಲ್ಲ, ಪರ್ಟಿಕ್ಯುಲರ್ ಆಗಿ ಕಂದಾಯ ವಲಯ ಅಂತ ಅನ್ನಂಗಿಲ್ರಿ, ಒಟ್ಟಾರೆ ವಲಯ ಅಂತೀನಿ. ನಾವಕ್ಕೆ ತಪ್ಪಾದ ಉತ್ತರ. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡ್ಬೋದು ತಾವು. ಧನ್ಯವಾದ ಕರೆ ಮಾಡೋದಕ್ಕೆ. ಕೆಳಗರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ.

0: ಹಲೋ,
1: ನಮಸ್ತೆ.
0: ಆಕಾಶವಾಣಿ ವಿಜಯಪುರ ಕೇಂದ್ರ, ಯಾರು, ಎಲ್ಲಿಂದ ಸರ್?
1: ಸರ್, ನಾನು ಶಿವಲಿಂಗಯ್ಯ ಹಿರೇಮಠ, ಬೆಳಗಾವಿ ಜಿಲ್ಲೆ ರಾಘವ ತಾಲೂಕು ಮುಗುಳಕೊಡದಿಂದ ಮಾತಾಡಿದ್ರೆ.
0: ಮುಗುಳಕೊಡದಿಂದ ಶಿವಲಿಂಗಯ್ಯ ಅವರು,
1: ಹೌದ್ರಿ ಸರ್.
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ಸ್ ರೀ ಸರ್.
0: ಮೊದಲ ಪ್ರಶ್ನೆ ಹಿಂಗದ್ರಿ.
1: ಹಾಂ, ಕೇಳ್ರಿ.
0: ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ, ರಿಪೀಟ್ ಮಾಡಂಗಿಲ್ಲ. ಆಗ್ನೇಯ ಏಷ್ಯಾದೊಂದಿಗೆ ಪ್ರಬಲ ನೌಕಾಪಡೆ ಮತ್ತು ಸಮುದ್ರ ವ್ಯಾಪಾರ ಸಂಪರ್ಕಗಳಿಗೆ ಹೆಸರುವಾಸಿಯಾದ ಪ್ರಾಚೀನ ಭಾರತೀಯ ರಾಜ್ಯಮನೆತನ ಯಾವುದು?
1: ಚೋಳರು ರೀ.

0: ಹಲೋ
1: ಸರ್, ನಮಸ್ತೆ.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
1: ಸರ್, ಸುರೇಶ್ ಮಾತಾಡ್ತ ಸರ್, ಕೊಪ್ಪಳ ಜಿಲ್ಲೆ ಆಳವಣ್ಣಿಂದ.
0: ಕೊಪ್ಪಳ ಜಿಲ್ಲೆ ಆಳವಣ್ಣಿಂದ ಸುರೇಶ್ ಅವರು.
1: ಹಾಂ ಸರ್.
0: ಸುರೇಶ್ ಅವರಿಗೆ ಮೊದಲ ಪ್ರಶ್ನೆ.
1: ಹೇಳಿ ಸರ್.
0: ಕರ್ನಾಟಕದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡುವ ವಲಯ ಯಾವುದು ಅನ್ನೋ?
1: ಮೂರು ವಲಯದೊಳಗೆ ಸೇವಾ ವಲಯ ಅಂತ ಬರ್ತಲ್ಲ, ಅದು
0: ಮೂರು ವಲಯದಲ್ಲಿ ಸೇವಾ ವಲಯ ಅಂತೀರಿ?
1: ಪ್ರೈಮರಿ ಸೆಕ್ಷನ್, ಸೆಕೆಂಡರಿ ಸೆಕ್ಷನ್.
0: ಹಾಂ, ಸರ್ವಿಸಸ್ ವಿಭಾಗದಲ್ಲಿ, ವಲಯದಲ್ಲಿ ಅತಿ ಹೆಚ್ಚು ನಮಗೆ ಆಂತರಿಕ ಉತ್ಪನ್ನ ಆಗ್ತದೆ. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಸುರೇಶ್ ಅವರೇ. ಇನ್ನು ಎರಡನೇ ಪ್ರಶ್ನೆ ರೀ,
1: ಕೇಳಿ ಸರ್.
0: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ ಸಂಘಟನೆ ಯಾವುದು?
1: ಸಂಘಟನೆ
0: ಹೌದು ರೀ, ಅಂಬೇಡ್ಕರ್ ಅವರು ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ, ಅದು ಯಾವುದು ಅನ್ನೋದು ಪ್ರಶ್ನೆ.
1: ಸರ್, ಅಹ್ಮದ್ ಒಂದು.
0: ಹಲೋ, ಬಹುಶಃ ಕರೆ ಕಟ್ ಆತ ಅಂದ್ಕೊಳ್ತೀನಿ ನಾನು.

0: ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ನಮಸ್ತೆ, ಯಾರು ಇಲ್ಲಿಂದ ರೀ? ಹಲೋ ಹಲೋ
1: ಹಲೋ, ಹಾಂ ಹೇಳಿ ಸರ್.
0: ಸ್ವಲ್ಪ ದೂರ ಬರ್ತೀರಿ, ಪ್ರತಿಧ್ವನಿ ನಮಗೆ ಕೇಳಿಸಾಕತ್ತದ.
1: ಹಾಂ ಸರ್ ಹೇಳ್ರಿ.
0: ಎಲ್ಲಿಂದ ಮಾತಾಡಕತ್ತೀರಿ? ಹಲೋ,
2: ಬಿಜಾಪುರದಿಂದ ಮಾತಾಡಕತ್ತೀನಿ ಸರ್.
0: ಹೆಸರು ಹೇಳ್ರಿ ತಮ್ಮದು.
2: ಸಂಗಮೇಶ್ಗೌಡ ದಾಸಾಳ.
0: ಹಲೋ,
2: ಸಂಗಮೇಶ್ ಗೌಡ ದಾಸಾಳ.
0: ಸಂಗಮೇಶ್ ಗೌಡ ಅವರು. ಇದೇ ಮೊದಲ ಬಾರಿ ಕರೆ ಮಾಡ್ಲಿಕ್ಕತ್ತೀರಿ?
2: ಹೌದು ಸರ್, ಇದೇ ಮೊದಲ ಬಾರಿ.
0: ಕಾರ್ಯಕ್ರಮಕ್ಕೆ ಸ್ವಾಗತ ಸಂಗಮೇಶ್ ಅವರ.
2: ಥ್ಯಾಂಕ್ ಯು ಸರ್.
0: ಇದ ಖುಷಿಯೊಳಗ ಮೊದಲ ಪ್ರಶ್ನೆ ತಮಗ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ ಸಂಘಟನೆ ಯಾವುದು? ಹೇಳಿ. ಉತ್ತರ ಗೊತ್ತಿಲ್ಲ ಅಂತಂದ್ರೆ ಮುಂದಿನ ಕರೆಗೆ ಹೋಗ್ತೀನಿ, ಪ್ರಯತ್ನ ಮಾಡಿ ಉತ್ತರ ಹೇಳಬಹುದು. 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದ. ಗೊತ್ತಿಲ್ಲ ರೀ. ಓಕೆ, ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕರೆ ಮಾಡೋದಕ್ಕೆ ಧನ್ಯವಾದ ರೀ. ನಮಸ್ಕಾರ.
2: ಓಕೆ ಸರ್, ಥ್ಯಾಂಕ್ ಯು.

0: ಹಲೋ,
1: ಅಲ್ಲ
0: ನಮಸ್ತೆ. ಯಾರು ಎಲ್ಲಿಂದ ರೀ?
1: ರೋಹನ್ ಸರ್, ವಿಜಯಪುರದಿಂದ.
0: ವಿಜಯಪುರದಿಂದ ರೋಹನ್ ಅವರು.
1: ಹೌದು ಸರ್. ಸರ್
0: ರೋಹನ್, ನೇರವಾಗಿ ಪ್ರಶ್ನೆ.
1: ಹಾಂ ಸರ್.
0: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ ಸಂಘಟನೆ ಯಾವುದು?
1: ಬಹಿಷ್ಕೃತ ಹಿತಕಾರಿಣಿ ಸಭಾ.
0: ಬಹಿಷ್ಕೃತ ಹಿತಕಾರಿಣಿ ಸಭಾ ಅಂತ. ಓಕೆ, ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ರೋಹನ್. ಎರಡನೇ ಪ್ರಶ್ನೆ, ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಭಾರತ ಇತ್ತೀಚೆಗೆ ಯಾವ ಕ್ರೀಡಾಂಗಣದಲ್ಲಿ ಆಡಿತು?
1: ನಮಸ್ತೆ ಸರ್.
0: ಪ್ರಶ್ನೆ ಗಮನ ಕೊಟ್ಟು ಕೇಳಬೇಕ್ರಿ, ನಿಯಮದ ಪ್ರಕಾರ.

0: ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಭಾರತ ಇತ್ತೀಚೆಗೆ ಯಾವ ಕ್ರೀಡಾಂಗಣದಲ್ಲಿ ಆಡಿತು? ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣ ಅಂತೀರಿ? ತಪ್ಪಾದ ಉತ್ತರ ರೋಹನ್. ಧನ್ಯವಾದ, ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ತೆ.
1: ನಮಸ್ತೆ ಸರ್, ಶಿವಲಿಂಗ.
0: ಎರಡನೇ ಕರೆ ಶಿವಲಿಂಗಯ್ಯ ಅವರದು. ಪ್ರಶ್ನೆ ಕೇಳಿಸ್ಕೊಂಡಿರಿ.
1: ಇಲ್ಲ ಸರ್.
0: ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಭಾರತ ಇತ್ತೀಚೆಗೆ ಯಾವ ಕ್ರೀಡಾಂಗಣದಲ್ಲಿ ಆಡಿತು ಅನ್ನೋದು ಪ್ರಶ್ನೆ.
1: ಗುಜರಾತಿನ ಅಹಮದಾಬಾದ್ ಸ್ಟೇಡಿಯಂ.
0: ಗುಜರಾತಿನ ಅಹಮದಾಬಾದ್ ಅಂತೀರಿ?
1: ಅಂದರೆ ಅದರ ಹೆಸರು ನರೇಂದ್ರ ಮೋದಿ ಅವರ ಹೆಸರು.
0: ಇಲ್ಲ, ತಪ್ಪಾದ ಉತ್ತರ ಶಿವಲಿಂಗಯ್ಯ ಅವರೇ. ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ತೆ. ಸುರೇಶ್ ಅವರು. ಸುರೇಶ್, ಪ್ರಶ್ನೆ ಕೇಳಿಸ್ಕೊಂಡಿರಿ. ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಭಾರತವು ಇತ್ತೀಚೆಗೆ ಯಾವ ಕ್ರೀಡಾಂಗಣದಲ್ಲಿ ಆಡಿತು ಅನ್ನೋದು ಪ್ರಶ್ನೆ. ಹಲೋ, ಹ್ಞೂ, 600ನೇ ಟೆಸ್ಟ್ ಪಂದ್ಯ ಇತ್ತೀಚೆಗೆ ಆಡಿತು ಭಾರತ, ಅದು ಎಲ್ಲಿ ಅನ್ನೋದು ಹೇಳ್ಬೇಕ್ರಿ. ಅಹಮದಾಬಾದ್ ಅಂತೀರಿ ನೀವು ಕೂಡ? ಅಹಮದಾಬಾದ್ ತಪ್ಪಾದ ಉತ್ತರ ರೀ.
2: ಆಗಸ್ಟ್ 15 ತಾರೀಕಿಗೆ ಆಡಿದ್ರು ಸರ್.
0: ಹೌದು ಹೌದು, ಬಟ್ ಅಹಮದಾಬಾದ್ ಅಲ್ಲ, ತಪ್ಪಾದ ಉತ್ತರ. ಹಲೋ, ಅಹಮದಾಬಾದ್ ತಪ್ಪಾದ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆಗೆ ತಾವು ಪ್ರಯತ್ನ ಮಾಡ್ಬೋದ್ರಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ, ನಮಸ್ತೆ. ಯಾರು ಇಲ್ಲಿಂದ ರೀ?
3: ಸಂಗನಗೌಡ ಮಾಲಿಪಟ್ಟಿ. ಕುಸ್ತಿಗೆ
0: ಸಂಗನಗೌಡ ಅವರು.
3: ಹಾಂ ಸರ್.
0: ಸರ್, ಪ್ರಶ್ನೆ ಕೇಳಿಸ್ಕೊಂಡಿರಿ.
3: ಇಲ್ಲ ಸರ್, ಅದು ಬಹಿಷ್ಕೃತ ಭಾರತ ಅಂಬೇಡ್ಕರ್ದು ಒಂದೇನು ಕ್ವಶನ್ ಇತ್ತಲ್ಲ, ಅದೇ ಅಂತ ಸರ್.
0: ಇಲ್ರಿ, ಪ್ರಶ್ನೆ ಬದಲಾಗ್ಯದ, ಉತ್ತರ ಕೊಟ್ಟರು ರೋಹನ್ ಅವರು.
3: ಪ್ರಶ್ನೆ ಹೇಳಿ ಸರ್.
0: ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಭಾರತ ಇತ್ತೀಚೆಗೆ ಯಾವ ಕ್ರೀಡಾಂಗಣದಲ್ಲಿ ಆಡಿತು ಅನ್ನೋದು ಪ್ರಶ್ನೆ.
3: ಇದು ಮುಂಬೈ ಸರ್.
0: ಮುಂಬೈ ಅಂತೀರಿ? ಮುಂಬೈ ತಪ್ಪಾದ ಉತ್ತರ ಸಂಗನಗೌಡ ಅವರ. ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೆಳಗರೆ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 0835227030340 ಅಥವಾ 0835227350 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಹಲೋ ಹಲೋ, ನಮಸ್ತೆ. ಹಲೋ, ಎಲ್ಲಿಂದ ಮಾತಾಡಕತ್ತೀರಿ? ನಿಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹಲೋ
4: ಹಲೋ, ನಮಸ್ಕಾರ.
0: ನಮಸ್ತೆ, ಯಾರು ಎಲ್ಲಿಂದ ರೀ?
4: ಸರ್, ಸತೀಶ್ ಅಂತ ಸರ್.
0: ಸತೀಶ್?
4: ವಿಜಯಪುರದಿಂದ
0: ಸತೀಶ್ ಅವರು. ಸತೀಶ್, ಪ್ರಶ್ನೆ ಕೇಳಿಸ್ಕೊಂಡಿರಿ. ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಭಾರತ ಇತ್ತೀಚೆಗೆ ಯಾವ ಕ್ರೀಡಾಂಗಣದಲ್ಲಿ ಆಡಿತು ಅನ್ನೋದು ಪ್ರಶ್ನೆ. ಏಕಾನ ಕ್ರೀಡಾಂಗಣ ಅಂತೀರಿ ಕಾನ್ಪುರದ್ದು? ತಪ್ಪಾದ ಉತ್ತರ ಸತೀಶ್ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಆತ್ಮೀಯರೇ, ಪ್ರಶ್ನೆ ಕೇಳಿದ್ದೆ, ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಭಾರತ ಇತ್ತೀಚೆಗೆ ಯಾವ ಕ್ರೀಡಾಂಗಣದಲ್ಲಿ ಆಡಿತು ಅನ್ನೋದು. ಇದಕ್ಕೆ ಸರಿಯಾದ ಉತ್ತರ, ಶ್ರೀಲಂಕಾದ ಗಾಲೆ ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಭಾರತ 600ನೇ ಟೆಸ್ಟ್ ಪಂದ್ಯವನ್ನು ಆಡಿತ್ತು.

0: ಹಲೋ
1: ಹಲೋ ಸರ್,
0: ನಮಸ್ತೆ, ಯಾರು ಇಲ್ಲಿಂದ ರೀ?
1: ಸರ್ ಬೀದರಿಂದ ಮೋಹನ್ ಅಂತ.
0: ಬೀದರ್ದಿಂದ ಮೋಹನ್ ಅವರು.
1: ಹೌದು ಸರ್.
0: ಮೋಹನ್ ಅವರೇ, ಮೊದಲ ಪ್ರಶ್ನೆ,
1: ಹೇಳಿ ಸರ್.
0: ಯಾವ ತಿಂಗಳ ಕೊನೆಯ ವಾರವನ್ನು ರಾಷ್ಟ್ರೀಯ ಪತಂಗಗಳ ವಾರ ಅಂತ ಆಚರಣೆ ಮಾಡ್ತೀವಿ?
1: ಸರ್ ರಾಷ್ಟ್ರೀಯ
0: ಪತಂಗಗಳ ವಾರ ಅಂತ ಆಚರಣೆ ಮಾಡ್ತೀವಿ.
1: ಯಾವ ತಿಂಗಳ ಸರ್?
0: ಹೌದ್ರಿ, ಯಾವ ತಿಂಗಳ ಕೊನೆಯ ವಾರವನ್ನು ರಾಷ್ಟ್ರೀಯ ಪತಂಗಗಳ,
1: ಚಿಟ್ಟೆಗಳೇ ಅಲ್ಲ ಸರ್.
0: ಹೌದು, ಮೋತ್ಸಂತ್

0: ತಗೋತ್ರಿ.
1: ಜುಲೈ ತಿಂಗಳು ಬರ್ತದೆ ಸರ್.
0: ಹಲೋ,
1: ಜುಲೈ ತಿಂಗಳ ಕೊನೆ ವಾರದಲ್ಲಿ ಬರ್ತದೆ.
0: ಜುಲೈ ತಿಂಗಳ ಕೊನೆ ವಾರ ಅಂತೀರಿ?
1: ಹೌದು ಸರ್.
0: ಖಂಡಿತ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ರೀ. 2025 ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದ ಸಾಹಿತಿ ಯಾರು? ಹೌದ್ರಿ, 20 ಸೆಕೆಂಡ್ದಾಗ ಹೇಳ್ಬೇಕು ರೀ.
1: ಇವ್ರು ಸರ್ ಇರ್ಬೋದು, ಸರಾಜು ಅಂತ ಬರ್ತಾರೆ ಸರ್.
0: ಹೇಳ್ರಿ.
1: ಇವರು ಸರಾಜು ಕಾಟ್ಕರ್
0: ಇಲ್ಲ, ತಾವು ಉತ್ತರವನ್ನು ನಿಖರವಾಗಿ ಹೇಳಕ್ಕು ಸ್ಪಷ್ಟವಾಗಿ ಹೇಳ್ಬೇಕು ರೀ.
1: ಅದೇ ಸರ್, ನೃಪತುಂಗ ಪ್ರಶಸ್ತಿ ಪಡೆದು ಅವರು ಸರ್ ಸರಾಜು ಕಾಟ್ಕರ್ ಅಂತ ಬರ್ತಾರೆ ಸರ್.
0: ಹೇಳ್ರಿ.
1: ಸರಾಜು ಅಂತ ಸರ್.
0: ಸರಾಜು
1: ಸರಾಜು ಕಾಟ್ಕರ್ ಅಂತ.
0: ಇಲ್ಲ ಇಲ್ಲ, ಸರೋಜು ಅಲ್ರಿ. ಉತ್ತರದಲ್ಲಿ ಸ್ಪಷ್ಟತೆ ಇರಬೇಕ್ರಿ, ಗೊಂದಲ ಮಾಡಬೇಡ್ರಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ತೆ.
2: ಹಲೋ,
0: ನಮಸ್ಕಾರ. ಯಾರು ಇಲ್ಲಿಂದ ರೀ?
2: ನಾನು ಮನುಗುಳಿಯಿಂದ ಶ್ರೀಧರ್ ಅಂತ.
0: ಮನುಗುಳಿಯಿಂದ
2: ಶ್ರೀಧರ್?
0: ಶ್ರೀಧರ್ ಅವರು. ಶ್ರೀಧರ್, ಮೊದಲ ಪ್ರಶ್ನೆ, 2025 ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಭಾಜನವಾದ ಸಾಹಿತಿ ಯಾರು? ಹಲೋ, ಪ್ರಶ್ನೆ ಗಮನ ಕೊಟ್ಬೇಕು, ಕೇಳ್ಬೇಕು ರೀ. ತಾವು ಸ್ವಲ್ಪ ದೂರ ಬರಬೇಕು, ಗದ್ದಲ ಇದೆ ಅಲ್ಲಿ.
2: ಯಾಕೋ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್.
0: ಹಲೋ
2: ಹಲೋ ಸರ್,
0: ಕೇಳಿಸ್ತಿದ್ರೆ ಮಾತಾಡೋದು?
2: ಹಾಂ ಕೇಳಿ ಸರ್.
0: 2025 ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದ ಸಾಹಿತಿ ಯಾರು ಅನ್ನೋದು ಪ್ರಶ್ನೆ ಆಗ್ಯದ. ಹಲೋ
2: ಹಲೋ,
0: ಹೇಳ್ರಿ, ಉತ್ತರ ಹೇಳ್ತೀರಿ?
2: ಹಾ ಸರ್, ಆನ್ಸರ್ ಸರ್ಜಿ ಕಟ್ಕರ್.
0: ತಪ್ಪಾದ ಉತ್ತರ, ಸರ್ಜು ಅಂತ ಹೇಳ್ತಾ ಇದ್ದೀರಿ.
2: ಸರ್ಜು

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಸರ್ ನಮಸ್ಕಾರ.
0: ನಮಸ್ತೆ, ಯಾರು ಇಲ್ಲಿಂದ ರೀ?
1: ಸಂಗನಗೌಡ ಮಲ್ಲಿಪಟ್ಟಿ.
0: ಸಂಗನಗೌಡ ಅವರು, ಪ್ರಶ್ನೆ ಕೇಳಿಸ್ಕೊಂಡಿರಿ ಸಂಗನಗೌಡ.
1: ಪ್ರಶ್ನೆ ಹೇಳಿ ಸರ್.
0: 2025 ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದ ಸಾಹಿತಿ ಯಾರು ಅನ್ನೋದು ಪ್ರಶ್ನೆ.
1: ಡಾಕ್ಟರ್ ಸರೋಜ್ ಕಾಟ್ಕರ್.
0: ಎಸ್, ಖಂಡಿತ, ಸರೋಜ್ ಕಾಟ್ಕರ್. ಇಬ್ಬರು ಕೂಡ ಪ್ರಯತ್ನ ಮಾಡಿದರು, ಉತ್ತರವನ್ನು ತಪ್ಪು ತಪ್ಪು ಹೇಳ್ತಾ ಇದ್ರು ಹೆಸರನ್ನು. ಇನ್ನು ಎರಡನೇ ಪ್ರಶ್ನೆ. ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನೆಂದು ಕರೆಯುತ್ತೇವೆ? ಹಲೋ, ಪ್ಲುತ್ ಸ್ವರ ಅಂತ ಕರಿತೀವ್ರಿ? ಖಂಡಿತ ಸರಿಯಾದ ಉತ್ತರ ಎರಡು ಪ್ರಶ್ನೆಗಳಿಗೆ. ಈಗ ಮೂರನೇ ಪ್ರಶ್ನೆ ರೀ. ಪ್ರಶ್ನೆ ಗಮನ ಕೊಟ್ಟು ಕೇಳ್ಬೇಕ್ರಿ, ರಿಪೀಟ್ ಮಾಡಂಗಿಲ್ಲ. ಪ್ರಸ್ತುತ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ವಿಶ್ವದ ಒಟ್ಟು ತಾಣಗಳ ಸಂಖ್ಯೆ ಎಷ್ಟು ಅನ್ನೋದು ಪ್ರಶ್ನೆ. ಪ್ರಶ್ನೆ ಅರ್ಥ ಆಗಲಿ ಅಂತ ಅನ್ಕೊಳ್ತೀನಿ ನಾನು. ವಿಶ್ವದ ಒಟ್ಟು ತಾಣಗಳ ಸಂಖ್ಯೆ ಕೇಳಿದ್ರಿ ನಾನು. ಭಾರತದಷ್ಟೇ ಗೊತ್ತ್ರಿ? ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.

0: ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ ಸರ್, ನಮಸ್ಕಾರ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ ರೀ?
1: ಗಂಗಾವತಿಯಿಂದ ಸಿದ್ದಾಪುರ.
0: ಹಲೋ,
1: ಸಿದ್ದಪ್ಪ ಸರ್, ಗಂಗಾವತಿಯಿಂದ.
0: ಗಂಗಾವತಿಯಿಂದ ಸಿದ್ದಪ್ಪ ಅವರು.
1: ಹಾಂ ಸರ್.
0: ಸಿದ್ದಪ್ಪ, ಮೊದಲ ಪ್ರಶ್ನೆ ತಮಗ. ಪ್ರಸ್ತುತ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ವಿಶ್ವದ ಒಟ್ಟು ತಾಣಗಳ ಸಂಖ್ಯೆ ಎಷ್ಟು ಅನ್ನೋದು ಪ್ರಶ್ನೆ.
1: 1273.
0: 1273 ಅಂತೀರಿ?
1: ಹಾಂ ಸರ್.
0: ಓಕೆ, ಭಾರತದಲ್ಲಿ ಎಷ್ಟು ಅಂತ ಹೇಳ್ಬೋದು ರೀ?
1: 45 ಸರ್.
0: ಕರ್ನಾಟಕದಲ್ಲಿ ರೀ?
1: ಕರ್ನಾಟಕದಲ್ಲಿ 4 ಇರ್ಬೇಕು ಸರ್.
0: 4 ಇರ್ಬೇಕಂತೀರಿ? ಖಂಡಿತ, ಅಷ್ಟು ಸರಿಯಾಗಿ ಹೇಳಿರಿ.
1: ಹಾಂ.
0: ಎರಡನೇ ಪ್ರಶ್ನೆ ಸಿದ್ದಪ್ಪ.
1: ಓಕೆ.
0: ಜಠರದ ಗ್ರಂಥಿಗಳಿಂದ ಬಿಡುಗಡೆಯಾಗುವ ಯಾವ ಕಿಣ್ವದ ಹೊಟ್ಟೆಯಲ್ಲಿ ಪ್ರೋಟೀನನ್ನು ಜೀರ್ಣ ಮಾಡಲು ಸಹಾಯ ಮಾಡ್ತದೆ? ಹಲೋ, ಹೌದ್ರಿ.
1: ಗೊತ್ತಿಲ್ಲ ಸರ್ ನಂಗೆ.
0: ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ.

0: ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ ರೀ,
0: ನಮಸ್ತೆ. ಯಾರು, ಎಲ್ಲಿಂದ ರೀ?
1: ನಮಸ್ತೆ ಸರ್, ನಾವು ಸಿಂಗ್ರಿಯಿಂದ ಶ್ರೀಶೈಲ್ ದಸ್ಮಾ ಮಾತಾಡಿದ್ರಿ.
0: ಶ್ರೀಶೈಲ್ ದಸ್ಮಾ ಅವರು?
1: ಹೌದ್ರಿ.
0: ಮೊದಲ ಪ್ರಶ್ನೆ ಶ್ರೀಶೈಲ್ ಅವರಿಗೆ,
1: ಹೇಳ್ರಿ,
0: ಜಠರದ ಗ್ರಂಥಿಗಳಿಂದ ಬಿಡುಗಡೆಯಾಗುವ ಯಾವ ಕಿಣ್ವವು ಹೊಟ್ಟೆಯಲ್ಲಿ ಪ್ರೋಟೀನನ್ನು ಜೀರ್ಣ ಮಾಡಲು ಸಹಾಯ ಮಾಡುತ್ತದೆ?
1: ಉಪ್ಪು ರೀ.
0: ಉಪ್ಪಂತೀರಿ?
1: ಹೌದ್ರಿ.
0: ಉಪ್ಪು ತಪ್ಪಾದ ಉತ್ತರ ರೀ. ಮತ್ತು ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡ್ಬೋದು ತಾವು. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಓಕೆ ಸರ್.

0: ಸಂಗಮೇಶ್ಗೌಡ
1: ಬರಟಗಿಯಿಂದ
0: ಮಾತಾಡ್ಲಿಕ್ಕೆ. ಸಂಗಮೇಶ್ವರ, ಮೊದಲ ಪ್ರಶ್ನೆ, ಜಠರದ ಗ್ರಂಥಿಗಳಿಂದ ಬಿಡುಗಡೆಯಾಗುವ ಯಾವ ಕಿಣ್ವವು ಹೊಟ್ಟೆಯಲ್ಲಿ ಪ್ರೋಟೀನ್ ಅನ್ನು ಜೀರ್ಣ ಮಾಡಲು ಸಹಾಯ ಮಾಡುತ್ತದೆ? ಜಠರ ರಸ ಅಂತೀರಿ? ಹಲೋ, ಪರ್ಟಿಕ್ಯುಲರ್ ಆಗಿ ಒಂದು ಹೆಸರಿಂದ ನಾವು ಕರಿತೀವಿ ಅದನ್ನ. ಉತ್ತರ ತಪ್ಪಾಗ್ಯದ, ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು. ಧನ್ಯವಾದ ಕಾರ್ಯ ಮಾಡೋದಕ್ಕೆ.

0: हेलो हेलो, ಆಕಾಶವಾಣಿ
1: ಹಲೋ
0: ವಿಜಯಪುರ ಕೇಂದ್ರ.
1: ಸರ್, ಸಂಗನಗೌಡ ಮೈಲಪಟ್ಟಲು ಸರ್, ಕುಷ್ಟಗಿಯಿಂದ.
0: ಸಂಗನಗೌಡ ಅವ್ರದ್ದು ಮೂರನೇ ಕರೆನಾ?
1: ಇಲ್ಲ, ಎರಡನೇ ಕರೆ ಸರ್.
0: ಎರಡನೇ ಕರೆ.
1: ಓಕೆ
0: ಓಕೆ, ನೇರವಾಗಿ ಪ್ರಶ್ನೆ ರೀ.
1: ಹಾಂ.
0: ಜಠರದ ಗ್ರಂಥಿಗಳಿಂದ ಬಿಡುಗಡೆಯಾಗುವ ಯಾವ ಕಿಣ್ವವು ಹೊಟ್ಟೆಯಲ್ಲಿ ಪ್ರೋಟೀನನ್ನು ಜೀರ್ಣ ಮಾಡಲು ಸಹಾಯ ಮಾಡುತ್ತದೆ?
1: ಪೆಪ್ಸಿನ್ ಸರ್.
0: ಪೆಪ್ಸಿನ್ ಅಂತೀರಿ? ಓಕೆ, ಸರಿಯಾದ ಉತ್ತರ ಮೊದಲ ಪ್ರಶ್ನೆಗೆ.
1: ಓಕೆ,
0: ಎರಡನೇ ಪ್ರಶ್ನೆ ರೀ. ಪಿಎಂ ಪ್ರಣಾಮ್ ಯೋಜನೆಯ ಮುಖ್ಯ ಉದ್ದೇಶ ಏನು?
1: ಪಿಎಂ ಪ್ರಣಾಮ್ ಸರ್.
0: ಹೌದ್ರಿ,
1: ಪಿಎಂ ಪ್ರಣಾಮ್ ಶಿಕ್ಷಣಕ್ಕಂತ ಇದು.
0: ಶಿಕ್ಷಣ ಅಂತೀರಿ?
1: ಹಾಂ ಸರ್,
0: ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದಲ್ರಿ ಇದು.
1: ಓಕೆ,
0: ಧನ್ಯವಾದ ಕಾರ್ಯ ಮಾಡೋದಕ್ಕೆ. ಹಲೋ ಹಲೋ, ನಮಸ್ತೆ.
2: ಹಲೋ,
0: ನಮಸ್ಕಾರ, ಯಾರು ಇಲ್ಲಿಂದ ರೀ?
2: ನಾನು ಬಸಂತಗುಡಿ ತಾಲೂಕು ಸಣ್ಣಕಾಲದಿಂದ ವಿನಾಯಕ್ ಅಂತ ಸರ್.
0: ವಿನಾಯಕ್ ಅವರು?
2: ಹೌದು ಸರ್.
0: ವಿನಾಯಕ್ ಅವರೇ, ನೇರವಾಗಿ ಪ್ರಶ್ನೆ
2: ಹೇಳಿ ಸರ್.
0: ಪಿಎಂ ಪ್ರಣಾಮ್ ಯೋಜನೆಯ ಮುಖ್ಯ ಉದ್ದೇಶ ಏನು ಅನ್ನೋದು ಪ್ರಶ್ನೆ ಆಗಿದೆ. ಹಲೋ
2: ಹಲೋ ಸರ್,
0: ಹೇಳ್ತೀರಿ ಉತ್ತರನ?
2: ಪಿಎಂ ಪ್ರಣಾಮ ಸರ್.
0: ಹೌದ್ರಿ, ಜಲ್ದಿ ಹೇಳ್ಬೇಕ್ರಿ, ಸಮಯ ತಗೊಳಂಗಿಲ್ಲ, 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ ನಿಯಮದ ಪ್ರಕಾರ.
2: ಅಂದ್ರೆ ಇದು ಇದಕ್ಕೆ ಸಂಬಂಧಪಟ್ಟಿದೆ ಸರ್, ಇದು ರಸಗೊಬ್ಬರ. ಆ ರಿಲೇಟೆಡ್ ಬಂದಿದೆ.
0: ಅದು ಯಾವ ರಸಗೊಬ್ಬರ ಅನ್ನೋದು ಬೇಕಲ್ರಿ?
2: ರಾಸಾಯನಿಕ ರಸಗೊಬ್ಬರ ಅಂತಿದೆ.
0: ಹಾಂ, ರಾಸಾಯನಿಕ
2: ರಸಗೊಬ್ಬರಗಳು
0: ಉತ್ತೇಜನ ಅಥವಾ ಏನಂತ?
2: ಅದೇ ಉತ್ತೇಜನ ಮಾಡುವುದು.
0: ಇಲ್ಲ, ತಪ್ಪಾದ ಉತ್ತರ.
2: ಆಯ್ತು,
0: ಧನ್ಯವಾದ ಕರೆ ಮಾಡೋದಕ್ಕೆ. ಹಲೋ
3: ಹಲೋ
0: ಹಲೋ, ನಮಸ್ತೆ.
3: ಸಿದ್ದಪ್ಪ ಸರ್, ಗಂಗಾವತಿ.
0: ಸಿದ್ದಪ್ಪ ಅವರು ಗಂಗಾವತಿಯಿಂದ ಮಾಡ್ಲಿಕ್ಕತ್ತೀರಿ?
3: ಹೌದು ಸರ್.
0: ಪಿಎಂ ಪ್ರಣಾಮ್ ಯೋಜನೆಯ ಮುಖ್ಯ ಉದ್ದೇಶ ಏನು ಅನ್ನೋದು ಪ್ರಶ್ನೆ ರೀ
3: ಸರ್. ಅದು ಕೃಷಿಯಲ್ಲಿ ರಾಸಾಯನಿಕ ಬಳಕೆಯನ್ನು ತಗ್ಗಿಸೋದು ಸರ್, ಕಡಿಮೆ ಮಾಡೋದು.
0: ಪರ್ಯಾಯ ಗೊಬ್ಬರಗಳ ಉತ್ತೇಜನ ಅಂತೀರಿ?
3: ಹಾಂ ಸರ್, ಸಾವಯವ ಗೊಬ್ಬರ ಬಳಸ್ಬೇಕು ನಾವು, ಅಂದ್ರೆ ರಾಸಾಯನಿಕ ಗೊಬ್ಬರ ಬಳಸಬಾರದು.
0: ಪರ್ಯಾಯ ಗೊಬ್ಬರಗಳ ಉತ್ತೇಜನ ಮೂಲಕ ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡಿ ಭೂಮಿಯನ್ನ
3: ಸಾವಯವ ಕೃಷಿಗೆ ಆದ್ಯತೆ ಕೊಡೋದು ಸರ್.
0: ಸಾವಯವ ಕೃಷಿಗೆ ಆದ್ಯತೆ ಅಂತೀರಿ? ಓಕೆ, ಖಂಡಿತ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ಸಿದ್ದಪ್ಪ ಅವರಿಗೆ. ಥಾರ್ ಮರುಭೂಮಿ ಯಾವ ರಾಜ್ಯದಲ್ಲಿ ವಿಸ್ತರಿಸಿದೆ?
3: ರಾಜಸ್ಥಾನ್ ಸರ್.
0: ಪ್ರಶ್ನೆ ಅರ್ಥ ಮಾಡ್ಕೊಟ್ರಿ
3: ಸರ್. ನಾಲ್ಕು ರಾಜ್ಯಗಳು ಬರ್ತವೆ ಹೇಳ್ತೇನೆ ಸರ್. ಹರಿಯಾಣ, ಪಂಜಾಬ್, ರಾಜಸ್ಥಾನ, ಗುಜರಾತ್.
0: ಓಕೆ, ಖಂಡಿತ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿರಿ. ಏನು ಮಾಡ್ತೀರಿ ಸಿದ್ದಪ್ಪ ತಾವು?
3: ಸರ್, ನಾನೀಗ ಟೀಚರ್ಗೆ ಪ್ರಿಪರೇಷನ್ ಮಾಡಾಕತ್ತೀನಿ.

0: ರೀ, ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ, ಪ್ರಶ್ನೆ ರಿಪೀಟ್ ಮಾಡೋಂಗಿಲ್ಲ. ಇದು ಮೂರನೇ ಪ್ರಶ್ನೆ. ಹಣದೊಬ್ಬರವು ನಿಯಂತ್ರಣ ಮೀರಿ ವರ್ಷಕ್ಕೆ ಶೇಕಡಾ 100% ಅಥವಾ ಅದಕ್ಕಿಂತ ಹೆಚ್ಚು ವೇಗವಾಗಿ ಬೆಲೆಗಳ ಏರಿಕೆಯನ್ನು ಏನೆಂದು ಕರೆಯುತ್ತೇವೆ? ಹಲೋ,
1: ಅನಪ್ರಸರಣ ಅಥವಾ ಇನ್ಫ್ಲೇಷನ್?
0: ಕರೆಕ್ಟಾಗಿ ಹೇಳ್ರಿ
1: ಸರ್. ಇನ್ಫ್ಲೇಷನ್ ಅಂತೀರಿ?
0: ಅಲ್ಲ, ಇನ್ಫ್ಲೇಷನ್ ಆಯಿತು, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಪದದಿಂದ ಕರಿತೀವಿ, ಅದಾದ್ಮೇಲೆ ಇನ್ಫ್ಲೇಷನ್ ಬರ್ತದ.
1: ಅನಪ್ರಸರಣ ಏನಂತ ಸರ್ ನನಗೆ ವರ್ಡ್ ಕರೆಕ್ಟ್ ಬರ್ತಿಲ್ಲ.
0: ವರ್ಡ್ ಕರೆಕ್ಟಾಗಿ ಬರ್ಬೇಕಲ್ರಿ, ಅಂದ್ರೆ ಉತ್ತರ ಸರಿಯಾಗಿ ನಾವು ಪರಿಗಣನೆ ಮಾಡ್ತೀವಿ. ಇನ್ಫ್ಲೇಷನ್ ಓಕೆ, ಅದಕ್ಕಿಂತ ಮುಂಚೆ ಒಂದು ಪದ ಬರ್ತದ, ಆ ಪದ ಬಿಟ್ಟಿರ್ತಾವು, ಹೇಳಬಹುದಾ? ಅಲ್ಲ, ನಿಯಮದ ಪ್ರಕಾರ ಸರ್ಚ್ ಮಾಡಿದ್ರೆ ನಾವು ಅದನ್ನ ಪರಿಗಣನೆ ಮಾಡಂಗಿಲ್ರಿ. ಅದು ಕಾರ್ಯಕ್ರಮಕ್ಕೆ ಅಷ್ಟು ಶೋಭೆನೂ ತರಂಗಿಲ್ಲ,
1: ಹೇಳೋರಿಗೂ ಶೋಭೆ ಬರಲ್ಲ. ಅಲ್ಲಿ ಜ್ಞಾನ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಸರ್ಚ್ ಮಾಡಿದ್ರೆ ನೆನಪೇ ಉಳಿಯೋದಿಲ್ಲ. ಅದು ಗೊತ್ತಿದೆ
0: ಕೇಳಿದ್ರು ಕೂಡ ಅರ್ಥ ಮಾಡ್ಕೋಬೇಕು,
1: ನೆನ್ಪಿಟ್ಕೋಬಹುದು ಇಲ್ಲಿ.
0: ಇಲ್ಲ, ಅದನ್ನ ಕೇಳಿದ್ರು ಕೂಡ ಅರ್ಥ ಮಾಡ್ಕೋಬೇಕು. ಧನ್ಯವಾದ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸರ್.

ಕೆಳಗ್ರೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಪ್ರಶ್ನೆಯನ್ನು ಕೇಳಿದ್ದೆ, ಹಣದುಬ್ಬರವು ನಿಯಂತ್ರಣ ಮೀರಿ ವರ್ಷಕ್ಕೆ ಶೇಕಡ 100% ಅಥವಾ ಅದಕ್ಕಿಂತ ಹೆಚ್ಚಾಗಿ ಅಥವಾ ಹೆಚ್ಚು ವೇಗವಾಗಿ ಬೆಲೆಗಳ ಏರಿಕೆಯನ್ನು ಏನೆಂದು ಕರೆಯುತ್ತೇವೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಹೈಪರ್ ಇನ್ಫ್ಲೇಷನ್, ಹೈಪರ್ ಹಣದುಬ್ಬರ ಅಂತ ಇದನ್ನು ಕರಿತೀವಿ.

ಕೇಳುಗರೆ, ಈಗ ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಕೇಳಿದ್ರೆ ಈಗ ಸಮಯ 6:10. ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಈ ದಿನ ಸಂಜೆ ರಾತ್ರಿ ಹಾಗೂ ನಾಳೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು. ಮೊದಲಿಗೆ 6:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕ್ಯಾನ್ಸರ್ ಕುರಿತಾದ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30 ಸೇವಾ ಮಾಹಿತಿ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ. 7:20 ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:45 ಸಮಾಚಾರ ದರ್ಶನ.

ಇಂದು ರಾತ್ರಿ 8 ಗಂಟೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಈ ರಾತ್ರಿ 8:30 ಆಲಿಸುವಿರಿ. 9:15 ಭಾವಗೀತೆಗಳ ಕಾರ್ಯಕ್ರಮ, 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಸ್ವರಚಿತ ಕವನ ವಾಚನ, ನಂತರ ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು ಈ ವಿಷಯವಾಗಿ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, ಇದರಲ್ಲಿ ಎಸ್ ಹರೀಶ್ ಕುಮಾರ್ ಅವರ ವಯೋಲಿನ್ ವಾದನ ಕೇಳಲಿದ್ದೀರಿ. ತಿರುವನಂತಪುರಂ ಆಕಾಶವಾಣಿ ಕೇಂದ್ರದ ಕೊಡುಗೆ ಇದು.

ಇನ್ನು ನಾಳಿನ ಕಾರ್ಯಕ್ರಮಗಳು, ನಾಳೆ ಬೆಳಿಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, ವಂದನಾ ಭಕ್ತಿ ಗೀತೆಗಳು 6:10. ನಾಳೆ ಬೆಳಿಗ್ಗೆ 6:30 ಚಿಂತನ, ರೈತರಿಗೆ ಸಲಹೆಗಳು 6:35, 6:40 ಜನಪದ ಸಂಗೀತ ಕಾರ್ಯಕ್ರಮ.

ನಾಳೆ ಬೆಳಗ್ಗೆ 7:15 ನಿಲಯದಿಂದ ಉದ್ಯೋಗ ವಾರ್ತೆ ಪ್ರಸಾರವಾಗಲಿದೆ. ನಂತರ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮಗಳು ನಾಳೆ ಬೆಳಗ್ಗೆ 7:45, 8:30 ಹಾಗೂ ಬೆಳಗ್ಗೆ 9:30. ನಾಳೆ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ.

ನಾಳೆ ಬೆಳಗ್ಗೆ 11 ಗಂಟೆಗೆ ದೆಹಲಿ ಕೇಂದ್ರದಿಂದ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದ ಆಧಾರಿತ ಪೋಸ್ಟ್ ಬಾಕ್ಸ್ ನಂಬರ್ 111 ಕಾರ್ಯಕ್ರಮ ಪ್ರಸಾರವಾಗಲಿದೆ. 12 ಗಂಟೆಗೆ ಪ್ರದೇಶ ಸಮಾಚಾರ, 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

ಮಹಿಳಾ ಕಾರ್ಯಕ್ರಮದಲ್ಲಿ ಬದುಕಿನ ಬಂಡಿಗೆ ಭರವಸೆಯ ಚಕ್ರ ಸುನೀತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ ಅಲ್ಝಾಮರ್ ಕಾಯಿಲೆಯ ಲಕ್ಷಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ನಿಖಿತ್ ಹಂಪಾರ್ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಕೇಳುಗ್ರಿ, ಇದುವರೆಗೆ ನಿಲಯದ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದ್ರಿ. ಸಮಯ 6:15 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ಆಕಾಶವಾಣಿ ಬೆಂಗಳೂರು ಸಮಯ 6:20 ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ ಆದೌ ಮುಖ್ಯ ವಾರ್ತಾಃ ಮುಕ್ತ ವ್ಯಾಪಾರ ಸಂಧಿಭಿಃ ದೇಶಸ್ಯ ಯುವಕೇಭ್ಯಃ ನೂತನಾವಸರಾಣಾಂ ದ್ವಾರಾಣಿ ಉದ್ಘಾಟ್ಯಂತೆ ಇತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಖ್ಯಾತವಾನ್ ವಿಂಶತಿತಮೆ ರೋಜ್ಗಾರ್ ಮೇಳಾ ಸಮಾರೋಹೆ ಏಕ ಪಂಚಾಶತ್ ಸಹಸ್ರಾಧಿಕೇಭ್ಯಃ ನವ ನಿಯುಕ್ತೇಭ್ಯಃ ನಿಯುಕ್ತಿ ಪತ್ರಾಣಿ ಚಾಸೌ ಪ್ರಾದಾತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯಗಾದೀತ್ ಯತ್ ಭಾರತೆ ಪ್ರತಿವ್ಯಕ್ತಿ ಕಾರ್ಬನ್ ಉತ್ಸರ್ಜನಸ್ಯ ಪರಿಮಾಣಂ ವೈಶ್ವಿಕ ಮಧ್ಯಮಾನಸ್ಯ ಅರ್ಧಾದಪಿ ನ್ಯೂನಂ ವರ್ತತೆ ಅಥ ಜಿ20 ದೇಶೇಷು ಕೋಪ್ ಏಕವಿಂಶತಿಃ ಸಂಕಲ್ಪಾನ್ ಸಮಯಾತ್ ಪೂರ್ವಮೇವ ಸಂಪಾದ್ಯ ಭಾರತೇನ ಅಧಿಗತಂ ಅದ್ವಿತೀಯಂ ಸಾಫಲ್ಯಂ. ದೀನದಯಾಲ್ ಉಪಾಧ್ಯಾಯ ಗ್ರಾಮೀಣ ಕೌಶಲ ಯೋಜನಾ 2.0 ಇತ್ಯಸ್ಯಾಂತರ್ಗತಂ ದೇಶಸ್ಯ ಬಹುಸಂಖ್ಯೇಷು ರಾಜ್ಯೇಷು ಕೇಂದ್ರಶಾಸಿತ ಪ್ರದೇಶೇಷು ಚ 34,000 ಗ್ರಾಮೀಣ ಯುವಕಾನಾಂ ಪ್ರಶಿಕ್ಷಣಂ ವಿಧಾಸ್ಯತೆ ಸರ್ವಕಾರೇಣ. ಜಲಾಪ್ಲಾವನ ವಿಭೀಷಿಕಾತಃ ಸಾಹಾಯ್ಯ ಪ್ರಾಪ್ತಯೇ ಪ್ರಯತಮಾನಾಯ ನೇಪಾಲಾಯ ಭಾರತೇನ 11 ಟನ್ ಪರಿಮಿತಾ ನೂತನ ಸಾಹಾಯ್ಯ ಸಾಮಗ್ರಿ ಪ್ರೇಷಿತಾ. ಅಪಿ ಚ ಜಾಪಾನ್ ದೇಶೇ ಅದ್ಯ 20ತಮಸ್ಯ ಏಷಿಯಾಯಿ ಕ್ರೀಡಾ ಮಹೋತ್ಸವಸ್ಯ ಔಪಚಾರಿಕ ಸಮಾರಂಭೋ ಜಾತಃ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅಪರಾಹ್ನೆ ದೃಶ್ಯ ಶ್ರವ್ಯ ಮಾಧ್ಯಮೇನ ಸಮಾಯೋಜಿತೆ 20ತಮೆ ರೋಜ್ಗಾರ್ ಮೇಳಾ ಸಮಾರೋಹೆ ವಿಭಿನ್ನೇಷು ಸರ್ವಕಾರೀಯ ಸಂಸ್ಥಾನೇಷು ಏಕ 50,000 ನವನಿಯುಕ್ತ ಯುವಕೇಭ್ಯಃ ನಿಯುಕ್ತಿ ಪತ್ರಾಣಿ ವಿತರಿತವಾನ್. ಅತ್ರಾವಸರೆ ಸಂಬೋಧಯನ್ ಶ್ರೀಮೋದಿ ಅವೋಚತ್ ಯತ್ ವಿಗತೇಷು ವರ್ಷೇಷು ಕೇಂದ್ರ ಸರ್ವಕಾರೇಣ ಆಗಾಮಿ ಭವಿಷ್ಯಸ್ಯ ಸಜ್ಜತಾಯೈ ಯುವಕಾನಾಂ ಕೌಶಲ ಸಂವರ್ಧನೆ ತೇಭ್ಯಃ ನೂತನಾವಸರಾಣಾಂ ಪ್ರದಾನೆ ಚ ನಿರಂತರಂ ಧ್ಯಾನಂ ಕೇಂದ್ರಿತಂ.
2: ಆಜ್ ದೇಶ್ ಕೆ 51,000 ಸೆ ಅಧಿಕ ಯುವಾಓಂ ಕೋ ಸರ್ಕಾರಿ ಸೇವಾ ಕೆ ಲಿಯೆ ನಿಯುಕ್ತಿ ಪತ್ರ ಮಿಲ್ ರಹೆ ಹೈನ್. ಮೇ ಆಪ್ ಸಭಿ ಯುವಾ ಸಾಥಿಯೋ ಕೋ ಔರ್ ಆಪ್ಕೆ ಪರಿವಾರ್ ಜನೋ ಕೋ ಬಹುತ್ ಬಹುತ್ ಬಧಾಯಿ ದೇತಾ ಹೂಂ. ಆಜ್ ಆಪ್ ಸಭಿ ಏಕ್ ಐಸೆ ಸಮಯ ಮೇ ಭಾರತ್ ಸರ್ಕಾರ್ ಸೆ ಜುಡೆ ಹೈನ್ ಜಬ್ ದೇಶ್ ಏಕ್ ಬಹುತ್ ಬಡೆ ಲಕ್ಷ್ಯ ಕಿ ಔರ್ ಆಗೆ ಬಢ್ ರಹಾ ಹೈ ಔರ್ ಯೇ ಲಕ್ಷ್ಯ ಹೈ 2047 ತಕ್ ವಿಕಸಿತ ಭಾರತ್ ಬನಾನೆ ಕಾ.
1: ಪ್ರಧಾನಮಂತ್ರಿ ಮೋದಿ ನ್ಯರೂಪಯತ್ ಯತ್ ಸರ್ವಕಾರಃ ಅಪ್ರಶಾಸಕೀಯ ಕ್ಷೇತ್ರೇಪಿ ಉದ್ಯೋಗಾವಸರಾಣಾಂ ದ್ರುತಗತ್ಯಾ ವಿಸ್ತಾರಾಯ ಕಟಿಬದ್ಧತಯಾ ಕಾರ್ಯಂ ಕರೋತಿ. ಅನೇನೈವ ಉದ್ದೇಶೇನ ಪ್ರಾಯಃ 1,00,000 ಕೋಟಿ ರೂಪ್ಯಕಾಣಾಂ ವ್ಯಯ ಸಾಧ್ಯ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ ಯೋಜನಾ ಪ್ರಾರಬ್ಧ. ಅಸ್ಯಾಃ ಯೋಜನಾಯಾಃ ಮಾಧ್ಯಮೇನ ಪ್ರಾಯಃ 2 ಕೋಟಿ ಪರಿಮಿತಾಃ ಯುವಾನಃ ಪ್ರಥಮತಯಾ ಕಾರ್ಯಬಲೆ ಪ್ರವೇಷ್ಟುಂ ಸಮರ್ಥಾಃ ಭವಿಷ್ಯಂತೀತಿ ಆಶಾಸ್ಯತೆ. ಪ್ರಧಾನಮಂತ್ರಿಣಾ ಸಬಲಂ ಪ್ರತಿಪಾದಿತಂ ಯತ್ ಭಾರತೇನ ವಿಗತೇಷು ಕತಿಪಯೇಷು ವರ್ಷೇಷು ಪ್ರಾಯಃ 40 ದೇಶೈಃ ಸಹ ಮುಕ್ತ ವ್ಯಾಪಾರ ಸಂಧಿಃ ಹಸ್ತಾಕ್ಷರಿತಃ ಯೇನ ದೇಶಸ್ಯ ಯುವಕೇಭ್ಯಃ ಅವಸರಾಣಾಂ ನೂತನಾನಿ ದ್ವಾರಾಣಿ ಉದ್ಘಾಟಿತಾನಿ ಸಂತಿ. ಸಹ ಅವೋಚತ್ ಯತ್ ಏತಾದೃಶಾಃ ವ್ಯಾಪಾರ ಸಂಧಯಃ ದೇಶಸ್ಯ ಉದ್ಯಮಿಭ್ಯಃ ನೂತನ ಸಹಭಾಗಿತಾನಾಂ ವಿಪಣೀನಾಂ ಚ ಮಾರ್ಗಂ ಪ್ರಶಸ್ತಂ ಕುರುವಂತಿ. ಯುವಕಾನಾಂ ಕೃತೆ ಚ ಆಜೀವಿಕಾಯಾಃ ನೂತನ ಸಂಭಾವನಾಃ ಸೃಜಂತಿ. ಶ್ರೀಮೋದಿನಾ ಉಲ್ಲಿಖಿತಂ ಯತ್ ಭಾರತಮದ್ಯ

0: लिखितम् इति वार्ताः।
1: आकाशवाणी बेंगलुरु। ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 6:30.
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
17: ಆಕಾಶವಾಣಿ
18: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
10: ಆಕಾಶವಾಣಿ
9: ಆಕಾಶವಾಣಿ
6: ಆಕಾಶವಾಣಿ
2: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಕೇಳುಗ್ರಿ, ಇಂದು ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇದರಲ್ಲಿ ಕಿಚನ್ ಗಾರ್ಡನ್ ಕುರಿತು ಮಹಾಬಲೇಶ್ವರ ಶಾಸ್ತ್ರಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಕೌಳ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. 7:20 ನಿಲಯದಿಂದ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಾವಣಿ ಪದಗಳನ್ನು ಆಲಿಸಲಿದ್ದೀರಿ. ಪ್ರಸ್ತುತಪಡಿಸುತ್ತಾರೆ ಗದಗ ಜಿಲ್ಲೆ ರೋಣ ತಾಲೂಕು ಕೋಟವಾಡದ ಶಂಕರಪ್ಪ ರಾಮಪ್ಪ ಸಂಕಣ್ಣವಾರ್. 7:45 ಸಮಾಚಾರ ದರ್ಶನ. ಇಂದು ರಾತ್ರಿ 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು 8:30. ರಾತ್ರಿ 9:15 ರಾಜೇಶ್ವರಿ ಸಾದರ್ ಹಾಗೂ ಕವಿತಾ ಸಾದರ್ ಅವರು ಹಾಡಿರುವ ಭಾವಗೀತೆಗಳನ್ನು ಆರಿಸಲಿದ್ದೀರಿ. 9:30 ಯುವವಾಣಿ ಕಾರ್ಯಕ್ರಮ. ಇದರಲ್ಲಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಸ್ವರಚಿತ ಕವನ ವಾಚನ ಪ್ರಸಾರವಾಗಲಿದೆ. ನಂತರ ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು, ಈ ವಿಷಯ ಕುರಿತಾಗಿ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 10:00 ರಾತ್ರಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಎಸ್ ಹರಿಕುಮಾರ್ ಅವರ ವಯಲಿನ್ ವಾದನ ಪ್ರಸಾರವಾಗಲಿದೆ. ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ ಇದು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ. ವಂದನ ಭಕ್ತಿಗೀತೆಗಳು 6:10, 6:30 ಚಿಂತನ. ರೈತರ ಸಲಹೆಗಳು 6:35, 6:40 ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಬೆಳಗ್ಗೆ 7:15 ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 7:45 ಬೆಳಗ್ಗೆ 8:30 ಹಾಗೂ 9:30 ಚಿತ್ರಗೀತೆಗಳು. 9 ಗಂಟೆಗೆ ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರವಿದೆ. ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವಿರಿ. ನಾಳೆ ಬೆಳಗ್ಗೆ 11 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದ ಆಧಾರಿತ ಪೋಸ್ಟ್ ಬಾಕ್ಸ್ ನಂಬರ್ 111 ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮದಲ್ಲಿ ಬದುಕಿನ ಬಂಡಿಗೆ ಭರವಸೆಯ ಚಕ್ರ, ಸುನೀತಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ಅಲ್ಝೈಮರ್ ಕಾಯಿಲೆಯ ಕುರಿತು ಮಾಹಿತಿ ಡಾಕ್ಟರ್ ನಿಖಿತ್ ಹಂಪಾರ್ ಅವರಿಂದ, ಸಂದರ್ಶಕರು ಲತೀಶ್ ಪಾಲ್ದಾನೆ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ. PM ಪರ್ ಡ್ರಾಪ್ ಮೋರ್ ಕ್ರಾಪ್ ಈ ವಿಷಯ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ, ಕಬ್ಬಿನಗದ್ದೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12 ಗಂಟೆ 40 ನಿಮಿಷಕ್ಕೆ ಕಾವ್ಯ ವಾಚನ. ಇದರಲ್ಲಿ ಕುಮಾರವ್ಯಾಸ ಭಾರತದ ಕಿರಾತಾರ್ಜುನ ಪ್ರಸಂಗ ಪ್ರಸ್ತುತಪಡಿಸುತ್ತಾರೆ ರಾಘವೇಂದ್ರ NR. ನಾಳೆ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಉಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703340 ಅಥವಾ 2703350. 6 ಗಂಟೆ 10 ನಿಮಿಷಕ್ಕೆ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ. ನಾಳೆ ಸಂಜೆ 6 ಗಂಟೆ 51 ನಿಮಿಷಕ್ಕೆ ಕಿಸಾನ್ವಾಣಿಯಲ್ಲಿ ಜನಪದ ನಾಟಕ ಆಲಿಸಲಿದ್ದೀರಿ. 7 ಗಂಟೆ 45 ನಿಮಿಷಕ್ಕೆ ಶೇಕ್ಸ್ಪಿಯರ್ನ ನಿಗೂಢ ಲೋಕ, ಮನುಷ್ಯ ಸ್ವಭಾವದ ಮಹಾವಗಟುಗಳು, ಗೌತಮ್ ಜೋತ್ಸ್ನ ಅವರಿಂದ ಭಾಷಣ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8 ಗಂಟೆಗೆ ನಿಲಯದಿಂದ ಯುವವಾಣಿ ಕಾರ್ಯಕ್ರಮ. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು 8 ಗಂಟೆ 30 ನಿಮಿಷಕ್ಕೆ. 9 ಗಂಟೆ 30 ನಿಮಿಷಕ್ಕೆ ರಾಷ್ಟ್ರೀಯ ನಾಟಕ ಹಾಗಾದರೆ ಪ್ರಸಾರವಾಗಲಿದೆ. ಲೇಖಕರು ಇಂದ್ರಾ ಜೋಶಿ, ಕನ್ನಡಕ್ಕೆ ಅಚ್ಯುತ್ ಸಂಕೇತಿ, ನಿರ್ಮಾಣ KL ರಾಜೇಶ್ವರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. ಕೇಳಿದ್ರಿ, ಇದುವರೆಗೆ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದ್ರಿ. ಸಮಯ 6 ಗಂಟೆ 37 ನಿಮಿಷವಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ನಂತರ 6 ಗಂಟೆ 40 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಬಿತ್ತರಗೊಳ್ಳಲಿದೆ.
1: ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೆ ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6 ಗಂಟೆ 40 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತೀರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
4: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
3: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
4: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ ಕುರಿತಂತೆ ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲಿ ಸಾರ್ವಜನಿಕರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಾದ. ದೇಶಾದ್ಯಂತ ರೋಜ್ಗಾರ್ ಮೇಳ, ರಾಜ್ಯದ ವಿವಿಧೆಡೆ ಕೇಂದ್ರ ಸಚಿವರಿಂದ ನೇಮಕಾತಿ ಪತ್ರ ವಿತರಣೆ. ಯುವಜನತೆ ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಹಾಲಿನ ದರ ಏರಿಕೆ ಕುರಿತಂತೆ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ, ಸರ್ಕಾರ ಸ್ಪಷ್ಟನೆ. ಹಾಗೂ ರಾಜ್ಯ ಹೈಕೋರ್ಟ್ಗೆ ಮೂವರು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದ ರಾಷ್ಟ್ರಪತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಹಾಗೂ ಚಿಕ್ಕಮಗಳೂರಿನಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರವಾಗಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಲೆನಾಡಿನ ಪ್ರವಾಸೋದ್ಯಮಕ್ಕೆ ವಿಶೇಷ ಪ್ಯಾಕೇಜ್ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯ ಕುರಿತು 3 ದಿನಗಳ ವಿಶೇಷ ಅಧಿವೇಶನದಲ್ಲಿ ಸಮಗ್ರ ಚರ್ಚೆ ನಡೆಸಲಾಗುವುದು, ರಾಜ್ಯದ ಹಿತದೃಷ್ಟಿಯಿಂದ ದೆಹಲಿಗೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಿದ್ದರೂ ಕೇಂದ್ರ ಸರ್ಕಾರ 7ನೇ ಬಾರಿ ಕರಡು ಅಧಿಸೂಚನೆ ಹೊರಡಿಸುವ ಮೂಲಕ ಮಲೆನಾಡಿನ ಜನರನ್ನು ಮತ್ತೆ ಬೀದಿಗೆ ತರುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ದೇಶಾದ್ಯಂತ 45 ಸ್ಥಳಗಳಲ್ಲಿ ಇಂದು ಆಯೋಜಿಸಲಾಗಿದ್ದ 20ನೇ ರೋಜ್ಗಾರ್ ಮೇಳವನ್ನು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ 156 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ಹಸ್ತಾಂತರಿಸಿದರು. ಇನ್ನೊಂದೆಡೆ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನ ಆಯ್ಕರ್ ಭವನದಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಸರ್ಕಾರಿ ಉದ್ಯೋಗ ಎನ್ನುವುದು ಕೇವಲ ಉದ್ಯೋಗವಲ್ಲ, ದೇಶದ ಜನರ ಸೇವೆ ಮಾಡುವ ಅವಕಾಶವಾಗಿದೆ. ಉತ್ತಮ ಆಡಳಿತ ನೀಡುವಲ್ಲಿ ಪ್ರತಿಯೊಬ್ಬ ನೌಕರನ ಪಾತ್ರವೂ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನೇಮಕಾತಿ ಪತ್ರ ಪಡೆದವರು ಉದ್ಯೋಗವನ್ನು ಕೇವಲ ವೈಯಕ್ತಿಕ ಜೀವನೋಪಾಯದ ದೃಷ್ಟಿಯಿಂದ ನೋಡದೆ ರಾಷ್ಟ್ರ ನಿರ್ಮಾಣದ ಭಾಗವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ರೋಜ್ಗಾರ್ ಮೇಳದ ಮೂಲಕ ನೇಮಕಾತಿ ಪಡೆಯುತ್ತಿರುವ 51,000 ಯುವಕರೊಂದಿಗೆ ಅವರ ಕುಟುಂಬಗಳಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಹೆಚ್ಚಲಿದೆ ಎಂದು ಅವರು ಹೇಳಿದರು. ಭಾರತದ ಆರ್ಥಿಕತೆ 7.8% ಬೆಳವಣಿಗೆ ದಾಖಲಿಸುತ್ತಿದ್ದು, ಶಾಂತಿ ಮತ್ತು ಸ್ಥಿರತೆ ಇದ್ದಾಗ ಮಾತ್ರ ಸಮೃದ್ಧಿ ಸಾಧ್ಯ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಖಾಸಗಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಹಾಗೂ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತೀಯ ವೈದ್ಯರ ಮೇಲೆ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ಹೆಚ್ಚಿದ್ದು, ದೇಶದ ಯುವ ಮಾನವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಬೇಕಾಗಿದೆ ಎಂದು ಕರೆ ನೀಡಿದ್ದಾರೆ. 1916ರಲ್ಲಿ ಆರಂಭವಾದ ಕೆಎಲ್ಇ ಸಂಸ್ಥೆಯ ಶಿಕ್ಷಣದ ಪಯಣ ಇಂದು 320ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, 146,000 ವಿದ್ಯಾರ್ಥಿಗಳು ಹಾಗೂ 18,000ಕ್ಕೂ ಅಧಿಕ ಶಿಕ್ಷಕರನ್ನು ಹೊಂದಿರುವ ಬೃಹತ್ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಹಾಲಿನ ಖರೀದಿ ದರ ಏರಿಕೆ ಮಾಡಬೇಕು ಎಂದು ರೈತರಿಂದ ಬೇಡಿಕೆ ಹೆಚ್ಚಾಗಿದ್ದು, ಈ ಸಂಬಂಧ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರ ಸಮಸ್ಯೆಗಳಿಗೆ ಶೀಘ್ರವೇ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇನ್ನೊಂದೆಡೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಪಶುಸಂಗೋಪನೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ಹಾಲಿನ ದರ ಏರಿಕೆಯ ಸಾಧಕ ಬಾಧಕಗಳ ಬಗ್ಗೆ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಎಂಬ ಹಾಲು ಒಕ್ಕೂಟಗಳ ನಿರ್ಧಾರ ಸರಿಯಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮೇವಿನ ಕೊರತೆ ನೀಗಿಸುವ ಸಲುವಾಗಿ ಮೇವು ಖರೀದಿಸಿ ಪೂರೈಸುವುದರ ಜೊತೆಗೆ ಮೇವಿನ ಬಿತ್ತನೆ ಬೀಜಗಳ ವಿತರಣೆಗಾಗಿ ಪಶುಸಂಗೋಪನೆ ಇಲಾಖೆಯಿಂದ 25 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ.

0: ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಲ್ಲಿ 14 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ರಾಜ್ಯ ಹೈಕೋರ್ಟ್ಗೆ ಉಷಾರಾಣಿ, ಕೆಎಸ್ ಭರತ್ಕುಮಾರ್ ಮತ್ತು ನೇರಲೆ ವಿ ಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ತಿಳಿಸಿದೆ. ಸೆಪ್ಟೆಂಬರ್ 10 ನಡೆದ ಸಭೆಯಲ್ಲಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ನೀಡಿದಂತಹ ಶಿಫಾರಸುಗಳ ಆಧಾರದ ಮೇಲೆ ಈ ನೇಮಕಾತಿಗಳನ್ನು ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದರ ಕುರಿತ ಒಂದು ನೋಟ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ರಾಷ್ಟೀಯ ಅಭಿವೃದ್ಧಿಗೆ ಮಹತ್ತರವಾದ ಕೊಡುಗೆ ನೀಡಿದೆ ಎಂದು ಇಸ್ರೋ ವಿಜ್ಞಾನಿ ಹಾಗೂ ವೈಜ್ಞಾನಿಕ ಕಾರ್ಯದರ್ಶಿ ಎಂ ಗಣೇಶ್ ಪಿಳ್ಳೈ ಅಭಿಪ್ರಾಯಪಟ್ಟಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಇಸ್ರೋ ಸಂವಹನ, ಹವಾಮಾನ ಮುನ್ಸೂಚನೆ, ವಿಪತ್ತು ನಿರ್ವಹಣೆ, ಕೃಷಿ ಮತ್ತು ವೈಜ್ಞಾನಿಕ ಪ್ರಗತಿಯ ಮೂಲಕ ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಯೋಜನವನ್ನು ದೇಶದ ಸಾಮಾನ್ಯ ಜನರಿಗೆ ತಲುಪಿಸಿದೆ ಎಂದು ತಿಳಿಸಿದ್ದಾರೆ. ಇನ್ಸ್ಪೇಸ್ ಖಾಸಗಿ ಭಾಗವಹಿಸುವಿಕೆಗೆ ಅನುವು ಮಾಡಿಕೊಟ್ಟರೆ ಎನ್ಎಸ್ಐಎಲ್ ಇಸ್ರೋ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನವನ್ನು ವಾಣಿಜ್ಯೀಕರಣಗೊಳಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ.
5: The country today has more than 450 startups working across various space domains. While InSpace facilitates private participation and ENCEL commercializes ISRO-developed technologies. As industry scales up mature technologies, ISRO is focusing on research and frontier technologies, including Gaganyaan, next-generation launch vehicle, the Bharati Antariksh Station, planetary exploration, and lunar land. Together, ISRO, industry, academia, and our youth can accelerate innovation and contribute to make the vision of Honorable Prime Minister of ವಿಕ್ಸಿತ್ ಭಾರತ್ 2047 ಎ ರಿಯಾಲಿಟಿ. ಜೈ ಹಿಂದ್.
4: ಮುಂದಿನ ವಾರದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳ ಕಾಲ ಗಾಳಿ, ಗುಡುಗು, ಮಿಂಚು ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದ ಸಚಿವರು ಪ್ರಜಾಸೇವಾ ಆಂದೋಲನಾ ಸಭೆ ನಡೆಸಿದರು. ಹಾಸನದಲ್ಲಿ ಸಭೆ ನಡೆಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ, ಈ ಬಾರಿ ಸಕಲೇಶಪುರದಲ್ಲಿ ಮಳೆ ಕೊರತೆ ಉಂಟಾಗಿದೆ, ಶೀಘ್ರದಲ್ಲೇ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ಅದಾಲತ್ ನಡೆಸಿ 1.5 ತಿಂಗಳಲ್ಲಿ ಹಕ್ಕುಪತ್ರಗಳನ್ನು ವಿತರಿಸಬೇಕು ಎಂದು ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಪ್ರಜಾಸೇವಾ ಆಂದೋಲನ ಸಭೆ ನಡೆಸಿದ ಡಾ ಯತೀಂದ್ರ ಸಿದ್ದರಾಮಯ್ಯ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಅರ್ಜಿಗಳನ್ನು ಸ್ವೀಕರಿಸಿದರು. ವಿಜಯಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಭೆ ನಡೆಸಿ ಈ ಆಂದೋಲನದಲ್ಲಿ ಸಲ್ಲಿಕೆಯಾಗುವ ಎಲ್ಲ ಅರ್ಜಿಗಳಿಗೆ ಅಧಿಕಾರಿಗಳು ಸಕಾಲದಲ್ಲಿ ಸ್ಪಂದಿಸಬೇಕು, ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ದ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯ ಯರಗಟ್ಟಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಜಾಸೇವೆ ಆಂದೋಲನಾ ಸಭೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ ಕುರಿತಂತೆ ಶಿವಮೊಗ್ಗ, ಚಿಕ್ಕಮಗಳೂರಿನಲ್ಲಿ ಸಾರ್ವಜನಿಕರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಾದ. ದೇಶಾದ್ಯಂತ ರೋಜ್ಗಾರ್ ಮೇಳ, ರಾಜ್ಯದ ವಿವಿಧೆಡೆ ಕೇಂದ್ರ ಸಚಿವರಿಂದ ನೇಮಕಾತಿ ಪತ್ರ ವಿತರಣೆ. ಯುವಜನತೆ ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಹಾಲಿನ ದರ ಏರಿಕೆ ಕುರಿತಂತೆ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ, ಸರ್ಕಾರ ಸ್ಪಷ್ಟನೆ. ಹಾಗೂ ರಾಜ್ಯ ಹೈಕೋರ್ಟ್ಗೆ 3 ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದ ರಾಷ್ಟಪತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕಿಚನ್ ಗಾರ್ಡನ್ ಕುರಿತು ಮಹತ್ವವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಕೈತೋಟ ಅಥವಾ ಕಿಚನ್ ಗಾರ್ಡನ್ ವಿಷಯದಲ್ಲಿ ತಜ್ಞರಾಗಿರುವ ಮಾಬಲೇಶ್ವರ ಶಾಸ್ತ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಮಾಬಲೇಶ್ವರ ಶಾಸ್ತ್ರಿ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ.
6: ನಮಸ್ಕಾರಗಳು ಎಲ್ಲರಿಗೂ.
5: ಡಾಕ್ಟರ್ ಮಾಬಲೇಶ್ವರ ಶಾಸ್ತ್ರಿಗಳೇ, ಈ ಒಂದು ಕೈತೋಟದಲ್ಲಿ ತಮಗೆ ಸುದೀರ್ಘವಾದ ಅನುಭವವಿದೆ. ಸುಮಾರು 20-25 ವರ್ಷಗಳಿಂದ ತಾವು ಈ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀರಿ.
6: ಹೌದು,
5: 16 ಗಾರ್ಡನ್ಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ, 16 ತೋಟಗಳನ್ನು ತಾವು ನಿರ್ಮಾಣ ಮಾಡಿದ್ದೀರಿ. ಸಾಕಷ್ಟು ಅನುಭವವಿದೆ, ತಾವು ಮಾಡಿದ್ದೀರಿ, ಹಲವರು ಮನೆಯಲ್ಲೂ ಕೂಡ, ಹಲವರು ಕಚೇರಿಗಳಲ್ಲಿ, ಬೇರೆ ಬೇರೆ ಕಡೆ ಕೂಡ ಮಾಡಿಕೊಡ್ತಾ ಇದ್ದೀರಿ.
6: ಹೌದು,
5: ಇವತ್ತು ನಮಗೆ ಈ ಒಂದು ನಮ್ಮ ಕಿಚನ್ ಗಾರ್ಡನ್ ಅನ್ನ ಹೆಂಗ್ ಮಾಡ್ಕೊಳ್ಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡ್ಕೊಳ್ಬೇಕು. ಕಿಚನ್ ಗಾರ್ಡನ್ ಅಂದ್ರೇನು ಅನ್ನೋದ್ರಿಂದನೇ ಆರಂಭ ಮಾಡೋಣ, ಹೇಳಿ ಶಾಸ್ತ್ರಿಗಳೇ.
6: ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಅವಶ್ಯಕವಾಗಿ ಈ ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ. ಈ ಕಿಚನ್ ಗಾರ್ಡನ್ ಅಥವಾ ಕೈತೋಟ ಅಂತ ನಾವು ಏನು ಕರಿತೀವಿ, ಈ ಕಿಚನ್ ಗಾರ್ಡನ್ ಎಂಬ ಪದಕ್ಕೆ ಕನ್ನಡದಲ್ಲಿ ಬಹುಶಃ ತತ್ಸಮಾನ ಪದ ಸರಿಯಾದದ್ದು ಇಲ್ಲ ಅಂತ ನನ್ನ ಅಭಿಪ್ರಾಯ. ಕಿಚನ್ ಅಂದ್ರೆ ಏನು? ಅಡಿಗೆ ಮನೆ. ಗಾರ್ಡನ್ ಅಂದ್ರೆ ಕೈತೋಟ. ಸೊ ಇದರರ್ಥ ನಮ್ಮ ಅಡಿಗೆ ಮನೆಯಲ್ಲಿ ನಾವು ದಿನನಿತ್ಯ ಬೇಕಾಗುವ ಏನು ತರಕಾರಿ ಆಗಿರ್ಬೋದು, ಸೊಪ್ಪು ಇತ್ಯಾದಿಗಳನ್ನ ಬೆಳೆಸುವ ಅಥವಾ ನಮಗೆ ಒದಗಿಸುವ ಒಂದು ಜಾಗ ಅಂತ ನಾವು ಇದನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಬಹುದು.
5: ನೋಡಿ, ಇವತ್ತು ಕಿಚನ್ ಗಾರ್ಡನ್ ಅಂದ್ರೆ ಪ್ರತಿಯೊಬ್ಬರಿಗೂ ಬೇಕು ಅಂತ ಆಯ್ತು.
6: ಹೌದು,
5: ತರಕಾರಿ ಇಲ್ಲದೆ ಹೋದ್ರೆ, ಸೊಪ್ಪು ಇಲ್ಲದೆ ಹೋದ್ರೆ ನಮ್ದು ದಿನನಿತ್ಯ ನಡೆಯೋದೇ ಇಲ್ಲ.
6: ಹೌದು,
5: ನಮ್ಮ ದಿನ ಆರಂಭವಾಗದೆ ತರಕಾರಿ ಸೊಪ್ಪು ಇದರಿಂದನೇ.
6: ಹೌದು,
5: ಹೌದಲ್ಲ. ಅಂದಾಗೆ ಇದ್ರ ಮಹತ್ವ ಬಹಳ ಇದೆ. ಈ ಕಿಚನ್ ಗಾರ್ಡನ್ ಅಥವಾ ಕೈತೋಟದ ಮಹತ್ವದ ಕುರಿತು ತಿಳಿಸ್ಕೊಡಿ ಶಾಸ್ತ್ರಿಗಳೇ.
6: ಈ ಕಿಚನ್ ಗಾರ್ಡನ್ ನ ಮಹತ್ವ ಅಥವಾ ಪ್ರಾಮುಖ್ಯತೆ ಏನು ಅಂತಂದ್ರೆ, ಈಗಿನ ನಮ್ಮ ವಾಯುಮಾಲಿನ್ಯದ ವಾತಾವರಣದಲ್ಲಿ ನಾವು ರಾಸಾಯನಿಕ ಮುಕ್ತ ಪದಾರ್ಥಗಳನ್ನು ಸೇವಿಸುವುದು ತುಂಬ ಅವಶ್ಯಕವಾಗಿದೆ. ಸಾಮಾನ್ಯವಾಗಿ ರೈತರು ತರಕಾರಿಗಳಿಗೆ ಬರುವಂತಹ ಕೀಟ ಅಥವಾ ರೋಗಗಳನ್ನು ನಿಯಂತ್ರಿಸಲು ರಾಸಾಯನಿಕಗಳನ್ನು ಸಿಂಪಡಿಸ್ತಾರೆ. ಇದು ನಮಗೆಲ್ಲ ತಿಳಿದೇ ಇದೆ. ಈಗೀಗ ಸಾವಯವ ಅಥವಾ ಏನು ಆರ್ಗ್ಯಾನಿಕ್ ತರಕಾರಿ ಮಳಿಗೆಗಳು ಅಥವಾ ಬೇಳೆಕಾಳುಗಳು ಲಭ್ಯವಿದ್ದಾವೆ. ಅವು ಲಭ್ಯವಿದ್ದರೂ ಸಹ ಅವುಗಳ ಮೂಲ ನಮಗೆ ತಿಳಿದಿರೋದಿಲ್ಲ. ಅದು ಕೇವಲ ಬೋರ್ಡ್ನಲ್ಲಿ ಮಾತ್ರ ಹಾಕಿರ್ತಾರೋ ಅಥವಾ ಅದನ್ನು ನಿಜವಾಗಿಯೂ ಸಾವಯವ ಪದ್ಧತಿಯಿಂದ ಬೆಳೆದಿರ್ತಾರೋ ಅದು ನಮಗೆ ತಿಳಿದಿರೋದಿಲ್ಲ. ಇದನ್ನು ನಾವೇ ಬೆಳೆಸಿಕೊಂಡ್ರೆ ನಮಗೆ ಅದು 100% ಸಾವಯವ ಹೌದೋ ಅಲ್ಲವೋ ಎಂಬುದು ತಿಳಿಯುತ್ತದೆ.

0: ಹೌದು.
1: ಇದರಿಂದಾಗಿ ನಮ್ಮ ಆರೋಗ್ಯದ ಕಾಳಜಿಯನ್ನ ನಾವು ತೆಗೆದುಕೊಂಡಂತ ಆಗುತ್ತದೆ. ಹಾಗೆ ನಮಗೆ ಯಾವಾಗ ತರಕಾರಿ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು, ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತಾಜಾ ತರಕಾರಿ ಅಥವಾ ಸೊಪ್ಪು ಇವು ನಮ್ಮ ತೋಟದಲ್ಲಿ ಲಭ್ಯವಿರೋದ್ರಿಂದ ನಮಗೆ ಬೇಕಾದಾಗ ನಾವು ಉಪಯೋಗಿಸ್ಕೊಳ್ಬೋದು.
0: ಸರಿ, ಹಾಗಿದ್ರೆ ಶಾಸ್ತ್ರಿಗಳೇ, ಇವತ್ತು ಹಳ್ಳಿಯಲ್ಲಿ ಅಥವಾ ಇನ್ಯಾವುದೋ ವಿಶಾಲವಾದ ಜಾಗದಲ್ಲಿ ಈ ಒಂದು ಕಿಚನ್ ಗಾರ್ಡನ್ ಅಥವಾ ಕೈತೋಟನೆ ಬೆಳೆಸ್ಕೊಳ್ಬಹುದು. ಹೌದಲ್ಲ, ಮನೆ ಹಿಂದೆ ಜಾಗ ಇರ್ತದೆ, ಆಜುಬಾಜು ಜಾಗ ಇರ್ತದೆ, ಎಲ್ಲ ಕಡೆ ಜಾಗ ಇರ್ತದೆ. ಆದ್ರೆ ಈಗ ಪಟ್ಟಣಗಳಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಮನೆ ಇರ್ತದೆ, ಜಾಗ ಇರೋದಿಲ್ಲ. ಆದ್ರೆ ಮನೆ ಇದ್ದವರು ಕೂಡ ಈ ಒಂದು ಕಿಚನ್ ಗಾರ್ಡನ್ ಬೆಳೆಸಲಿಕ್ಕೆ ಅವಶ್ಯಕತೆ ಇವತ್ತು ಬೆಳೆಸ್ಕೊಳ್ಬಹುದು ಅನ್ನೋದೊಂದು ನಾವು ಕೇಳಿದ್ದೇವೆ. ಇಂಥ ಒಂದು ಟೆರೇಸ್ ಗಾರ್ಡನ್ ಅಥವಾ ಮೇಲ್ಚಾವಣಿಯಲ್ಲಿ ಸಾಮಾನ್ಯವಾಗಿ 30-40 ಅಳತೆಯ ಮನೆ ವಿಸ್ತೀರ್ಣ ಹೊಂದಿರುವ ಮೇಲ್ ಚಾವಣಿಯಲ್ಲಿ ಕೂಡ ಈ ಒಂದು ಕಿಚನ್ ಗಾರ್ಡನ್ ಅನ್ನ ಬೆಳಿಬಹುದಾ ಹೇಗೆ ಅಥವಾ ಮಾಡ್ಕೊಳ್ಬಹುದಾ ಹೇಗೆ?
1: ಈ ಕಿಚನ್ ಗಾರ್ಡನ್ ಅನ್ನ ನಾವು ಮಾಡಬೇಕಾದ್ರೆ ಇಷ್ಟೇ ನಿರ್ದಿಷ್ಟವಾಗಿ ಇಷ್ಟೇ ಜಾಗದಲ್ಲಿ ಮಾಡಬೇಕು ಅಂತ ಏನು ಇಲ್ಲ. ಇದು ನಮ್ಮ ಮನೆ ಸುತ್ತಮುತ್ತಲು ಏನು ಜಾಗ ಲಭ್ಯವಿರುತ್ತೆ
0: ಅಲ್ಲಿ ಬೆಳಿಬಹುದು,
1: ಅಲ್ಲಿ ಬೆಳಿಬಹುದು. ಅಥವಾ ನಾ 30-40 ಸೈಟ್ ಇದೆ, ಅದ್ರ ತುಂಬಾ ನಾನು ಮನೆಯೇ ನನಗೆ 30-40 ಜಾಗದಲ್ಲಿ ಇರಬೇಕು, ನಾನು ಸುತ್ತಮುತ್ತಲು ನಮ್ಮ ಕಂಪೌಂಡ್ನ ಒಳಗಡೆ ಏನೂ ಜಾಗ ಬಿಡಲ್ಲ ಅನ್ನೋಂಥದ್ದಿದ್ದರೆ ನಿಮ್ಮ ಟೆರೇಸ್ ಮೇಲೆ ಹೇಗೂ ಜಾಗ ಇದ್ದೇ ಇರುತ್ತೆ. ಈ ಟೆರೇಸ್ ಮೇಲೆ ಇರೋ ಜಾಗದಲ್ಲಿ ನೀವು ಕುಂಡಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ತಾರಸಿ ತೋಟ ಅಂತ ಏನು ನಾವು ಹೇಳ್ತೀವಿ, ಟೆರೇಸ್ ಗಾರ್ಡನ್ ಅಂತ, ಇವುಗಳಲ್ಲೂ ಸಹ ನೀವು ಈ ಕಿಚನ್ ಗಾರ್ಡನ್ ಅಥವಾ ಕೈತೋಟವನ್ನು ಮಾಡಬಹುದು, ಅವಶ್ಯಕವಾಗಿ ಮಾಡಬಹುದು.
0: ಅಲ್ಲಿ ಬೆಳೆಯುವ ಅವಶ್ಯಕತೆ ಇದೆ.
1: ಹೌದೌದು, ತುಂಬಾ
0: ಸಾಕಷ್ಟು ಅವಕಾಶ ಇದೆ.
1: ಹೌದೌದು.
0: ಏನು ಕಿಚನ್ ಗಾರ್ಡನ್ ಬೆಳಿಲಿಕ್ಕೆ ಏನೇನು ರೂಪುರೇಷೆ ಬೇಕಾಗಿರ್ತದೆ, ಅದೇ ಹೇಗಿರಬೇಕು ಶಾಸ್ತ್ರಿಗಳೇ?
1: ಹಾ, ಇದು ತುಂಬಾ ಪ್ರಮುಖವಾದ ಪ್ರಶ್ನೆ. ಈ ಕಿಚನ್ ಗಾರ್ಡನ್ಗೆ ಅದರದೇ ಆದ ಸ್ಕೆಚ್ ಅಥವಾ ನಾವು ಏನು ಹೇಳ್ತೀವಿ ಆ ರೀತಿ ಏನೂ ಇಲ್ಲ ಇದಕ್ಕೆ. ನಾನು ಆಗಲೇ ಹೇಳಿದಂತೆ ನಮ್ಮ ಮನೆಯ ನಿವೇಶನದಲ್ಲಿ ಯಾವ ಜಾಗ ಲಭ್ಯವಾಗಿರುತ್ತೋ ಆ ಖಾಲಿ ಜಾಗದಲ್ಲಿ ನಾವು ಇದನ್ನು ಮಾಡಬೇಕಾಗಿರುತ್ತೆ. ಈಗ ಆಗಲೇ ಹೇಳಿದಂತೆ ನಮ್ಮ ನಿವೇಶನದಲ್ಲಿ ಕೆಳಗಡೆ ಏನೂ ಜಾಗನೇ ಲಭ್ಯವಿಲ್ಲ, ಕೇವಲ ಮನೆ ಮಾತ್ರ ಇದೆ ಅಂತಂದಾಗ ನಾವು ತಾರಸಿ ತೋಟ ಅಥವಾ ಟೆರೇಸ್ ಗಾರ್ಡನಿಂಗಲ್ಲಿ ಕುಂಡದಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಇದನ್ನು ಮಾಡ್ಬೋದು. ಇದು ಬೇಕಾದರೆ ಮನೆ ಒಂದೇ ಜಾಗದಲ್ಲಿ ಇರ್ಬೋದು, ನೀವು ಮುಂದ್ಭಾಗದಲ್ಲಿ ಮನೆ ಕಟ್ಟಿದ್ದೀರಾ, ಹಿಂದ್ಗಡೆ ಜಾಗ ಬಿಟ್ಟಿದ್ದಾರೆ ಅಂತಂದ್ರೆ ಆ ಜಾಗದಲ್ಲಿರ್ಬೋದು, ಅಥವಾ ಸೈಡಲ್ಲಿ ಎರಡು ಭಾಗದಲ್ಲಿ ಜಾಗ ಬಿಟ್ಟಿದ್ದೀರಾ, ಹಿಂದೆ ಮುಂದೆ ಮನೆ ಕವರ್ ಆಗಿದೆ ಅಂತಂದ್ರೆ ಅದು ಎರಡು ಭಾಗದಲ್ಲಿ ಇರ್ಬೋದು. ಅಂದ್ರೆ ಪಾರ್ಟ್ ಬೈ ಪಾರ್ಟ್ ಒಂದೇ ಜಾಗದಲ್ಲಿ ಇರಬೇಕು ಅಂತ ಏನು ನಿಯಮ ಇಲ್ಲ. ಚಿಕ್ಕ ಚಿಕ್ಕ ಕಡೆ ಪಾಕೆಟ್ಸ್ ಅಲ್ಲಿ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಿ ನೀವು ಇದನ್ನ ಮಾಡ್ಕೋಬಹುದು.
0: ಆಮೇಲೆ ಮಹಾಬಲೇಶ್ವರ ಶಾಸ್ತ್ರಿಗಳೇ, ಈ ಒಂದು ಕಿಚನ್ ಗಾರ್ಡನ್ ಮಾಡಬೇಕಾದ್ರೆ ಯಾವ್ಯಾವ ಅಂಶಗಳನ್ನ ಪರಿಗಣಿಸೋದು ಮುಖ್ಯ ಅಂತೀರಿ?
1: ಈ ಕಿಚನ್ ಗಾರ್ಡನ್ ಮಾಡಬೇಕಾದ್ರೆ ಮೊದಲನೇದಾಗಿ ಈ ಸೂರ್ಯನ ಬೆಳಕಿನ ಲಭ್ಯತೆ ತುಂಬಾ ಪ್ರಮುಖ.
0: ಹೌದು
1: ಹೌದು ಹೌದು ಹೌದು. ಇದಕ್ಕೆ 100% ಅಂದರೆ ಡೈರೆಕ್ಟ್ ಆಗಿ ಸೂರ್ಯನ ಬೆಳಕು ಬೀಳುವ ಹಾಗೆ ಇರಬೇಕು. ನಾವು ಸಾಮಾನ್ಯವಾಗಿ ಈ ಕಿಚನ್ ಗಾರ್ಡನ್ನಲ್ಲಿ ಏನೇನು ಬೆಳೆಸ್ತೀವಿ, ಹಣ್ಣು ಬೆಳೆಸ್ತೀವಿ, ಹಣ್ಣಿನ ಗಿಡ ಬೆಳೆಸ್ತೀವಿ, ಹೂವಿನ ಗಿಡ ಬೆಳೆಸ್ತೀವಿ, ಹಾಗೂ ತರಕಾರಿ ಗಿಡಗಳನ್ನು ಬೆಳೆಸ್ತೀವಿ. ಸೊ ಇದು ಮೂರೂ ಸಹ ಈ ಸೂರ್ಯನ ಬೆಳಕನ್ನ ಬೇಡುವಂತಹ ಸಸ್ಯಗಳು. ಹಾಗಾಗಿ ನಾವು ಎಲ್ಲಿ ಕಿಚನ್ ಗಾರ್ಡನ್ ಮಾಡ್ತೀವೋ ಆ ಜಾಗದಲ್ಲಿ ಸೂರ್ಯನ ಬೆಳಕು ನೇರವಾಗಿ ಬೀಳುವಂತ ಇರಬೇಕು. ಇದು ಮೊದಲನೆಯದು.
0: ಆಮೇಲೆ
1: ಇನ್ನು ಎರಡನೆಯದಾಗಿ ನೀರಿನ ಲಭ್ಯತೆಯನ್ನ ನಾವು ನೋಡ್ಕೋಬೇಕಾಗತ್ತೆ. ಈ ಕಿಚನ್ ಗಾರ್ಡನ್ ಮಾಡುವಂತಹ ಜಾಗದಲ್ಲಿ ವರ್ಷ ಪೂರ್ತಿ ನೀರು ಲಭ್ಯ ಇರಲೇಬೇಕಾಗತ್ತೆ. ಅಂದ್ರೆ ಪ್ರಮುಖವಾಗಿ ಬೇಸಿಗೆ ದಿನಗಳಲ್ಲಿ. ಇನ್ನು ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ನೀರು ಕಡಿಮೆ ಇದ್ರೂ ನಡೆಯುತ್ತೆ, ಆದ್ರೆ ಬೇಸಿಗೆಯಲ್ಲಿ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ ಈ ಜಾಗಕ್ಕೆ. ಇನ್ನು ನಾನು ಕೆಲವೊಂದ್ ಕಡೆ ನಮ್ಮ ಈ ಕೈತೋಟ ಅಥವಾ ಈ ಕಿಚನ್ ಗಾರ್ಡನ್ನು ಎಷ್ಟೋ ಜನರಿಗೆ ಮಾಡಿಕೊಟ್ಟಿದ್ದೀನಿ. ಅಲ್ಲೆಲ್ಲ ನಾನು ಕೆಲವೊಂದು ಕಡೆ ನೋಡಿದ್ದೀನಿ, ಈ 30-40 ಸೈಟ್ನಲ್ಲಿ ಮನೆ ಕಟ್ಟಿರ್ತಾರೆ, ಈ ಮಳೆ ನೀರು ಇಂಗುವಿಕೆ ಅಂತ, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ, ಅದನ್ನು ಮನೆ ಕಟ್ಟೋ ಟೈಮ್ನಲ್ಲೇ ಅದನ್ನು ಮಾಡಿರ್ತಾರೆ ಅವರು. ಒಂದು ನೆಲಮಟ್ಟದಲ್ಲಿ ಒಂದು ಟ್ಯಾಂಕ್ ಮಾಡಿರ್ತಾರೆ, ಹಾಗೂ ಆ ಟ್ಯಾಂಕಿಗೆ ಮಳೆ ನೀರು ಸಂಗ್ರಹಣೆ ಆಗುವ ಹಾಗೆ ವ್ಯವಸ್ಥೆ ಮಾಡಿರ್ತಾರೆ. ಸೊ ಎಷ್ಟೋ ಮನೆಗಳಲ್ಲಿ

0: ಮಳೆ ನೀರನ್ನೇ ನಮ್ಮ ಕಿಚನ್,
1: ಮರುಬಳಕೆ ಮಾಡ್ತಾರೆ.
0: ಹೌದು, ಮರುಬಳಕೆ ಮಾಡಿ ಕೈತೋಟವನ್ನ ಮಾಡಿದ್ದಾರೆ,
1: ಮಾಡಿಕೊಳ್ತಾರೆ.
0: ಹೌದು ಹೌದು.
1: ಆಮೇಲೆ ಈಗ ಕಿಚನ್ ಗಾರ್ಡನ್ ನಲ್ಲಿ ಯಾವ್ಯಾವ ಗಿಡಗಳನ್ನ ಬೆಳೆಸಬಹುದು ಮಹಾಬಲೇಶ್ವರ ಶಾಸ್ತ್ರಿ ಅವರೇ?
0: ಈ ಕಿಚನ್ ಗಾರ್ಡನ್ ಅಂತಂದ್ರೆ ಅಲ್ಲಿ ಅವಶ್ಯಕವಾಗಿ ಒಂದು 4-5 ತರ ಸಸ್ಯಗಳು ಇರಬೇಕಾಗತ್ತೆ. ಇವುಗಳಲ್ಲಿ ಮುಖ್ಯವಾಗಿ ಲಿಂಬೆ, ನಾವು ದಿನನಿತ್ಯ ಉಪಯೋಗಿಸುವಂತಹ ಲಿಂಬೆ ಇರಬೇಕಾಗತ್ತೆ, ಕರಿಬೇವು, ಬಾಳೆ, ನುಗ್ಗೆ ಗಿಡ ಹಾಗೂ ಪಪ್ಪಾಯ. ಇವು ಸಾಮಾನ್ಯವಾಗಿ ಕಡ್ಡಾಯವಾಗಿ ಕಿಚನ್ ಗಾರ್ಡನ್ನಲ್ಲಿ ಇರಬೇಕಾದ ಗಿಡಗಳು.
1: ಓಹೋ.
0: ಈ ಕಿಚನ್ ಗಾರ್ಡನ್ನು ನಮ್ಮ ದೈನಂದಿನ ಅವಶ್ಯಕತೆಗಳಾದ ತರಕಾರಿ, ಸೊಪ್ಪು ಹಾಗೂ ನೀವು ಪೂಜೆ ಮಾಡಬೇಕಾದ್ರೆ ಪೂಜೆಗೆ ಹೂಗಳನ್ನು ಪೂರೈಸುವಂತೆ ಇರಬೇಕಾಗತ್ತೆ.
1: ಅಲ್ಲಿ ತುಳಸಿನೂ ಇರಬೇಕಾಗುತ್ತೆ.
0: ಹೌದು, ತುಳಸಿನೂ ಇರಬೇಕಾಗತ್ತೆ, ಹೂವಿನ ಗಿಡ ಇರಬೇಕಾಗತ್ತೆ. ಇನ್ನು ಇವುಗಳಲ್ಲಿ ಕಿಚನ್ ಗಾರ್ಡನ್ನಲ್ಲಿ ನಾವು ಬೆಳೆಸಬಹುದಾದಂತಹ ಗಿಡಗಳ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೇನೆ.
1: ಯಾವ್ಯಾವ ಅವಧಿಯ ಗಿಡಗಳು?
0: ಹೌದು ಹೌದು,
1: ಹೇಳಿ.
0: ಇನ್ನು ಬಹುವಾರ್ಷಿಕ ಬೆಳೆಗಳಾದಂತಹ ನಾನಾಗಲೇ ಹೇಳಿದಂತೆ ನುಗ್ಗೆ,
1: ನುಗ್ಗೆಕಾಯಿ,
0: ಹೌದು, ಪಪ್ಪಾಯ, ಬಾಳೆ, ಲಿಂಬೆ, ಕರಿಬೇವು, ಆಮೇಲೆ ಬಸಳೆ ಸೊಪ್ಪು ಅಂತ ಬರುತ್ತೆ, ಇದರಿಂದ ಸಾಂಬಾರು ಪಲ್ಯ ಇದನ್ನೆಲ್ಲ ಮಾಡ್ತಾರೆ. ಬಸಳೆ ಸೊಪ್ಪು, ವರ್ಲೆ ಸೊಪ್ಪು ಅಂತ ಇನ್ನೊಂದು ಬರುತ್ತೆ, ಇದು ತುಂಬಾ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಇವುಗಳನ್ನ ನಾವು ಬೆಳೆಸಬಹುದು. ಇನ್ನು ಅಲ್ಪಾವಧಿ ಬೆಳೆಗಳಾಗಿ ತರಕಾರಿ, ತರಕಾರಿಯಲ್ಲಿ ನಿಮಗೆ ಗೊತ್ತಿದ್ದಂಗೆ ಕ್ಯಾರೆಟ್ ಆಗಿರ್ಬೋದು, ಗಡ್ಡೆಕೋಸು ಆಗಿರ್ಬೋದು, ಕಾಲಿಫ್ಲವರು ಅಥವಾ ಇನ್ನು ಏನು ಟೊಮೆಟೊ, ಬ್ರಿಂಜಾಲ್ ಅಥವಾ ನಾವು ಬದನೆ ಅಂತ ಏನು ಹೇಳ್ತೀವಿ, ಈ ರೀತಿ ಎಲ್ಲ ತರಕಾರಿಗಳನ್ನು. ಇನ್ನು ಸೊಪ್ಪಿನಲ್ಲಿ ಬಂತಂದರೆ ಪಾಲಕ್ ಆಗಲಿ, ಪುದೀನ, ಮೆಂತ್ಯ, ಸಬ್ಬಸಿಗೆ, ಇವುಗಳನ್ನು ಬೆಳ್ಕೊಳ್ಬೋದು.
1: ಹೂವಿನ ಗಿಡಗಳು ಬೇಕಂದರೆ?
0: ಹೂವಿನ ಗಿಡಗಳನ್ನು ನಾವು ಸಾಮಾನ್ಯವಾಗಿ ಪೂಜೆಗೆ ಉಪಯೋಗಿಸುವಂಥ ದಾಸವಾಳ ಹೂವು, ಕಣಗಿಲೆ ಹೂವು, ಮಲ್ಲಿಗೆ ಹೂವು, ಸೇವಂತಿಗೆ, ಡೇರೆ, ನಿತ್ಯ ಪುಷ್ಪ, ಚೆಂಡು ಹೂವು ಇತ್ಯಾದಿಗಳನ್ನು ನಾವು ಬೆಳೆಸ್ಕೋಬಹುದು. ಇನ್ನು ದಾಸವಾಳ ಅಂತಂದ್ರೆ ದಾಸವಾಳದಲ್ಲಿ ಸಾಕಷ್ಟು ಬಗೆಯ ತಳಿಗಳು ಲಭ್ಯವಿವೆ. ಮಲ್ಲಿಗೆಯಲ್ಲೂ ಹಾಗೆ, ಈ ದಾಸವಾಳದಲ್ಲಿ ನಾಟಿ ದಾಸವಾಳ ಬರುತ್ತೆ, ಹೈಬ್ರಿಡ್ ದಾಸವಾಳ ಬರುತ್ತೆ. ಇನ್ನು ಮಲ್ಲಿಗೆಯಲ್ಲಿ ಭಟ್ಗಳ ಮಲ್ಲಿಗೆ ಅಂತ ಬರುತ್ತೆ, ಚೆಂಡು ಮಲ್ಲಿಗೆ, ಗುಂಡು ಮಲ್ಲಿಗೆ, ಉಡುಪಿ ಮಲ್ಲಿಗೆ ಹಾಗೂ ಏಳು ಸುತ್ತಿನ ಮಲ್ಲಿಗೆ, ಇವೆಲ್ಲ ತುಂಬಾ ಪ್ರಮುಖವಾಗಿರುತ್ತೆ. ಸೇವಂತಿಗೆಯಲ್ಲೂ ಸಹ ವಿವಿಧ ತಳಿಗಳು ನಮಗೆ ಲಭ್ಯವಿರುತ್ತೆ,
1: ಬೇರೆ ಬೇರೆ ಬಣ್ಣದಲ್ಲೂ,
0: ಬೇರೆ ಬೇರೆ ಬಣ್ಣದ್ದು ಲಭ್ಯವಿದೆ.
1: ಇದಲ್ಲದೆ ಔಷಧೀಯ ಗಿಡಗಳು ಕೂಡ ಇರಬಹುದಲ್ಲ?
0: ಹಾ, ಇದು ಕೂಡ ಔಷಧಿ ಗಿಡಗಳು ಕೂಡ ನಮ್ಮ ಕಿಚನ್ ಗಾರ್ಡನ್ನಲ್ಲಿ ಅವಶ್ಯವಾಗಿ ಇರಲೇಬೇಕಾಗತ್ತೆ. ತುಳಸಿ ಆಗಲಿ, ಎಲೋವೆರಾ ಅಂತ, ಲೋಳೆಸರ ಅಂತ ಏನು ಕನ್ನಡದಲ್ಲಿ ಹೇಳ್ತೀವಿ, ಅದಾಗಿರ್ಬೋದು, ಅಥವಾ ಅಮೃತ ಬಳ್ಳಿ, ಅಥವಾ ಬೇಸಿಲ್ ಅಂತ ಕಾಮಕಸ್ತೂರಿ ಅಂತ ಏನು ಹೇಳ್ತೀವಿ ಅದಾಗಿರ್ಬೋದು, ಚಕ್ರಮುನಿ, ದೊಡ್ಡಪತ್ರೆ. ದೊಡ್ಡಪತ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಮಕ್ಕಳಿಗೆ ಕಫ ನೆಗಡಿ ಇದಾದ್ರೆ ಅದರ ರಸ ತೆಗೆದ್ಬಿಟ್ಟು ಜೇನುತುಪ್ಪದ ಜೊತೆ ಅದನ್ನು ಕೊಟ್ರೆ ಚಿಕ್ಕ ಮಕ್ಕಳಿಗೆ ಒಂದು 4-5 ದಿನದಲ್ಲೇ ಅದು
1: ವಾಸಿ
0: ಆಗತ್ತೆ ಅದು.
1: ಸೊ ಇದಲ್ದೆ ಸಾಂಬಾರು ಗಿಡಗಳು ಇರಬಹುದು?
0: ಹೌದೌದು, ಸಾಂಬಾರು ಅಥವಾ ಏನು ನಾವು ಸ್ಪೈಸಿ ಗಿಡ ಅಂತ ಏನು ಹೇಳ್ತೀವಿ ಅದರಲ್ಲಿ ನಮಗೆ ಬಾಸುಮತಿ ಅಂತ ಬರುತ್ತೆ, ಪೆಂಡಾನಸ್ ಅಂತ ಹೇಳ್ತೀವಿ. ಈ ಗಿಡದ ಒಂದು ಅಥವಾ ಎರಡು ಎಲೆಯನ್ನ ನಾವು ಹಾಕಿದ್ರೆ ನಮಗೆ ಬಾಸುಮತಿ ಪರಿಮಳ ಬರುತ್ತೆ. ಹಾಗೆ ಆಲ್ ಸ್ಪೈಸ್ ಅಂತಿದೆ, ಚಕ್ಕೆ, ಲವಂಗ ಇತ್ಯಾದಿಗಳನ್ನ ನಾವು ಕಿಚನ್ ಗಾರ್ಡನ್ನಲ್ಲಿ ಹಾಕ್ಬೋದು.
1: ಹಣ್ಣಿನ ಗಿಡಗಳು ಕೂಡ ಇವೊಂದು ಕಿಚನ್ ಗಾರ್ಡನ್ನಲ್ಲಿ ಬೆಳೆಸ್ಬೋದಲ್ಲ?
0: ಹೌದೌದೌದು, ಹಣ್ಣಿನ ಗಿಡಗಳು ಕೂಡ ಈ ಕಿಚನ್ ಗಾರ್ಡನ್ನ ಒಂದು ಅವಿಭಾಜ್ಯ ಅಂಗ. ಪಪ್ಪಾಯ ಆಗಲಿ, ಮೂಸುಂಬೆ, ಚೆರ್ರಿ, ದಾಳಿಂಬೆ, ಬಾಳೆ ಅಥವಾ ಸ್ಟಾರ್ ಫ್ರೂಟ್ ಅಂತ ಏನು ಹೇಳ್ತೀವಿ, ಕಮರಕ್ ಅಂತ ಏನು ಹೇಳ್ತೀವಿ ಸ್ಟಾರ್ ಫ್ರೂಟು, ಬೆಣ್ಣೆಹಣ್ಣು ಇತ್ಯಾದಿ ಹಣ್ಣಿನ ಗಿಡಗಳನ್ನು ನಾವು ನಮ್ಮ ಈ ಕಿಚನ್ ಗಾರ್ಡನ್ನಲ್ಲಿ ಅವಶ್ಯವಾಗಿ ಬೆಳೆಸಬಹುದು. ಆದರೆ ಒಂದು ಗಮನಿಸಬೇಕಾದ ಒಂದು ಅಂಶ ಅಂತಂದರೆ, ಈ ಹಣ್ಣಿನ ಗಿಡ ನಾವೇನು ಹಾಕಿರ್ತೀವಿ ಆಗಲೇ ನೀವು ಸರಿಯಾಗಿ ಹೇಳಿದಂತೆ, ಈ ಪಟ್ಟಣ ಪ್ರದೇಶಗಳಲ್ಲಿ ಮೊದಲನೆಯದಾಗಿ ನಮಗೆ ಲಭ್ಯವಿರುವ ಜಾಗವೇ ಕಡಿಮೆ ಇರುತ್ತೆ.
1: ಹೌದು.
0: ಸೊ ಅಲ್ಲಿ ದೊಡ್ಡ ದೊಡ್ಡ ಮರಗಳಾಗುವಂತಹ ಹಣ್ಣಿನ ಗಿಡಗಳನ್ನ
1: ಬೆಳೀಲಿಕ್ಕೆ
0: ಬರೋದಿಲ್ಲ. ಮತ್ತೆ ನೀವೀಗ ಕೈತೋಟದಲ್ಲಿ ಹಣ್ಣಿನ ಗಿಡ ಹಾಕಬೇಕು ಅಂತ ಹೇಳ್ತೀರಾ, ಜಾಗ ಲಭ್ಯ ಇಲ್ಲ ಅಂತಂದ್ರೆ ಅದಕ್ಕೆ ಏನು ಪರಿಹಾರ?
1: ಹೌದು.
0: ಇದಕ್ಕೆ ಪರಿಹಾರ ಅಂತಂದ್ರೆ ಹಣ್ಣಿನ ಗಿಡಗಳಲ್ಲಿ ನಾಟಿ ಹಣ್ಣಿನ ಗಿಡ

0: ಹಾಗೂ ಕಸಿ ಮಾಡಿದ ಹಣ್ಣಿನ ಗಿಡ ಅಂತ ಎರಡು ವಿಧ ಇರುತ್ತೆ. ಇದರಲ್ಲಿ ನಮ್ಮ ಕಿಚನ್ ಗಾರ್ಡನ್ನಲ್ಲಿ ನಾವು ಏನು ಹಾಕ್ತೀವಿ ಅದನ್ನು ಅವಶ್ಯಕವಾಗಿ ಕಸಿ ಮಾಡಿದ ಗಿಡಗಳನ್ನೇ ಹಾಕಬೇಕು. ಯಾಕಂದರೆ ಅದು ತುಂಬ ಎತ್ತರವಾಗಿ ಬೆಳೆಯಲ್ಲ, ಕಡಿಮೆ ಜಾಗ ಅದಕ್ಕೆ ಸಾಕಾಗುತ್ತೆ. ಹಾಗಾಗಿ ಕಸಿ ಮಾಡಿದ ಹಣ್ಣು
1: ದೊಡ್ಡದಾಗೂ ಬೆಳೆಯಲ್ಲ,
0: ದೊಡ್ಡದಾಗಿ ಬೆಳೆಯಲ್ಲ.
1: ನೀವು ಏನು ನಿರೀಕ್ಷೆ ಮಾಡಿದಷ್ಟೇ ಬೆಳೀತದೆ, ಮತ್ತು ನೀವು ಕೇಳಿದಷ್ಟು ಹಣ್ಣುಗಳನ್ನ ಕಾಯಿಗಳನ್ನ ಕೊಡ್ತದೆ. ನೀವು ಟೆರೆಸ್ ನಲ್ಲೂ ಮಾಡಬಹುದು.
0: ಹೌದು, ಟೆರೆಸ್ ಗಾರ್ಡನ್
1: ಹೀಗೆ ಸಣ್ಣದೊಂದು ಏನು ಗ್ರಾಫ್ಟ್ ಮಾಡಿದ ಒಂದು ಹಲಸಿನಕಾಯಿ ಗಿಡ ಹಾಕಬಹುದು, ಮಾವಿನ ಗಿಡ ಹಾಕೊಳ್ಬಹುದು, ದೊಡ್ಡ ಪಾಟ್ ಅಲ್ಲಿ ಇಡಬಹುದು,
0: ಸೀಬೆ ಗಿಡ ಅಥವಾ
1: ಪೇರ್ಲೆ ಹಣ್ಣನ್ನು ಬೆಳೆಸಬಹುದು,
0: ದಾಳಿಂಬೆ ಗಿಡ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು
1: ಬೆಳೆಸ್ಕೊಳ್ಬಹುದು. ಸೊ ಇಷ್ಟಲ್ಲದೆ ಈಗ ಅನೇಕ ಗಿಡಗಳ ಬಗ್ಗೆ ಈ ಒಂದು ಕಿಚನ್ ಗಾರ್ಡನ್ ಅಲ್ಲಿ ಬೆಳೆಸಿದ್ರ ಬಗ್ಗೆ ಶಾಸ್ತ್ರಿಗಳು ಹೇಳಿದ್ರಿ. ಈಗ ತುಂಬಾ ಇವು ಅನೇಕ ಗಿಡಗಳನ್ನ ನೀವು ಒಂದು ಕಿಚನ್ ಗಾರ್ಡನ್ ಅಲ್ಲಿ ಬೆಳೆಯುವ ಒಂದು ತಿದ್ರೆ ತಾವು ಈ ಕಡೆ ಲಕ್ಷ ಹಾಕಬಹುದು, ಹೌದಲ್ಲ? ಸಾಕಷ್ಟು ತಮಗೆ ಇಲ್ಲಿ ಸಮಯ ವ್ಯಯ ಮಾಡಬಹುದು, ಅಲ್ಲದೆ ನೀವು ಲಾಭನೂ ಕೂಡ ಕಂಡುಕೊಳ್ಬಹುದು.
0: ಹೌದು.
1: ಇದನ್ನ ಯಾವ ರೀತಿ ಬೆಳೆಸಬೇಕು ಈ ಸಸ್ಯಗಳನ್ನ, ಮತ್ತೆ ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕು ಮಹಾಬಲೇಶ್ವರ ಶಾಸ್ತ್ರಿ ಅವರೇ?
0: ಇನ್ನು ಈ ಕಿಚನ್ ಗಾರ್ಡನ್ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ನಮಗೊಂದು ಜಾಗದ ಅವಶ್ಯಕತೆ ಇರೋದು ನಿಜ. ಅದರ ಜೊತೆ ಲಭ್ಯವಿರುವ ಜಾಗದಲ್ಲಿ ನಾವು ಅದನ್ನು ಎಷ್ಟು ಉಪಯೋಗಿಸ್ಕೊಳ್ತೀವಿ, ಇದು ತುಂಬ ಪ್ರಮುಖವಾದ ಅಂಶ. ಅದು ಬೇಕಾದ್ರೆ ತಾರಸಿ ತೋಟ ಆಗಿರ್ಬೋದು ಅಥವಾ ನಮ್ಮ ಕಿಚನ್ ಗಾರ್ಡನ್ ಆಗಿರ್ಬೋದು, ಲಭ್ಯವಿರುವ ಜಾಗದಲ್ಲಿ ನಾವು ಎಷ್ಟು ಹೆಚ್ಚು ಬೆಳೆಗಳನ್ನು ಬೆಳಿತೀವಿ. ಇದಕ್ಕೆ ಮೇನಾಗಿ ಏನು ಬೇಕಾಗತ್ತೆ ಅಂತಂದರೆ, ಆ ಮನೆಯಲ್ಲಿರುವಂತಹ ಜನರಿಗೆ ಇಂಟ್ರೆಸ್ಟ್ ಅಥವಾ ಆಸಕ್ತಿ ಇರಬೇಕಾಗತ್ತೆ. ನಾವು ಈ ತರಕಾರಿ ಆಗಲಿ ಸೊಪ್ಪಾಗಲಿ ಹಣ್ಣಿನ ಹೂವಿನ ಗಿಡಗಳನ್ನು ಬೆಳೆಸುವುದರಲ್ಲಿ ಏನು ಒಂದವರು ಆಸಕ್ತಿಯನ್ನು ತೋರ್ಪಡಿಸ್ತಾರೆ, ಅದರಂತೆ ಅವರು ಸಾಕಷ್ಟು ಗಿಡ ಮರಗಳನ್ನು ಅವ್ರ ಕಿಚನ್ ಗಾರ್ಡನ್ನಲ್ಲಿ ಬೆಳೆಸ್ಬೋದು. ಇನ್ನು ಈಗ ನೀವು ಕೇಳದಂತೆ ಕಿಚನ್ ಗಾರ್ಡನ್ನಲ್ಲಿ ಗಿಡಗಳನ್ನು ಯಾವ ರೀತಿ ಬೆಳೆಸಬೇಕು ಅಂತಂದರೆ, ಈ ಕಿಚನ್ ಗಾರ್ಡನನ್ನು ಮೊದಲನೆಯದಾಗಿ ನೀವು ನೆಲದಲ್ಲಿ ಮಾಡ್ತೀರೋ ಅಥವಾ ಇಲ್ಲ ನನಗೆ ನೆಲದಲ್ಲಿ ಜಾಗದ ಲಭ್ಯತೆ ಇಲ್ಲ, ನಾನು ಟೆರೇಸ್ ಅಲ್ಲಿ ಮಾಡ್ತೀನಿ,
1: ಕುಂಡದಲ್ಲಿ ಬೆಳೆಸ್ತೇನೆ,
0: ಹಾ ಮೇಲ್ಛಾವಣಿಯಲ್ಲಿ ಮಾಡ್ತೀನಿ ಅಂತ ಅಂದರೆ, ಅಥವಾ ಗ್ರೋ ಬ್ಯಾಗ್ನಲ್ಲಿ ಹಾಕ್ತೀನಿ ಅಂತಂದರೆ, ಆ ರೀತಿನೂ ನೀವು ಮಾಡ್ಕೋಬೋದು. ಈಗ ಮೊದಲನೆಯದಾಗಿ ನೆಲದಲ್ಲಿ ಮಾಡುವ ವಿಧಾನ ಅಂತಂದರೆ, ಈ ಮಣ್ಣನ್ನು ನಾವು ಸಡಿಲ್ಗೊಳಿಸ್ಬೇಕಾಗತ್ತೆ. ಮೊದಲನೆಯದಾಗಿ ಆ ನೆಲದಲ್ಲಿ ಇರುವಂತಹ ಜಾಗದಲ್ಲಿ ಇರುವಂತಹ ಪ್ಲಾಸ್ಟಿಕ್ ಆಗಿರ್ಬೋದು, ಗಾಜಿನ ಚೂರಾಗಿರ್ಬೋದು, ಅಥವಾ ಯಾವುದೇ ಸಾಮಾನ್ಯವಾಗಿ ಕಳೆಯದಂತಹ ವಸ್ತುಗಳಿದ್ದರೆ ಅದನ್ನು ಮೊದಲನೇದಾಗಿ ಸ್ವಚ್ಛ ಮಾಡಬೇಕಾಗತ್ತೆ. ಇನ್ನು ಹೊಸ ಮನೆ ನೀವು ನಿರ್ಮಿಸಿದ್ರ 30-40 ಸೈಟಲ್ಲಿ ಅಂತಂದರೆ, ಸಾಮಾನ್ಯವಾಗಿ ಅಲ್ಲಿ ನಮಗೆ ಕಾಣಬರುವಂಥ ಅಂಶಗಳು ಅಂತಂದರೆ, ಪೇಂಟು, ಮನೆ ಪೇಂಟ್ ಆದ ನಂತರ ಈ ಮಣ್ಣಿನಲ್ಲಿ ಸಾಕಷ್ಟು ಪೇಂಟಿನ ಅಂಶಗಳಿರುತ್ತೆ, ಡಬ್ಬ ಎಲ್ಲ ಅಲ್ಲೇ ಬಿಸಾಡಿರ್ತಾರೆ, ಹಾಗೆ ಸಿಮೆಂಟು ಅಥವಾ ಕಾಂಕ್ರೀಟ್ ಮಿಕ್ಸ್ ಮಾಡಿರ್ತಾರೆ, ಅದು ಮಣ್ಣಿನ ಮೇಲೆ ಬಂದಿರುತ್ತೆ. ಇವನ್ನೆಲ್ಲ ಮೊದಲು ನಾವು ತೆಗೆದು ಸ್ವಚ್ಛಗೊಳಿಸ್ಬೇಕಾಗತ್ತೆ. ನಂತರ ಮಣ್ಣನ್ನು ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ಅವಶ್ಯಕವಾದ ಸಾವಯವ ಗೊಬ್ಬರವನ್ನು ಸೇರಿಸಬೇಕಾಗತ್ತೆ. ಇದರ ಪ್ರಮಾಣ ಅಂತಂದರೆ, ಸಾಮಾನ್ಯವಾಗಿ ಒಂದು ಚದುರಡಿಗೆ 1.5-2 kg ಗೊಬ್ಬರ ಬೇಕಾಗತ್ತೆ.
1: ಅಂದ್ರೆ ಬೇವಿನ ಪುಡಿ ಆದ್ರೆ?
0: ಹೌದು ಹೌದು,
1: ಬೇವಿನ ಹಿಂಡಿ.
0: ಹೌದು, ಈಗಿನ ಮಾರ್ಕೆಟ್ನಲ್ಲಿ ಈ ಬೇವಿನ ಹಿಂಡಿಯನ್ನು ಮಿಶ್ರ ಮಾಡಿದ ಸಾವಯವ ಗೊಬ್ಬರಗಳೇ ಲಭ್ಯವಿದೆ, ಅವನ್ನು ನಾವು ಬೇಕಿದ್ರೆ ಉಪಯೋಗಿಸಿಕೊಳ್ಬಹುದು. ಹಾಗೆ ನಾವು ತರಕಾರಿ ಬೀಜ ಹೀಗೆ ರೆಡಿ ಮಾಡಿದಂತಹ ಜಾಗದಲ್ಲಿ, ಈಗ ನಿಮಗೆ ತರಕಾರಿ ಅಥವಾ ಸೊಪ್ಪಿನ ಗಿಡವನ್ನು ಬೆಳೆಯಬೇಕು ಅಂತಿದ್ರೆ ಆ ಜಾಗದಲ್ಲಿ ಡೈರೆಕ್ಟಾಗಿ ನೀವು ಸೀಡ್ಸ್ ಸೋಯಿಂಗ್ ಮಾಡ್ಬೋದು. ಅಂತಂದರೆ ತರಕಾರಿ ಬೀಜಗಳನ್ನು ಅಥವಾ ಸೊಪ್ಪಿನ ಬೀಜಗಳನ್ನು ಆ ನೆಲದಲ್ಲಿ ಹಾಕ್ಬೋದು. ಇನ್ನು ನೀವು ಹಣ್ಣಿನ ಅಥವಾ ಹೂವಿನ ಗಿಡವನ್ನು ಹಾಕ್ತೀರ ಅಂತಿದ್ರೆ ಅದಕ್ಕೊಂದು 1/2 ಅಡಿ ಆಳವಾದಂತಹ, 1/2 ಅಡಿ ಉದ್ದ, ಆಳ ಹಾಗೂ ಅಗಲ ಈ ರೀತಿಯ ಗುಂಡಿ ತೋಡಿ 2-3 kg ಗೊಬ್ಬರ ಹಾಕಬೇಕಾಗತ್ತೆ. ಅಂದ್ರೆ ಒಂದು ಗುಂಡಿಗೆ 2-3 kg ಈ ಸಾವಯವ ಗೊಬ್ಬರ ಬೇಕಾಗತ್ತೆ. ನಂತರ ಗಿಡವನ್ನ ಗುಂಡಿ ಮಧ್ಯಭಾಗದಲ್ಲಿಟ್ಟು ಮಣ್ಣನ್ನ ಸುತ್ತಲೂ ಚೆನ್ನಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಹಾಗೆ ಇವು ಕಸಿ ಗಿಡ, ನಾನು ಆಗಲೇ ಹೇಳಿದಂತೆ ಈ ಕೈತೋಟದಲ್ಲಿ ಹಾಕುವಂತಹ ಹಣ್ಣಿನ ಗಿಡಗಳನ್ನ ಕಸಿ

0: ಕಸಿ ಗಿಡಗಳನ್ನ ತಂದು ಹಾಕಬೇಕಾಗತ್ತೆ. ಸೊ ಈ ರೀತಿ ಕಸಿ ಗಿಡಗಳಾದ್ರೆ ಒಂದು ನೇರವಾದ ಕಡ್ಡಿಯನ್ನ ಅದಕ್ಕೆ ಆಧಾರವಾಗಿ ಕೊಡಬೇಕಾಗತ್ತೆ. ಈ ಕಸಿ ಗಿಡಗಳಲ್ಲಿ ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಇದರಲ್ಲಿ ಎರಡು ಭಾಗ ಇರುತ್ತೆ. ಕೆಳಗಡೆ ಒಂದು ರೂಟ್ ಸ್ಟಾಕ್ ಅಂತ ಏನ್ ನಾವು ಹೇಳ್ತೀವಿ, ಅದು ಕೆಳಗಿಂದು, ಹಾಗೂ ಅದರ ಮೇಲ್ಗಡೆ ಕಸಿ ಮಾಡಿದಂಥದ್ದು ಸಯಾನ್ ಅಂತ ಹೇಳ್ತೀವಿ. ಇವು ಎರಡರ ಯೂನಿಯನ್ ಆಗಿಬಿಟ್ಟು ಕಸಿ ಗಿಡ ಸಿದ್ಧ ಆಗತ್ತೆ. ಈಗ ನಾವು ಕಡ್ಡಿಯ ಸಪೋರ್ಟ್ ಏನು ಕೊಡದೇ ಇದ್ದ ಪಕ್ಷದಲ್ಲಿ ಕಾಲಕ್ರಮೇಣ ಆ ಯೂನಿಯನ್ನು ಬೇರ್ಪಟ್ಟು ನಮಗೆ ಕೇವಲ ನಾಟಿ ಗಿಡ ಮಾತ್ರ ಸಿಗುತ್ತೆ. ಹೌದು, ಕಸಿ ಮಾಡಿದಂತಹ ಗಿಡವನ್ನು ಹಾಕಿದ ಉದ್ದೇಶನೇ ಈಡೇರಲ್ಲ. ಇದು ತುಂಬಾ ಪ್ರಮುಖವಾದ
1: ಲಕ್ಷ ವಹಿಸಬೇಕಾಗ್ತದೆ.
0: ಹೌದು ಹೌದು, ಇದನ್ನ ತುಂಬಾ ಲಕ್ಷ ವಹಿಸಬೇಕಾಗತ್ತೆ.
1: ಆಮೇಲೆ ಕುಂಡ ಅಥವಾ ಪಾಟ್ದಲ್ಲಿ ಹೇಗೆ ನೆಡಬೇಕಾಗ್ತದೆ?
0: ಕುಂಡದಲ್ಲಿ ಅಥವಾ ಪಾಟ್ನಲ್ಲೋ ಅಥವಾ ನೀವು ಗ್ರೋ ಬ್ಯಾಗ್ನಲ್ಲೋ ಇವುಗಳನ್ನು ಬೆಳೆಸ್ತೀರಾ ಅಂತಿದ್ರೆ, ಪಾಟ್ಗಳು ವಿವಿಧ ಅಳತೆಯದು ಹಾಗೂ ಸೈಜು ಅಂತ ನಾವು ಏನ್ ಹೇಳ್ತೀವಿ, ಬೇರೆ ಬೇರೆ ಸೈಜಲ್ಲಿ ಸಿಗತ್ತೆ. ಉದಾಹರಣೆಗೆ 4 ಇಂಚಿಂದಾಗಿರ್ಬೋದು, 6 ಇಂಚು, 8 ಇಂಚು, ಅದೇ ರೀತಿ ತುಂಬಾ ಅಳತೆಯದ್ದು ಸಿಗತ್ತೆ. ಸಾಮಾನ್ಯವಾಗಿ ನಾವು ತರಕಾರಿ ಅಥವಾ ಸೊಪ್ಪು ಅಥವಾ ಹಣ್ಣಿನ ಗಿಡಗಳನ್ನ ಬೆಳೆಸಲಿಕ್ಕೆ 10-14 ಇಂಚ್ ಪಾಟ್ ಅನ್ನು, ಪ್ಲಾಸ್ಟಿಕ್ ಪಾಟ್ ಅನ್ನು ಉಪಯೋಗಿಸ್ತೇವೆ. ಸೊ ಇದರಲ್ಲಿ ನಾವು ಪಾಟ್ನಲ್ಲಿ ನೀವು ಗಿಡ ಹಾಕಬೇಕು ಅಂತಂದ್ರೆ ಅದಕ್ಕೆ ಈ ಪಾಟಿಗೆ ಮಿಶ್ರಣವನ್ನ ಸಿದ್ಧಪಡಿಸ್ಕೋಬೇಕಾಗತ್ತೆ. ಈ ಮಿಶ್ರಣದಲ್ಲಿ ಏನೇನು ಇರತ್ತಪ್ಪ ಅಂತಂದ್ರೆ, ಕೆಂಪು ಮಣ್ಣು, ಗೊಬ್ಬರ, ಆಮೇಲೆ ಈ ಕೊಕೋಪೀಟ್ ಅಂತ ಏನು ಹೇಳ್ತೀವಿ ನಾವು, ತೆಂಗಿನ ನಾರಿನ ಪುಡಿ, ಇದು ಮತ್ತು ಮರಳು. ಇವುಗಳನ್ನ 2:1:1 ಈ ಅನುಪಾತದಲ್ಲಿ, ಅಂದರೆ 2 ಭಾಗ ಕೆಂಪು ಮಣ್ಣು, 1 ಭಾಗ ಗೊಬ್ಬರ, 1 ಭಾಗ ತೆಂಗಿನ ನಾರಿನ ಪುಡಿ, ಹಾಗೂ 1 ಭಾಗ ಮರಳು, ಇವುಗಳನ್ನು ಮಿಶ್ರ ಮಾಡಿಬಿಟ್ಟು ಅದನ್ನು ಪಾಟು ಅಥವಾ ಗ್ರೋ ಬ್ಯಾಗ್ನಾಗೆ ಉಪಯೋಗಿಸ್ಕೋಬೇಕಾಗುತ್ತೆ.
1: ಆಯಿತು, ಈಗ ಒಂದು ಕಿಚನ್ ಗಾರ್ಡ್ನಲ್ಲಿ ಬೇರೆ ಬೇರೆ ಸಸ್ಯಗಳನ್ನು ಬೇರೆ ಬೇರೆ ಪಾಟ್ಗಳನ್ನು ಇಟ್ಟು ಈ ಥರ ಎಲ್ಲ ಮಾಡಿಕೊಂಡ್ಮೇಲೆ ಈಗ ಕಿಚನ್ ಗಾರ್ಡನ್ ನಿರ್ವಹಣೆ ಕೂಡ ಅತಿ ಮುಖ್ಯವಾದದ್ದು. ಅದನ್ನು ನಿರ್ವಹಣೆ ಹೇಗೆ ಮಾಡಬೇಕಾಗ್ತದೆ, ಟೆರೆಸ್ ಗಾರ್ಡನ್ನಲ್ಲಿದ್ದರೆ ಹೇಗೆ ಮ್ಯಾನೇಜ್ ಮಾಡಬೇಕಾಗ್ತದೆ, ಇದ್ರ ಬಗ್ಗೆನೂ ಮಾಹಿತಿ ಮಾಡಿಕೊಡಿ.
0: ಈ ಮಣ್ಣಿನಲ್ಲಿ ತೇವಾಂಶ ಇರುವಂತೆ ನಾವು ನೋಡಿಕೊಳ್ಳೋದು ತುಂಬ ಅವಶ್ಯಕ. ನೀವು ತರಕಾರಿ ಅಥವಾ ಸೊಪ್ಪಿನ ಬೀಜವನ್ನು ಹಾಕಿರ್ತೀರಾ ಕಿಚನ್ ಗಾರ್ಡನ್ನಲ್ಲಿ ಅಂತಂದರೆ, ಅದಕ್ಕೆ ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಾದರೆ 2 ದಿನಗಳಿಗೊಮ್ಮೆ ನೀರು ಕೊಡಬೇಕಾಗತ್ತೆ. ಹಾಗೆ ಪಾಟ್ನಲ್ಲಿ ಇರುವಂತಹ ಸಸ್ಯವನ್ನು ನೋಡಿಕೊಳ್ಳೋ ವಿಧಾನವೇ ಬೇರೆ ಇರುತ್ತೆ, ನೆಲದಲ್ಲಿ ಇರುವಂತಹ ಸಸ್ಯಗಳನ್ನು ನೋಡಿಕೊಳ್ಳೋ ವಿಧಾನವೇ ಬೇರೆ ಇರುತ್ತೆ. ಸಾಮಾನ್ಯವಾಗಿ ಪಾಟ್ ಅಥವಾ ಗ್ರೋ ಬ್ಯಾಗ್ನಲ್ಲಿ ನಾವು ಹಣ್ಣಿನ ಅಥವಾ ಹೂವಿನ ಗಿಡಗಳನ್ನು ಹಾಕಿದರೆ ಅವಕ್ಕೆ ನೀರು ಹೆಚ್ಚಾಗಿ ಬೇಕಾಗತ್ತೆ. ಹಾಗೆ ಈ ನೀರಿನ ಅವಶ್ಯಕತೆ ಗಿಡಗಳಿಗೆ ವಾತಾವರಣವನ್ನು ಅವಲಂಬಿಸಿರುತ್ತೆ. ವಾತಾವರಣ ಅಂದ್ರೆ ಈ ಸೀಸನ್ ಅಂತ ಏನ್ ಹೇಳ್ತೀವಿ, ಬೇಸಿಗೆ, ಮಳೆಗಾಲ ಹಾಗೂ ಚಳಿಗಾಲ, ಇವ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಹೆಚ್ಚು ನೀರನ್ನು ಕೊಡಬೇಕಾಗತ್ತೆ. ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಮಣ್ಣಿನ ತೇವಾಂಶವನ್ನು ನೋಡಿಕೊಂಡು ನಾವು ಅವುಗಳಿಗೆ ನೀರನ್ನು ಉಣಿಸ್ಬೇಕಾಗತ್ತೆ. ಅದೇ ರೀತಿ ನೀರಿನ ಅವಶ್ಯಕತೆ ಗಿಡಗಳಿಗೆ ಈ ಮಣ್ಣಿನ ಗುಣಧರ್ಮವನ್ನು ಅವಲಂಬಿಸಿರುತ್ತೆ. ಹಾಗೆಯೇ ಈ ಗಿಡಗಳ ಆಯಸ್ಸನ್ನು ಇದು ಅವಲಂಬಿಸಿರುತ್ತೆ. ಅಂದರೆ ಗಿಡಗಳು ಚಿಕ್ಕದಾಗಿರಬೇಕಾದ್ರೆ ನಾವು ಸ್ವಲ್ಪ ಕಡಿಮೆ ಪ್ರಮಾಣದ ನೀರನ್ನು ಕೊಡಬೇಕು, ಅದೇ ರೀತಿ ದೊಡ್ಡ ಗಿಡಗಳಿಗೆ ಹೆಚ್ಚಾದ ನೀರನ್ನು ಕೊಡಬೇಕಾಗತ್ತೆ. ಇನ್ನು ನಂತರ ಈ ಗಿಡಗಳನ್ನು ನಾವು ನೆಲದಲ್ಲಿ ಹಾಕಿದ ನಂತರ ಹೊಸ ಎಲೆ ಬರುತ್ತೆ. ಈ ಹೊಸ ಎಲೆ ಬಂದ ನಂತರ ಸಾಮಾನ್ಯವಾಗಿ ತಿಂಗಳಿಗೆ 2 ಸಾರಿ ರಸಗೊಬ್ಬರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಈ ಗಿಡಗಳು ಕೇವಲ ಗಾಳಿ ನೀರು ಇವುಗಳಿಂದಲೇ ಬೆಳೆಯಲ್ಲ, ಅವಕ್ಕೆ ಸ್ವಲ್ಪ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ನಾವು ಮಣ್ಣಿನಲ್ಲಿರೋ ಪೋಷಕಾಂಶಗಳನ್ನು ನಾವು ತಗೊಳ್ಳುತ್ತೆ, ಅದ್ರ ಜೊತೆ ಹೆಚ್ಚಿನದಾಗಿ ನಾವು ಪೋಷಕಾಂಶವನ್ನು ಒದಗಿಸಿಕೊಡಬೇಕಾಗತ್ತೆ. ಇದಕ್ಕಾಗಿ ಈ NPK, ಸಾರಜನಕ, ರಂಜಕ ಹಾಗೂ ಪೊಟ್ಯಾಶ್, ಇವು ಮೂರೂ ಇರುವಂತಹ ರಸಗೊಬ್ಬರಗಳು ಮಾರ್ಕೆಟ್ನಲ್ಲಿ ಸಿಗತ್ತೆ. ಅವುಗಳನ್ನು 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ತಿಂಗಳಿಗೆ 2 ಸಲ ಕೊಡಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಪ್ರಮುಖ ಅಂಶ ಅಂತಂದರೆ, ಈ ಕೈತೋಟದಲ್ಲಿರುವಂತಹ ಗಿಡಗಳಿಗೆ ರೋಗ ಹಾಗೂ ಕೀಟಬಾಧೆ ಬಂದೇ ಬರುತ್ತೆ. ವಾತಾವರಣವನ್ನು ಅನುಸರಿಸಿ ಕೆಲವೊಂದು ಚಳಿಗಾಲದಲ್ಲಿ ಇವು ಹೆಚ್ಚಾಗಿರುತ್ತೆ. ಈ ರೋಗ ಅಥವಾ ಕೀಟಬಾಧೆ ಬರಬಾರದು ಅಂತ ಇದ್ರೆ ನಾವು ಈ ಬೇವಿನ ಎಣ್ಣೆ ಕೀಟನಾಶಕವನ್ನು

0: ಹತ್ತರಿಂದ ಹನ್ನೆರಡು ದಿನಗಳಿಗೆ ಒಮ್ಮೆ 2-3 ml 1 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ಕೊಡಬೇಕಾಗತ್ತೆ. ಹಾಗೆಯೇ ಈ ರೋಗ ಅಥವಾ ಕೀಟಬಾಧವನ್ನು ನಿಯಂತ್ರಿಸಲು ಅವು ಬಂದ ನಂತರ ನಾವು ಕಂಟ್ರೋಲ್ ಮೆಜರ್ಸ್ ತಗೊಳ್ಳೋಕೆ ಮೊದಲು ಅವುಗಳು ಬಾರದೇ ಇರುವ ಹಾಗೆ 15 ದಿನಗಳಿಗೊಮ್ಮೆ ಈ ಬೇವಿನ ಎಣ್ಣೆಯ ಸಿಂಪರಣೆ ಮಾಡುವುದರಿಂದ ಅವು ಬರದಂತೆ ತಡೆಗಟ್ಟಬಹುದು. ಇನ್ನೂ ಒಂದು ಕೊನೆಯ ಅಂಶ ಅಂತಂದರೆ ಈ ಕಸಿ ಗಿಡಗಳನ್ನು ಹಾಕಿದರೆ 2-3 ವರ್ಷಗಳಿಗೆ ಹಣ್ಣಿನ ಗಿಡ ಕಸಿ ಗಿಡ ನೀವು ಹಣ್ಣಿಂದ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ, ಅವುಗಳಲ್ಲಿ 2-3 ವರ್ಷಕ್ಕೆ ಚಿಕ್ಕ ಚಿಕ್ಕ ಹೂ ಹಾಗೂ ಕಾಯಿಗಳು ಬರಲು
1: ಆರಂಭವಾಗ್ತವೆ.
0: ಹೌದು, ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಓ ನಮ್ಗೆ ಹೂ ಬಂದ್ಬಿಡ್ತು ಹಣ್ಣು ಬಂದ್ಬಿಡ್ತು ಅಂತ ಅವುಗಳನ್ನ ಹಾಗೆ ಬಿಟ್ಬಿಡ್ತಾರೆ. ಆ ರೀತಿ ಮಾಡಬಾರದು. ಈ ಕಸಿಗಳ ಗಿಡಗಳಲ್ಲಿ 2-3 ವರ್ಷಕ್ಕೆ ಹೂ ಹಾಗೂ ಹಣ್ಣು ಬಂದಾಗ ಅವುಗಳನ್ನ ಪಿಂಚಿಂಗ್ ಅಂತ ಹೇಳ್ತಾರೆ, ಅಂದ್ರೆ ಅವನ್ನ ಚೂಟ್ ಹಾಕ್ಬೇಕಾಗತ್ತೆ. ಇದು ಗಿಡಗಳ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗತ್ತೆ. ಈ ವೆಜಿಟೇಟಿವ್ ಗ್ರೋತ್ ಅಂತ ಏನು ಹೇಳ್ತೀವಿ ಅದು ಆದ ನಂತರ ಅದು ರಿಪ್ರೊಡಕ್ಟಿವ್ ಸ್ಟೇಜಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಅವುಗಳನ್ನ ಚ್ಯೂಟ್ ಒಂದು 2 ವರ್ಷ ಅಂದ್ರೆ 3ನೇ ವರ್ಷಕ್ಕೆ ಶುರುವಾದ್ರೆ ಒಂದು 5 ವರ್ಷದ ತನಕ ಅವುಗಳನ್ನ ಚ್ಯೂಟ್ ಹಾಕಬೇಕಾಗತ್ತೆ. ನಂತರ ನಾವು ಅವುಗಳನ್ನ ಬಿಟ್ಕೋಬಹುದು.
1: ಆಯ್ತು ಮಹಾಬಲೇಶ್ವರ ಶಾಸ್ತ್ರಿ ಅವರೇ, ಪ್ರಸ್ತುತ ಕಿಚನ್ ಗಾರ್ಡನ್ ಅಂದ್ರೇನು, ಕಿಚನ್ ಗಾರ್ಡನ್ ಅನ್ನ ಯಾಕೆ ಬೆಳೆಸಬೇಕು, ಕಿಚನ್ ಗಾರ್ಡನ್ನಲ್ಲಿ ಯಾವ್ಯಾವ ರೀತಿಯ ಗಿಡಗಳನ್ನು ಬೆಳೆಸ್ಬೋದು, ಇವರ ನಿರ್ವಹಣೆಯನ್ನು ಹೇಗೆ ಮಾಡ್ಕೊಂಡು ಹೋಗ್ಬೋದು, ಈ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ಜನರಿಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ಇನ್ನೂ ಕೆಲವೊಬ್ಬರು ಇರ್ತಾರೆ ಕಿಚನ್ ಗಾರ್ಡನ್ ಬಗ್ಗೆ ಮಹಾಬಲೇಶ್ವರ ಶಾಸ್ತ್ರಿ ಅವರಿಂದ ಮಾಹಿತಿ ಬೇಕು ಅಂತಿರ್ತಾರೆ, ಅವರು ತಮ್ಮ ಜೊತೆಗೆ ಸಂಪರ್ಕಿಸಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕೊಡ್ಬೋದಲ್ಲ?
0: ಅವಶ್ಯಕವಾಗಿ
1: ಹೇಳಿ.
0: ನನ್ನ ಮೊಬೈಲ್ ಸಂಖ್ಯೆ 9889880535 8 4 6 8 4 6. ಹೌದು.
1: ಆಯ್ತು ಮಹಾಬಲೇಶ್ವರ ಶಾಸ್ತ್ರಿ ಅವರೇ, ಆಕಾಶವಾಣಿಗೆ ಬೆಂಗಳೂರಿಗೆ ಬಂದು ಈ ಒಂದು ಕಿಚನ್ ಗಾರ್ಡನ್ ಅಥವಾ ಕೈತೋಟದ ನಿರ್ಮಾಣದ ಬಗ್ಗೆ ಅತಿ ಮಹತ್ವವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

0: ರೈತ ಬಾಂಧವರ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ. ಈಗ ಕೇಳೋಣ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ನೀರುಗುಂದ ಪಾಳ್ಯದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳು.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 7:20. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಕೇಳುವರೆ, ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಾವಣಿ ಪದಗಳನ್ನು ಆಲಿಸೋಣ. ಪ್ರಸ್ತುತಪಡಿಸುತ್ತಾರೆ ಗದಗ ಜಿಲ್ಲೆ ರೋಣ ತಾಲೂಕು ಕೋಟವಾಡದ ಶಂಕರಪ್ಪ ರಾಮಪ್ಪ ಸಂಕಣ್ಣವರ್.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
4: ಅದು ಕೂಡ ಆಪ್ ನಿಂದ.
5: ಸಿಕ್ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕುಡುಕೋಲೆ ಕ್ಯಾಕಿ ಹೊಡಹೊಡದ ಕೊಯ್ದಾರು, ಕೇಳ್ರಿ ಕ್ಯಾಕಿ ಹೊಡಹೊಡದ ಕೊಯ್ದಾರು, ಕ್ಯಾಕಿ ಹೊಡಹೊಡದ ಕೊಯ್ದಾರು, ರೈತರ ಗದ್ದಿಗೆ ಗೂಡ ಬಡಿದಾರು, ಗದ್ದಿಗೆ ಗೂಡು ಬಡಿದಾರು. ಏ ಹಂಡ ಆಕಳದಾಲ ಕಂಡಂಗ ಸಿಂಬಡಿಸಿ ದುಂಡ ಮೂರ್ದೈತಿ.
1: ಕೇಳುಗರೆ, ಇದುವರೆಗೆ ಗದಗ ಜಿಲ್ಲೆ ರೋಣ ತಾಲೂಕು ಕೋಟಬಾಳದ ಶಂಕರಪ್ಪ ರಾಮಪ್ಪ ಸಂಕಣ್ಣವರ್ ಅವರಿಂದ ಲಾವಣಿ ಪದಗಳನ್ನು ಕೇಳಿದ್ರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 7:34. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆರಿಸುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ, ನಂತರ 7:45 ಸಮಾಚಾರ ದರ್ಶನ ಕೇಳುತ್ತೀರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಿಗೆ 14 ನ್ಯಾಯಮೂರ್ತಿಗಳ ನೇಮಕ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತದಿಂದ ನೆರವು ಮುಂದುವರಿಕೆ. 11 ಟನ್ ಪರಿಹಾರ ಸಾಮಗ್ರಿ ರವಾನೆ. ಹಾಗೂ ಜಪಾನ್ನಲ್ಲಿ 20ನೇ ಏಷ್ಯನ್ ಗೇಮ್ಸ್ಗೆ ವಿದ್ಯುಕ್ತ ಚಾಲನೆ. ಭಾರತೀಯ ತಂಡ ಮುನ್ನಡೆಸಿದ ಮನು ಭಾಕರ್, ಪವನ್ ಸೇವರಾವತ್. ವಾರ್ತೆಗಳ ವಿವರ. ವಿವಿಧ ಸರ್ಕಾರಿ ಸಂಸ್ಥೆಗಳಿಗೆ ಹೊಸದಾಗಿ ಆಯ್ಕೆಯಾದ 51,000 ಹೆಚ್ಚು ಯುವ ಅಭ್ಯರ್ಥಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 20ನೇ ಉದ್ಯೋಗ ಮೇಳದ ಅಂಗವಾಗಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಯುವಜನತೆಗೆ ಬದಲಾಗುತ್ತಿರುವ ಆರ್ಥಿಕತೆಯ ಅಗತ್ಯಗಳಿಗೆ ತಕ್ಕಂತೆ ಶಿಕ್ಷಣ, ಕೌಶಲ್ಯ ಹಾಗೂ ಅವಕಾಶಗಳನ್ನು ಒದಗಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಸೃಷ್ಟಿಸಲು 1,00,000 ಕೋಟಿ ರೂಪಾಯಿ ವೆಚ್ಚದ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಜಾರಿಗೆ ತರಲಾಗಿದ್ದು, ಇದರಿಂದ ಸುಮಾರು 2 ಕೋಟಿ ಯುವಕರಿಗೆ ಮೊದಲ ಬಾರಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ತಿಳಿಸಿದರು. ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದ್ದು, ಸಣ್ಣ ನಗರಗಳ ಯುವಕರು ದೇಶದ ನೂತನ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಾತನಾಡಿ, ಎನ್ಡಿಎ ಸರ್ಕಾರದ 10 ವರ್ಷಗಳಲ್ಲಿ ಪ್ರಮುಖ ಸಂಸ್ಥೆಗಳ ಮೂಲಕ ಸುಮಾರು 10.96 ಲಕ್ಷ ನೇಮಕಾತಿಗಳನ್ನು ಮಾಡಲಾಗಿದೆ ಎಂದು ಹೇಳಿದರು. ದೇಶಾದ್ಯಂತ 45 ಕೇಂದ್ರಗಳಲ್ಲಿ ನಡೆದ ಈ ಮೇಳದೊಂದಿಗೆ ಈವರೆಗೆ ಒಟ್ಟು 12.75 ಲಕ್ಷ ಯುವಕರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಭಾರತದ ಆರ್ಥಿಕತೆಯು ಮುಂಬರುವ 2 ದಶಕಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ವಿಸ್ತರಣೆಯಾಗಲಿದ್ದು, ದೇಶದ ಜಿಡಿಪಿಯು ಪ್ರಸ್ತುತ ಇರುವ ಸುಮಾರು 4 ಟ್ರಿಲಿಯನ್ ಡಾಲರ್ನಿಂದ 38 ಟ್ರಿಲಿಯನ್ ಡಾಲರ್ಗೆ ಏರಿಕೆಯಾಗಬಹುದು ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಐಐಟಿ ರೂರ್ಕಿಯ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ದೇಶವು ಪ್ರಗತಿ ಮತ್ತು ನಾವೀನ್ಯತೆಯ ಅಮೃತ ಕಾಲದ ಮೂಲಕ ಸಾಗುತ್ತಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಬದ್ಧತೆಯನ್ನು ಪ್ರದರ್ಶಿಸಬೇಕೆಂದು ಕರೆ ನೀಡಿದ ಅವರು, ಪ್ರಸ್ತುತ ಸ್ಥಿತಿಯನ್ನು ಅರ್ಥೈಸಿಕೊಂಡು ಗುರಿ ತಲುಪಲು ಸೂಕ್ತ ಮಾರ್ಗ ಕಂಡುಕೊಳ್ಳುವುದೇ ಯಶಸ್ಸಿನ ಸೂತ್ರ ಎಂದು ಹೇಳಿದರು. ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಲ್ಲಿ 14 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಾಧೀಶರನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ಕರ್ನಾಟಕದ ಜೊತೆಗೆ ದೆಹಲಿ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹಾಗೂ ಜಾರ್ಖಂಡ್ ಹೈಕೋರ್ಟ್ಗಳಿಗೆ ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಮೂರ್ತಿಗಳು ನೇಮಕಗೊಂಡಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಉಷಾರಾಣಿ, ಕೆಎಸ್ ಭರತ್ಕುಮಾರ್ ಮತ್ತು ನೇರಲೆ ವಿ ಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಕಾರ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಈ ನೇಮಕಾತಿಗಳನ್ನು ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ಗೆ 2 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳನ್ನಾಗಿ ಹಾಗೂ 5 ನ್ಯಾಯಮೂರ್ತಿಗಳನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ಗೆ 1 ನ್ಯಾಯಮೂರ್ತಿಯನ್ನು ನೇಮಕ ಮಾಡಲಾಗಿದೆ. ಜಾರ್ಖಂಡ್ ಹೈಕೋರ್ಟ್ಗೆ 3 ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಕಳೆದ ಆಗಸ್ಟ್ 26ರಂದು ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಿಂದ ತತ್ತರಿಸಿರುವ ನೇಪಾಳದ ಪುನಶ್ಚೇತನ ಕಾರ್ಯಕ್ಕೆ ನೆರವಾಗಲು ಭಾರತವು ಇಂದು 11 ಟನ್ ಪರಿಹಾರ ಸಾಮಗ್ರಿಗಳ ಮತ್ತೊಂದು ಕಂತನ್ನು ರವಾನಿಸಿದೆ. ಈ ಪರಿಹಾರ ಸಾಮಗ್ರಿಗಳಲ್ಲಿ ಔಷಧಗಳು, ವಿಧಿ ವಿಜ್ಞಾನ ಉಪಕರಣಗಳು, ಟೆಂಟ್ಗಳು, ನೈರ್ಮಲ್ಯ ಕಿಟ್ಗಳು, ಸ್ಲೀಪಿಂಗ್ ಬ್ಯಾಗ್ಗಳು ಸೇರಿದಂತೆ ಹಲವು ಅಗತ್ಯ ವಸ್ತುಗಳು ಸೇರಿವೆ. ಪರಿಹಾರ ಸಾಮಗ್ರಿಗಳನ್ನು ಒಳಗೊಂಡ ಭಾರತೀಯ ವಾಯುಪಡೆಯ 9ನೇ ವಿಮಾನವು ನೇಪಾಳ ತಲುಪಿದ್ದು ಅಲ್ಲಿನ ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ನೇಪಾಳದ ಚೇತರಿಕೆ ಮತ್ತು ಪುನರ್ ನಿರ್ಮಾಣ ಕಾರ್ಯಗಳಿಗೆ ಭಾರತವು ನಿರಂತರ ಬೆಂಬಲ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಬದಲಾಗುತ್ತಿರುವ ಆರ್ಥಿಕತೆಗೆ ತಕ್ಕಂತೆ ಯುವಜನತೆಗೆ ಶಿಕ್ಷಣ ಕೌಶಲ್ಯ ಒದಗಿಸುವುದು ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ ಎರಡು ದಶಕಗಳಲ್ಲಿ ಭಾರತದ ಜಿಡಿಪಿ $38 ಟ್ರಿಲಿಯನ್ ಗೆ ಏರುವ ಸಾಮರ್ಥ್ಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್.

ಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಕಲ್ಪಿಸಿರುವ ಅವಕಾಶದ ಕುರಿತು ಒಂದು ವರದಿ ಇದೀಗ ಮೂಡಿಬರಲಿದೆ. 2025 ಮೊದಲು ಭಾರತದ ಬಾಹ್ಯಾಕಾಶ ಚಟುವಟಿಕೆಗಳು ಕೇವಲ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಮಾತ್ರ ಸೀಮಿತವಾಗಿದ್ದವು. ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಕಾನೂನುಬಾಹಿರ ತಡೆಯಿಲ್ಲದಿದ್ದರೂ ಅನುಮತಿ ನೀಡಲು, ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲು ಅಥವಾ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸಲು ಯಾವುದೇ ನಿಯಂತ್ರಣ ಪ್ರಾಧಿಕಾರವಿರಲಿಲ್ಲ. ಈ ಸಮಸ್ಯೆಗೆ ಪರಿಹಾರವಾಗಿ ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಒಂದು ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಇನ್ಸ್ಪೇಸ್ ಅನ್ನು 2020 ಸ್ಥಾಪಿಸಲಾಯಿತು. ಇದು ಖಾಸಗಿ ಉಪಗ್ರಹ ಉಡಾವಣೆಗಳು, ಉಪಗ್ರಹ ಕಾರ್ಯಾಚರಣೆಗಳು ಮತ್ತು ಇಸ್ರೋ ಮೂಲಸೌಕರ್ಯಗಳ ಬಳಕೆಗೆ ಅನುಮತಿ ನೀಡುವುದಲ್ಲದೆ ಉಪಕರಣ ತಯಾರಿಕೆಯಿಂದ ಹಿಡಿದು ದತ್ತಾಂಶ ಮಾರಾಟದವರೆಗಿನ ಎಲ್ಲಾ ಚಟುವಟಿಕೆಗಳನ್ನು ಉತ್ತೇಜಿಸುತ್ತದೆ. ಪ್ರಸ್ತುತ ಭಾರತೀಯ ನವೋದ್ಯಮಗಳು ತಾವೇ ಉಡಾವಣಾ ವಾಹನ ಹಾಗೂ ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿದ್ದು ವಾಣಿಜ್ಯ ಸೇವೆಗಳನ್ನು ಒದಗಿಸುತ್ತಿವೆ. ಇಸ್ರೋ ವೈಜ್ಞಾನಿಕ ಮತ್ತು ಆಯಕಟ್ಟಿನ ಮಿಷನ್ಗಳ ಮೇಲೆ ಗಮನಹರಿಸಿದರೆ ಖಾಸಗಿ ಸಂಸ್ಥೆಗಳು ದೈನಂದಿನ ವಾಣಿಜ್ಯ ಸಾಮರ್ಥ್ಯವನ್ನು ವಹಿಸಿಕೊಳ್ಳುವ ಮೂಲಕ ಬಾಹ್ಯಾಕಾಶ ಕ್ಷೇತ್ರವು ಭಾರತೀಯ ಖಾಸಗಿ ನಾವೀನ್ಯತೆಗೆ ಮುಕ್ತವಾಗಿದೆ. ಡಾಕ್ ಸೇವಾ ಗಿಫ್ಟ್ಸ್ ಯೋಜನೆಯಡಿ ಭಾರತೀಯ ಅಂಚೆ ಉಡುಗೊರೆಗಳನ್ನು ವಿತರಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಸಂದೇಶ ನಕಲಿ ಎಂದು ಸ್ಪಷ್ಟಪಡಿಸಿದೆ. ಡಾಕ್ ಸೇವಾ ಗಿಫ್ಟ್ಸ್ ಹೆಸರಿನ ಯಾವುದೇ ಉಡುಗೊರೆ, ಬಹುಮಾನ ಅಥವಾ ಲಕ್ಕಿ ಡ್ರಾ ಯೋಜನೆಯೊಂದಿಗೆ ಭಾರತೀಯ ಅಂಚೆಗೆ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿಸಿದೆ. ನಾಗರಿಕರು ಅನುಮಾನಾಸ್ಪದ ಲಿಂಕ್ಗಳು ಅಥವಾ ವೆಬ್ಸೈಟ್ಗಳನ್ನು ಕ್ಲಿಕ್ ಮಾಡದಂತೆ ಘಟಕ ಸೂಚಿಸಿದೆ. ಬ್ಯಾಂಕ್ ಖಾತೆ ವಿವರಗಳು, ಒಟಿಪಿ ಅಥವಾ ಆಧಾರ್ ಸಂಖ್ಯೆ ಸೇರಿದಂತೆ ವೈಯಕ್ತಿಕ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳದಂತೆ ಜನರಿಗೆ ಮಾಹಿತಿ ನೀಡಲಾಗಿದೆ. ಜಪಾನ್ನ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ಸ್ ಕ್ರೀಡಾಂಗಣದಲ್ಲಿ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ದೊರೆತಿದ್ದು ಜಪಾನ್ ದೊರೆ ನರುಹಿತೋ ಅವರು ಕೂಟವನ್ನು ಉದ್ಘಾಟಿಸಿದರು. 2 ಗಂಟೆಗಳ ಕಾಲ ನಡೆದ ವರ್ಣರಂಜಿತ ಉದ್ಘಾಟನಾ ಸಮಾರಂಭದಲ್ಲಿ ಜಪಾನ್ ರಾಜವಂಶಸ್ಥರು, ಕ್ರೀಡಾಕೂಟದ ಉನ್ನತ ಅಧಿಕಾರಿಗಳು ಹಾಗೂ ಏಷ್ಯನ್ ಒಲಿಂಪಿಕ್ಸ್ ಮಂಡಳಿ ಅಧ್ಯಕ್ಷ ಶೇಖ್ ಜೋಆನ್ ಬಿನ್ ಹಮದ್ ಅಲ್ ಥಾನಿ ಪಾಲ್ಗೊಂಡಿದ್ದರು. ಅಥ್ಲೀಟ್ಗಳ ಪಥಸಂಚಲನದಲ್ಲಿ 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಮನು ಭಾಕರ್ ಹಾಗೂ ಕಬಡ್ಡಿ ಆಟಗಾರ ಪವನ್ ಸೆಹರಾವತ್ ಅವರು 501 ಸದಸ್ಯರನ್ನು ಒಳಗೊಂಡ ಭಾರತೀಯ ತಂಡವನ್ನು ಮುನ್ನಡೆಸಿದರು. ಮೂಲತಃ ಧ್ವಜಧಾರಿಯಾಗಬೇಕಿದ್ದ ಶಾಟ್ಪುಟ್ ಪಟು ತಜೇಂದರ್ ಪಾಲ್ ಸಿಂಗ್ ತೂರ್ ಅವರ ಅಧಿಕೃತ ಪಥಸಂಚಲನ ಸಾಮಗ್ರಿ ಸಮಯಕ್ಕೆ ಸರಿಯಾಗಿ ದೊರೆಯದ ಕಾರಣ ಅವರ ಜಾಗದಲ್ಲಿ ಪವನ್ ಸೆಹರಾವತ್ ಅವರು ಭಾರತದ ಧ್ವಜಧಾರಿಯಾಗಿ ಪಾಲ್ಗೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದಲಾಗುತ್ತಿರುವ ಆರ್ಥಿಕತೆಗೆ ತಕ್ಕಂತೆ ಯುವಜನತೆಗೆ ಶಿಕ್ಷಣ ಕೌಶಲ್ಯ ಒದಗಿಸುವುದು ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ 2 ದಶಕಗಳಲ್ಲಿ ಭಾರತದ ಜಿಡಿಪಿ $38 ಟ್ರಿಲಿಯನ್ಗೆ ಏರುವ ಸಾಮರ್ಥ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ದೆಹಲಿ, ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಿಗೆ 14 ನ್ಯಾಯಮೂರ್ತಿಗಳ ನೇಮಕ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತದಿಂದ ನೆರವು ಮುಂದುವರಿಕೆ, 11 ಟನ್ ಪರಿಹಾರ ಸಾಮಗ್ರಿ ರವಾನೆ. ಹಾಗೂ ಜಪಾನ್ನಲ್ಲಿ 20ನೇ ಏಷ್ಯನ್ ಗೇಮ್ಸ್ಗೆ ವಿದ್ಯುಕ್ತ ಚಾಲನೆ, ಭಾರತೀಯ ತಂಡ ಮುನ್ನಡೆಸಿದ ಮನು ಭಾಕರ್, ಪವನ್ ಸೆಹರಾವತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಇನ್ನೀಗ ಸಮಾಚಾರ ದರ್ಶನ.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಕನ್ನಡದ ಹಿರಿಯ ನಟ ಅನಂತನಾಗ್ ಅವರಿಗೆ ಒಲಿದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಸಾರಿಗೆ ಇಲಾಖೆ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನಕ್ಕೆ ಮುಖ್ಯಮಂತ್ರಿ ಅನುಮೋದನೆ, ಸಚಿವ ಭೈರತಿ ಸುರೇಶ್. ರಾಜ್ಯದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಹೆಚ್ಚಳ, ವಿದ್ಯುತ್ ಖರೀದಿಗೆ ನೆರೆಯ ರಾಜ್ಯಗಳೊಂದಿಗೆ ಮಾತುಕತೆ. ನಕಲಿ ಔಷಧ ಮಾರಾಟ ಜಾಲ ತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ಕೃತಕ ಬುದ್ಧಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಭಾರತೀಯ ಚಲನಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಮತ್ತು ಹಲವು ತಲೆಮಾರುಗಳಿಗೆ ಸ್ಫೂರ್ತಿಯಾಗಿರುವ ಅದ್ಭುತ ಚಲನಚಿತ್ರ ಪ್ರಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2024 ಘೋಷಣೆ ಮಾಡಿದೆ. ಗುಜರಾತ್ನ ಕೇವಾಡಿಯಾದಲ್ಲಿ ಈ ತಿಂಗಳು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಪ್ರಶಸ್ತಿಗೆ ಭಾಜನರಾಗಿರುವ ಅನಂತನಾಗ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅನಂತನಾಗ್ ಅವರ ಸಹಜ ಅಭಿನಯ, ಬಹುಮುಖ ಪ್ರತಿಭೆ ಮತ್ತು ಚಾತುರ್ಯವು ಭಾರತೀಯ ಚಲನಚಿತ್ರರಂಗದ ಮೇಲೆ ದಶಕಗಳ ಕಾಲ ಅಳಿಸಲಾಗದ ಛಾಪು ಮೂಡಿಸಿದೆ ಎಂದು ಬಣ್ಣಿಸಿದ್ದಾರೆ. ಒಬ್ಬ ಅತ್ಯುನ್ನತ ಕಲಾವಿದನಿಗೆ ಇದು ನಿಜಕ್ಕೂ ಅತ್ಯಂತ ಸೂಕ್ತವಾದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. 2025 ಅನಂತನಾಗ್ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದರು. ಕನ್ನಡ ಚಿತ್ರರಂಗಕ್ಕೆ ನೀಡಿದ ಅದ್ಭುತ ಕೊಡುಗೆಗಾಗಿ 1995 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ವರನಟ ಡಾ ರಾಜ್ಕುಮಾರ್ ಅವರಿಗೆ ನೀಡಿ ಗೌರವಿಸಲಾಗಿತ್ತು. ಡಾ ರಾಜ್ಕುಮಾರ್ ಬಳಿಕ ಕನ್ನಡ

0: ಚಿತ್ರರಂಗಕ್ಕೆ ಎರಡನೇ ಗೌರವ ಇದಾಗಿದೆ. ಅನಂತನಾಗ್ ಅವರು ನಟರಾಗಿ ಕನ್ನಡ, ಹಿಂದಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಭಾಷೆಗಳಲ್ಲಿ ಸ್ಮರಣೀಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ 7,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕನ್ನಾಘಟ್ಟ ಗ್ರಾಮದಲ್ಲಿ ಮಹಾಗಣಪತಿ ಪ್ರತಿಷ್ಠಾನ ಮಹೋತ್ಸವ ಮತ್ತು ನೂತನ ದೇಗುಲದ ಲೋಕಾರ್ಪಣಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸಾರಿಗೆ ಇಲಾಖೆಯ ಅಭಿವೃದ್ದಿಗೆ ಒಟ್ಟು 7,000 ಕೋಟಿ ರೂಪಾಯಿ ಅನುದಾನವನ್ನು ನೀಡಲು ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ 1,000 ಬಸ್ಗಳನ್ನು ಖರೀದಿ ಮಾಡಲು ಹಸಿರು ನಿಶಾನೆ ತೋರಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಬಸ್ ನಿಲ್ದಾಣಗಳ ಉನ್ನತೀಕರಣಕ್ಕೆ ಕೇಂದ್ರ ಸರ್ಕಾರದಿಂದ 2,000 ಕೋಟಿ ರೂಪಾಯಿ ಪಡೆಯಲು ಸಮ್ಮತಿ ಸೂಚಿಸಿರುವುದು ಸಂತಸದ ವಿಚಾರವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಸುಮಾರು 50 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಲಾಗುತ್ತಿದೆ. ಇದಕ್ಕಾಗಿ ಸಾರಿಗೆ ಸಂಸ್ಥೆಗಳಿಗೆ ವಾರ್ಷಿಕ ಸುಮಾರು 350 ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ. ಇದು ಸಾರಿಗೆ ಸಂಸ್ಥೆಗಳಿಗೆ ಹೊರೆಯಾಗುತ್ತದೆ ಎಂಬುದನ್ನು ಮನಗಂಡಿರುವ ಮುಖ್ಯಮಂತ್ರಿಗಳು ಈ ಹಣವನ್ನು ಸರ್ಕಾರ ನೀಡಲಿದೆ ಎಂದು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಗೆ ಸರ್ಕಾರ 100 ಬಸ್ಗಳನ್ನು ನೀಡಲಿದ್ದು ಮುಂದಿನ 15-20 ದಿನಗಳ ಒಳಗಾಗಿ ಈ ಬಸ್ಗಳ ಸಂಚಾರವನ್ನು ಆರಂಭ ಮಾಡಲಾಗುವುದು ಎಂದು ಸಚಿವರು ಭರವಸೆ ನೀಡಿದ್ದಾರೆ. ರಾಜ್ಯದಲ್ಲಿ ಕಳೆದ ವಾರ 19,000ಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ಗೆ ಬೇಡಿಕೆ ಉಂಟಾಗಿತ್ತು. 11-12 ರೂಪಾಯಿಗೆ ವಿದ್ಯುತ್ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ರಾತ್ರಿ ವೇಳೆ ವಿದ್ಯುತ್ ಬಳಕೆ ಹೆಚ್ಚಾಗಿದೆ. ನೆರೆಯ ರಾಜ್ಯಗಳ ಜೊತೆ ಚರ್ಚೆ ಮಾಡಲು ಸಚಿವರಿಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಕಲ್ಲಿದ್ದಲು ನಿಕ್ಷೇಪ ಇರುವ ಕಡೆಗಳಲ್ಲೇ ತುರ್ತಾಗಿ ಶಾಖೋತ್ಪನ್ನ ಇಂಧನ ತಯಾರಿಕಾ ಘಟಕ ಸ್ಥಾಪಿಸಬೇಕು. ಒನ್ ನೇಷನ್ ಒನ್ ಗ್ರಿಡ್ ಮಾಡಲಾಗಿದ್ದು ಎಲ್ಲೇ ವಿದ್ಯುತ್ ಉತ್ಪಾದನೆಯಾದರೂ ರಾಜ್ಯಕ್ಕೆ ತರಬಹುದು. ಇದಕ್ಕೆ ಸರಬರಾಜು ವೆಚ್ಚ ಬೀಳಲಿದೆ. ಈ ವಿಚಾರವಾಗಿ ಇಂಧನ ಸಚಿವರು ಹಾಗೂ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿರುವುದಾಗಿ ಮುಖ್ಯಮಂತ್ರಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಾರೆ. 2026ರ ಎಎಸ್ಕೆ ಪ್ರೈವೇಟ್ ವೆಲ್ತ್ ಹುರೂನ್ ಇಂಡಿಯಾ ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರು ದೇಶದಲ್ಲಿ ಮೊದಲ ಸ್ಥಾನ ಪಡೆದಿದೆ. ಒಟ್ಟು 110 ನವೋದ್ಯಮಗಳಲ್ಲಿ 36 ನವೋದ್ಯಮಗಳು ಬೆಂಗಳೂರಿನಲ್ಲಿ ನೆಲೆಯೂರಿವೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. 2021ರಲ್ಲಿ 54 ಇದ್ದ ಚೀತಾ ನವೋದ್ಯಮಗಳ ಸಂಖ್ಯೆ 2026ರಲ್ಲಿ 110ಕ್ಕೆ ಏರಿಕೆಯಾಗಿದೆ. ಚೀತಾ ಎಂದರೆ ಷೇರುಪೇಟೆಯಲ್ಲಿ ನೋಂದಣಿಯಾಗದ 20-50 ಕೋಟಿ ಅಮೆರಿಕನ್ ಡಾಲರ್ ಮೌಲ್ಯ ಹೊಂದಿರುವ ಹಾಗೂ ಮುಂದಿನ 5 ವರ್ಷಗಳಲ್ಲಿ ಯೂನಿಕಾರ್ನ್ ಆಗುವ ಸಾಮರ್ಥ್ಯ ಹೊಂದಿರುವ ನವೋದ್ಯಮಗಳಾಗಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಹಣಕಾಸು ತಂತ್ರಜ್ಞಾನ, ಸಾಫ್ಟ್ವೇರ್ ಸೇವೆಗಳು, ಕೃತಕ ಬುದ್ದಿಮತ್ತೆ, ಅಂತರಿಕ್ಷ ಮತ್ತು ರಕ್ಷಣಾ ತಂತ್ರಜ್ಞಾನ, ವಿದ್ಯುತ್ ಚಾಲಿತ ಸಾರಿಗೆ, ಆರೋಗ್ಯ ತಂತ್ರಜ್ಞಾನ ಮತ್ತು ಗ್ರಾಹಕ ಉತ್ಪನ್ನಗಳಂತಹ ವಿವಿಧ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ನವೋದ್ಯಮಗಳು ಮುಂಚೂಣಿಯಲ್ಲಿವೆ ಎಂದು ಅವರು ತಿಳಿಸಿದ್ದಾರೆ. ನಕಲಿ ಔಷಧ ತಯಾರಿಸಿ ಅದನ್ನು ಮಾರಾಟ ಮಾಡುವ ಜಾಲವನ್ನು ಮಟ್ಟಹಾಕಲು ಸೂಕ್ತ ಕಾನೂನು ಜಾರಿಯಾಗಬೇಕಾದ ಅನಿವಾರ್ಯತೆ ಇದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿಟ್ಟನಲ್ಲಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ 5 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಕಲಿ ಔಷಧಿಗಳನ್ನು ಪತ್ತೆ ಹಚ್ಚಲಾಗಿದೆ. ಜನತೆಯ ಆರೋಗ್ಯದ ಮೇಲೆ ಚೆಲ್ಲಾಟವಾಡುವವರಿಗೆ ಕಠಿಣ ಶಿಕ್ಷೆಯಾಗಬೇಕಾದರೆ ಸೂಕ್ತ ಕಠಿಣ ಕಾನೂನಿನ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ರಾಜ್ಯದ 2ನೇ ಹೆಚ್ಚುವರಿ ಭಾಷೆಯನ್ನಾಗಿ ತುಳು ಭಾಷೆಯನ್ನು ಘೋಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಮೂಲಕ ತುಳು ಭಾಷಿಕರ ಹಲವು ದಶಕಗಳ ಹೋರಾಟಕ್ಕೆ ಜಯ ದೊರೆತಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವಂತಹ ತುಳು ಭಾಷೆಯು ಪ್ರಾಚೀನ ಹಾಗೂ ಆಧುನಿಕ ಸಾಹಿತ್ಯಿಕ ಸಮೃದ್ಧತೆಯನ್ನು ಹೊಂದಿರುವಂತಹ ಅಪೂರ್ವ ಭಾಷೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಭಾಷೆಯ ವಿಚಾರದಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯವಾಗುವಂತೆ ಘೋಷಣೆ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಬಯಕೆ ಕೂಡ ಇತ್ತು. ತುಳು ಒಂದು ಭಾಷೆಯನ್ನಾಗಿ ನಾವು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯವಾಗುವಂತೆ ಈ ಘೋಷಣೆಯನ್ನ ನಾವೆಲ್ಲರೂ ಕೂಡ ರಾಜ್ಯದ 2ನೇ ಹೆಚ್ಚುವರಿ ಭಾಷೆಯಾಗಿ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ.
0: ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ 549.79 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುಮೋದನೆ ದೊರೆತಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂತೆ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026ಕ್ಕೆ ಸಂಪುಟ ಹಸಿರು ನಿಶಾನೆ ತೋರಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಪ್ರವಾಸೋದ್ಯಮ ಮಂಡಳಿ ಸ್ಥಾಪನೆ, ಹೂಡಿಕೆದಾರರ ಅನುಕೂಲಕ್ಕಾಗಿ ಪ್ರವಾಸೋದ್ಯಮ ಹೂಡಿಕೆ ಸಹಾಯ ಕೇಂದ್ರಗಳು ಮತ್ತು ಏಕಗವಾಕ್ಷಿ ವ್ಯವಸ್ಥೆಗಳನ್ನು ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನೀತಿ ಅನುಷ್ಠಾನ ಮಾಡಲಾಗುತ್ತಿದೆ. ಕರಾವಳಿ ಜಿಲ್ಲೆಗಳ ದ್ವೀಪಗಳ ಅಭಿವೃದ್ದಿ ಉದ್ದೇಶದಿಂದ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಒಟ್ಟು 12 ದ್ವೀಪಗಳನ್ನು ಅಭಿವೃದ್ದಿಪಡಿಸಲು ಸಂಪುಟ ಅನುಮೋದನೆ ನೀಡಿದೆ. ಕಾರವಾರ ವಿಮಾನ ನಿಲ್ದಾಣವನ್ನು 250.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ದಿಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ. ಮಂಗಳೂರು ಮೀನುಗಾರಿಕಾ

0: ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 60 ರಿಂದ 200ಕ್ಕೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಮಂಕಿ ಬಂದರಿನ ಬಹು ಉಪಯೋಗಿ ಬಂದರು ಮತ್ತು ಹಡಗು ನಿರ್ಮಾಣ ಕೇಂದ್ರ ಅಭಿವೃದ್ಧಿ ಮತ್ತು ಗಂಗೊಳ್ಳಿಯಲ್ಲಿ ಹಡಗುಗಳ ನಿರ್ಮಾಣ ಅಂಗಳ ಅಭಿವೃದ್ಧಿಗೂ ಹಸಿರು ನಿಶಾನೆ ದೊರೆತಿದೆ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2031ರ ವೇಳೆಗೆ ಬ್ಲೂ ಬಯೋ ಆರ್ಥಿಕತೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ. ಸಮುದ್ರ ಸಂಪನ್ಮೂಲಗಳನ್ನು ಸೌಂದರ್ಯವರ್ಧಕಗಳು, ಔಷಧೀಯ ಉತ್ಪನ್ನ, ಜೈವಿಕ ಗೊಬ್ಬರ ಹಾಗೂ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಪರಿವರ್ತಿಸುವ ಮೂಲಕ ಕರಾವಳಿ ಆರ್ಥಿಕತೆಯಲ್ಲಿ ಹೆಚ್ಚಿನ ಮೌಲ್ಯವರ್ಧನೆ ಸಾಧಿಸುವುದು ನೀತಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ನೀತಿಯ ಅನುಷ್ಠಾನದ ಮೂಲಕ ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಂಗಳೂರು ನೂತನ ಕೇಂದ್ರ ಕಾರಾಗೃಹದ ಮುಖ್ಯ ಗೋಡೆ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೆಚ್ಎಲ್ ನಿರ್ಮಿತ ಲಘು ಯುದ್ದ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿ ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಿದರು. 2 ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT-40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಿದರು. ಇದೇ ವೇಳೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ನೀಡಿದರು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಧ್ರುವ್ ಎನ್ಜಿ AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ಇದೇ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಸಾಧನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿನ ತಾಂತ್ರಿಕ ಮತ್ತು ಆತ್ಮನಿರ್ಭರತೆಯ ಜೊತೆಗೆ ಪ್ರಗತಿ ಪಥದ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆತ್ಮನಿರ್ಭರ ಭಾರತದ ಮೂಲ ಮಂತ್ರದ ಮೂಲಕ ಈ ಸಾಧನೆ ಮಾಡಲಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುದ್ದ ತಂತ್ರಜ್ಞಾನ ಬದಲಾಗುತ್ತಿದ್ದು ವಾಯುಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಇದೇ ವೇಳೆ ಈ ಲಘು ಯುದ್ದ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಿದ ತಂತ್ರಜ್ಞರಿಗೆ ಮತ್ತು ಸಿಬ್ಬಂದಿಗೆ ರಾಜನಾಥ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ದಾರೆ. ಜೀವ ವೈವಿಧ್ಯದ ಸಂರಕ್ಷಣೆ ಮತ್ತು ಸಸ್ಯತಳಿ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯು ವಿಕಸಿತ ಭಾರತದ ನಿರ್ಮಾಣಕ್ಕೆ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಧೀನದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಭಾರತದ ಪರ್ಯಾಯ ದ್ವೀಪದ ಸಸ್ಯತಳಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು ಜೀವ ವೈವಿಧ್ಯ ತಾಣದಿಂದ ಸುಸ್ಥಿರ ಜೈವಿಕ ಸಂಪನ್ಮೂಲ ಕೇಂದ್ರದವರೆಗೆ ಎಂಬ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿ ಅವರು ಮಾತನಾಡಿದರು. ಇಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಸ್ಥಳೀಯ ಬೆಳೆ ಪ್ರಭೇದಗಳೇ ನಾಳೆಯ ಹವಾಮಾನ ಸಹಿಷ್ಣು, ರೋಗ ನಿರೋಧಕ ಮತ್ತು ಪೌಷ್ಟಿಕಾಂಶಯುಕ್ತ ಬೆಳೆಗಳಾಗುವ ಸಾಮರ್ಥ್ಯವನ್ನು ಹೊಂದಿದೆ. ಇಂದು ಸಂರಕ್ಷಿಸುವ ಬೀಜಗಳೇ ಭವಿಷ್ಯದ ಆಹಾರ ಭದ್ರತೆಗೆ ಭದ್ರ ಅಡಿಪಾಯವಾಗಲಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ 1 ತಿಂಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರತಿದಿನವೂ ಪ್ರಸಾರ ಮಾಡುತ್ತಿದೆ. ಮನುಷ್ಯನಿಗೆ ನೈರ್ಮಲ್ಯ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ. ಸ್ವಚ್ಛತೆ ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಪ್ರಧಾನಿ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛತಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ಪೌರ ಕಾರ್ಮಿಕರ ಜೊತೆಗೆ ಸ್ವಚ್ಛತಾ ಕಾರ್ಯದಲ್ಲಿ ಸಚಿವ ವಿ ಸೋಮಣ್ಣ ಭಾಗಿಯಾದರು. ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉತ್ತಮವಾಗಿ ವ್ಯಾಸಂಗ ಮಾಡುವಂತೆ ಅವರು ಕರೆ ನೀಡಿದರು. ದೇಶದಲ್ಲಿ ಭದ್ರತೆ ಮತ್ತು ಅಭಿವೃದ್ಧಿಗೆ ಹೊಸ ಆಯಾಮ ನೀಡಲಾಗಿದ್ದು ಉಚಿತ ಧಾನ್ಯ ವಿತರಣೆ, ಎಂಎಸ್ಪಿ ದರ ಏರಿಕೆ ಮತ್ತು ಗೊಬ್ಬರದ ಮೇಲೆ ಹೆಚ್ಚಾಗದಂತೆ ಸಬ್ಸಿಡಿ ನೀಡುವ ಮೂಲಕ ರೈತರು ಮತ್ತು ಸಾರ್ವಜನಿಕರ ಹಿತ ಕಾಯಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರಧಾನಿ ಅವರ ಜನ್ಮದಿನದ ಅಂಗವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಧಾರವಾಡ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹರ್ಗರ್ ನಲ್ ಸೇ ಜಲ್ ಯೋಜನೆಯಡಿ ಪ್ರತಿಯೊಂದು ಮನೆಗೆ ಕುಡಿಯುವ ನೀರು ಒದಗಿಸಲಾಗಿದ್ದು ಡಿಸೆಂಬರ್ ವೇಳೆಗೆ ಮಲಪ್ರಭಾ ನದಿಯ ನೀರನ್ನು ಪೂರೈಸಲು 1,100 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ.
1: ನಮ್ಮನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಷ್ಟರಲ್ಲೇ 25 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ದೇಶದ ಸಂವಿಧಾನಬದ್ಧ ಹುದ್ದೆಯನ್ನ ಸತತವಾಗಿ ಅಲಂಕರಿಸಿರುವಂತಹ ಮೊದಲನೇ ವ್ಯಕ್ತಿ ಆಗ್ತಾರೆ. ಇಡೀ ಧಾರವಾಡ ಜಿಲ್ಲೆಗೆ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯಿಂದ ನಳದ ಮೂಲಕ ನೀರನ್ನಂತೂ ಕೊಟ್ಟಿದ್ದೀವಿ, ಅದರ ಜೊತೆಗೆ ಹರ್ ಘರ್ ನಲ್ ಜಲ್ ಮೂಲಕ ಈಗ ಪ್ರತಿ ಮನೆಗೆ ಮಲಪ್ರಭಾ ನೀರನ್ನು.
0: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಕನ್ನಡದ ಹಿರಿಯ ನಟ ಅನಂತ್ನಾಗ್
2: ಇದುವರೆಗೆ

0: ಸಮಾಚಾರ ದರ್ಶನ ಕೇಳಿದಿರಿ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8:01 ಆಗುತ್ತಲಿದೆ.

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ಕೆಳಗರೆ ಈಗ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಧರ್ಮ ದಾರಿ ತಪ್ಪಿತು ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ KJ ಯೇಸುದಾಸ್.

0: ಕೇಳುಗ್ರಿ, ಈಗ ಹುಡುಗಾಟದ ಹುಡುಗಿ ಚಿತ್ರದ ಎರಡು ಗೀತೆಗಳನ್ನು ಕೇಳಿ ಹಾಡಿದ್ದಾರೆ ಕ್ರಮವಾಗಿ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.
1: ಒಂದು, ಎರಡು, ಮೂರು, ನಾಲ್ಕು, ನಾಲ್ಕು, ಮೂರು, ಎರಡು, ಒಂದು. ಹಿಂದೆಂದೂ ಕಂಡಿಲ್ಲ ನಾನು ಉಲ್ಲಾಸ, ಹಿಂದೆಂದೂ ಕಂಡಿಲ್ಲ ನಾನು ಸಂತೋಷ.

ನೀ ಕಂಡ ಕನಸು ಆಗದು ನನಸು, ಬಲ್ಲೇನೋ ನಾನಿನ್ನ ಮನಸು. ಕೆಟ್ಟ ಆಸೆಯು ತುಂಬಾ ಹೊಲಸು, ಕೆಟ್ಟ ಆಸೆಯು ತುಂಬಾ ಹೊಲಸು. ಇವನು ಮುದುಕ ಅಂತ ತಿಳ್ಕೊಂಡಿದ್ದೀಯನೋ? ಅಲ್ಲ ಅನ್ನೋ, ಹಿಂದೆಂದು ಕಂಡಿಲ್ಲ ನಾನೇ.

ಚಿನ್ನದಂಥ ಹೆಣ್ಣು ಈ ಪುಟ್ಟ ಹುಡುಗಿ, ಮುತ್ತಿನಂಥ ಗಂಡು ಈ ನಮ್ಮ ಹುಡುಗ. ಚಿನ್ನದಂಥ ಹೆಣ್ಣು ಈ ಪುಟ್ಟ ಹುಡುಗಿ, ಮುತ್ತಿನಂಥ ಗಂಡು ಈ ನಮ್ಮ ಹುಡುಗ. ಈ ಪುಟ್ಟ ಜೋಡಿ ಕಣ್ತುಂಬ ನೋಡಿ, ನಾ ಮರೆತೆ ಎಲ್ಲ ಚಿಂತೆ. ಅದೆ ಹರೆಯದ ಹುಡುಗನಂತೆ, ಅದೆ ಹರೆಯದ ಹುಡುಗನಂತೆ, ಯುವಕ ನವ ಯುವಕ. ಹಿಂದೆಂದು ಕಂಡಿಲ್ಲ ನಾನೀ ಉಲ್ಲಾಸ, ಎಂದೆಂದು ಕಂಡಿಲ್ಲ ನಾನೀ ಸಂತೋಷ. ಏನೆಂದು

ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಸ್ವರದಲ್ಲಿ ಇದುವರೆಗೆ ಹುಡುಗಾಟದ ಹುಡುಗಿ ಚಿತ್ರದ ಎರಡು ಗೀತೆಗಳನ್ನು ಆಲಿಸಿದಿರಿ. ಈಗ ಮುಂದಿನ ಗೀತೆ ಹಾವಾದ ಹೂವು ಚಿತ್ರದ್ದು, ಹಾಡಿದ್ದಾರೆ ಜಯಚಂದ್ರನ್ ಮತ್ತು ಎಸ್ ಜಾನಕಿ.

ಹಂತಕನ ಸಂಚು ಚಿತ್ರದ ಗೀತೆಯನ್ನು ಇದುವರೆಗೆ ವಾಣಿ ಜಯರಾಮ್, ಕಸ್ತೂರಿ ಶಂಕರ್ ಮತ್ತು ರಮೇಶ್ ಅವರ ಸ್ವರದಲ್ಲಿ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯ ಗೀತೆ ಸನದಿ ಅಪ್ಪಣ್ಣ ಚಿತ್ರದ್ದು, ಹಾಡಿದ್ದಾರೆ ಎಸ್ ಜಾನಕಿ.

0: ಕೆಳಗರೆ ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
2: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
1: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
0: ಕೆಳಗರೀಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಅಧಿಕಾರ ಚಿತ್ರದ ಎರಡು ಗೀತೆಗಳನ್ನು ಕೇಳಿ ಹಾಡಿದ್ದಾರೆ ಕ್ರಮವಾಗಿ ಮೊಹಮ್ಮದ್ ರಫಿ ಹಾಗೂ ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ.

0: 2730111. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
1: ಕೆಳೂರೀಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಅಧಿಕಾರ ಚಿತ್ರದ 2 ಗೀತೆಗಳನ್ನು ಕೇಳಿ ಹಾಡಿದ್ದಾರೆ ಕ್ರಮವಾಗಿ ಮೊಹಮ್ಮದ್ ರಫಿ ಹಾಗೂ ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ.

0: ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.
1: ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8:45 ಆಗುತ್ತಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾದಲ್ಲಿ ಕ್ರಮವಾಗಿ ಕೇಳಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು

ಇನ್ನೀಗ ಕೇಳಿ ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ. ಕವಿ ದ.ರಾ. ಬೇಂದ್ರೆ ಅವರ ಒಂದು ಕವನ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ರಾಜೇಶ್ವರಿ ಸಾದರ್ ಹಾಗೂ ಕವಿತಾ ಸಾದರ್ ಅವರುಗಳಿಂದ ಗೀತೆಗಳನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರಿ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ ಹಾಗೂ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ ಮೂಡಿಬರಲಿದೆ.
2: ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಒಂದು ಅನ್ನದ ಅಗುಳು. ಯಾರೋ ತನ್ನ ಮುಷ್ಟಿಯೊಳಗೆ ಹಿಸುಕಿ ಹಾಯಾಗಿ ನಿದ್ರಿಸಿದ್ದ ನನ್ನ ಎಚ್ಚರಿಸಿದರು. ಯಾರೋ ತನ್ನ ಮುಷ್ಟಿಯೊಳಗೆ ಹಿಸುಕಿ ಹಾಯಾಗಿ ನಿದ್ರಿಸಿದ್ದ ನನ್ನ ಎಚ್ಚರಿಸಿದರು. ಕ್ಷಣಾರ್ಧದಲ್ಲಿ ವಿಶಾಲವಾಗಿ ಹರಡಿದ್ದ ನೆಲದ

ಮೇಲೆ ಅಂಗಾತ ಬಿದ್ದ ನನಗೆ ನೀರೆರೆದರು. ದಿನಗಳೆದಂತೆ ಪೈರಾಗಿ ಬೆಳೆದು ನಾನು ತಂಗಾಳಿಗೆ ತಲೆಯೊಡ್ಡಿ ನಿದ್ರಿಸುತ್ತಿದ್ದೆ. ದಿನಗಳೆದಂತೆ ಪೈರಾಗಿ ಬೆಳೆದು ನಾನು ತಂಗಾಳಿಗೆ ತಲೆಯೊಡ್ಡಿ ನಿದ್ರಿಸುತ್ತಿದ್ದೆ. ಎಲ್ಲಾ ಕಷ್ಟಗಳು ದೂರವಾಯಿತೆಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದೆ. ಗುಂಪಾಗಿ ಬಂದ ಆಳುಗಳು ಚೂಪಾದ ಆಯುಧದಿಂದ ನನ್ನ ಕತ್ತರಿಸಿ ರಾಶಿ ಹಾಕಿದರು. ನನ್ನ ದೇಹದಿಂದ ನಾನೇ ಬೇರ್ಪಡುವ ತನಕ ಜೋರು ಜೋರಾಗಿ ಹೊಡೆದರು. ನನ್ನ ದೇಹದಿಂದ ನಾನೇ ಬೇರ್ಪಡುವ ತನಕ ಜೋರು ಜೋರಾಗಿ

ಯಾರೋ ನನ್ನ ಹೊತ್ತುಕೊಂಡು ನಡೆಯುತ್ತಿದ್ದರೂ ನೋಡಿದರೆ ಅವರ ಮನೆಯೊಳಗಿದ್ದೆ. ಯಾರೋ ನನ್ನ ಹೊತ್ತುಕೊಂಡು ನಡೆಯುತ್ತಿದ್ದರೂ ನೋಡಿದರೆ ಅವರ ಮನೆಯೊಳಗಿದ್ದೆ. ಸದ್ಯ ಆರಾಮ ದೊರೆಯಿತೆಂದು ಮೂಲೆಯಲ್ಲಿರೆ ಬಿದ್ದ ನನ್ನ ಪಾತ್ರೆಗೆ ಸುರಿದಳವಳು. ಸದ್ಯ ಆರಾಮ ದೊರೆಯಿತೆಂದು ಮೂಲೆಯಲ್ಲಿರೆ ಬಿದ್ದ ನನ್ನ ಪಾತ್ರೆಗೆ ಸುರಿದಳವಳು. ಕೊತ ಕೊತ ಕುದಿದ ನೀರಿಗೆ ನಿರ್ದಾಕ್ಷಿಣ್ಯದಿಂದ ಒದ್ದೆ ಮಾಡಿ ಬಿರುಸಿನಲ್ಲಿ ನೂಕಿದಳು. ಕಣ್ಣೀರು ಸುರಿಸಿದರೂ ಕೇಳುವವರಿಲ್ಲ, ಬಿಸಿಯಲ್ಲಿ ಬೆಂದ ನಾನು ತಟ್ಟೆಗೆ ಬಿದ್ದೆ. ಕಣ್ಣೀರು ಸುರಿಸಿದರೂ ಕೇಳುವವರಿಲ್ಲ, ಬಿಸಿಯಲ್ಲಿ ಬೆಂದ ನಾನು ತಟ್ಟೆಗೆ ಬಿದ್ದೆ. ಮೂಕನಾಗಿದ್ದ ನನ್ನ ಮುಷ್ಟಿಯಲ್ಲಿ ತೆಗೆದು ಜಗಿಯುತ್ತಿರೆ ದೇಹವೇ ಚೂರಾಗಿ ಯಾವುದೋ ಪಾತಾಳದೊಳಗಿದ್ದೆ. ಮೂಕನಾಗಿದ್ದ ನನ್ನ ಮುಷ್ಟಿಯಲ್ಲಿ ತೆಗೆದು ಜಗಿಯುತ್ತಿರೆ ದೇಹವೇ ಚೂರಾಗಿ ಯಾವುದೋ ಪಾತಾಳದೊಳಗಿದ್ದೆ. ಮುಂದಿನ ಕವನ ತಾಳ್ಮೆ. ಭಾವನೆಗಳೊಡನೆ ಬೆಸೆದು ಮನಪಟಲವನ್ನೇ ಹೊಕ್ಕು ಕಲಕುವ ಪದ. ಭಾವನೆಗಳೊಡನೆ ಬೆಸೆದು ಮನಪಟಲವನ್ನೇ ಹೊಕ್ಕು ಕಲಕುವ ಪದ. ಕ್ರೋಧವ ನಿಯಂತ್ರಿಸಿ ಸಹನೆಗೆ ತಂದುಕೊಂಡು ಜೀವನ ಮೌಲ್ಯವ ನೆನಪಿಸುವ ಪದ. ಕ್ರೋಧವ ನಿಯಂತ್ರಿಸಿ ಸಹನೆಗೆ ತಂದುಕೊಂಡು ಜೀವನ ಮೌಲ್ಯವ ನೆನಪಿಸುವ ಪದ. 14 ವರ್ಷ ಅಣ್ಣನೊಡನೆ ಪೊಡವಿಯಾತ್ರೆಗೆ ಲಕ್ಷ್ಮಣ ಹೊರಟು ನಿಂತಾಗ ಈ ಪದವೇ ಆಸರೆಯಾಗಿತ್ತು ಊರ್ಮಿಳೆಗೆ. ಅರ್ಜುನ ತನ್ನ ತೊರೆದು ನಿಂತಾಗ ಉಲೂಪಿಗೆ ವರವಾಗಿತ್ತಿದು. ಅರ್ಜುನ ತನ್ನ ತೊರೆದು ನಿಂತಾಗ ಉಲೂಪಿಗೆ ವರವಾಗಿತ್ತಿದು. ಕ್ರೂರಿ ರಾವಣನ ಕೈಯೊಳು ಸಿಲುಕಿ ಒದ್ದಾಡಿದ ಮೈಥಿಲಿಗೆ ಸಹನೆಯೇ ಶಕ್ತಿಯಾಯಿತು. ಕ್ರೂರಿ ರಾವಣನ ಕೈಯೊಳು ಸಿಲುಕಿ ಒದ್ದಾಡಿದ ಮೈಥಿಲಿಗೆ ಸಹನೆ ಶಕ್ತಿಯಾಯಿತು. ಜಗದ ಜನರ ಜೀವನಾಡಿ ನೀನು, ತಾಳ್ಮೆ ನೀನಿಲ್ಲದಿದ್ದರೆ ಏನಾಗುತ್ತಿತ್ತೋ ನಾನರಿಗೆ. ತಾಳ್ಮೆ ನೀನಿಲ್ಲದಿದ್ದರೆ ಏನಾಗುತ್ತಿತ್ತೋ ನಾನರಿಗೆ. ಮುಂದಿನ ಕವನ ದುಃಖಿತಾತ್ಮ. ಕಾದ ಕಬ್ಬಿಣದಂತೆ ಕುಲುಮೆಯಲ್ಲಿ ಬೆಂದು ಹೋದ ಅಂತರಾತ್ಮಕ್ಕೆ ನೆಮ್ಮದಿ ಬೇಕೆನಿಸಿದೆ. ಕಾದ ಕಬ್ಬಿಣದಂತೆ ಕುಲುಮೆಯಲ್ಲಿ ಬೆಂದು ಹೋದ ಅಂತರಾತ್ಮಕ್ಕೆ ನೆಮ್ಮದಿ ಬೇಕೆನಿಸಿದೆ. ಕೋಪ ತಾಪ ಎಂಬಿತ್ಯಾದಿ ಅರಿಷಡ್ವೈರಿಗಳಿಂದ ಸುತ್ತುವರಿದ ಕಾಯಕ್ಕೆ ಒಲುಮೆಯ ಬೆಸುಗೆ ಬೇಕಿದೆ. ಕೋಪ ತಾಪ ಎಂಬಿತ್ಯಾದಿ ಅರಿಷಡ್ವೈರಿಗಳಿಂದ ಸುತ್ತುವರಿದ ಕಾಯಕ್ಕೆ ಒಲುಮೆಯ ಬೆಸುಗೆ ಬೇಕಿದೆ. ಯಾಕೋ ಒಮ್ಮೊಮ್ಮೆ ಅನಿಸುವುದು ಭಾರವಾದ ಬಂಡೆಗಳೆಡೆಯಲ್ಲಿ ಬಿದ್ದು ನರಳಿದಂತೆ. ಯಾಕೋ ಒಮ್ಮೊಮ್ಮೆ ಅನಿಸುವುದು ಭಾರವಾದ ಬಂಡೆಗಳೆಡೆಯಲ್ಲಿ ಬಿದ್ದು ನರಳಿದಂತೆ. ವಿಲವಿಲನೆ ಒದ್ದಾಡುತ್ತಾ ಗವಿಯಲ್ಲಡಗಿದ ಕ್ರೂರಿ ಮೃಗಗಳ ದಂತ ಪಂಕ್ತಿಗಳಿಗೆ ಸಿಲುಕಿದಂತೆ. ವಿಲವಿಲನೆ ಒದ್ದಾಡುತ್ತಾ ಗವಿಯಲ್ಲಡಗಿದ ಕ್ರೂರಿ ಮೃಗಗಳ ದಂತ ಪಂಕ್ತಿಗಳಿಗೆ ಸಿಲುಕಿದಂತೆ. ಬೆಚ್ಚಿ ಬಿದ್ದು ಫಕ್ಕನೆ ಎದ್ದು ಕುಳಿತರೆ ಸ್ವಪ್ನದೊಳಗಿನ ರೋಚಕತೆ ಕಾಣಿಸುವುದು. ಮನದಲ್ಲೂ ಮನಸ್ಸಲ್ಲೂ ದುಃಖ ಪೂರಿತವಾಗಿರಲು ಜೀವನವೇ ಶೂನ್ಯ ಎಂದೆನಿಸಿಬಿಡುವುದು. ಮನದಲ್ಲೂ ಮನಸ್ಸಲ್ಲೂ ದುಃಖ ಪೂರಿತವಾಗಿರಲು ಜೀವನವೇ ಶೂನ್ಯ ಎಂದೆನಿಸಿಬಿಡುವುದು. ಚಿಂತನ ಮಂಥನಗಳಿಂದಾಗಿ ಮಿಡಿಯುತಿಹ ಎದೆ ಬಡಿತವೇ ಊಹೆಗೂ ಸಿಲುಕದಷ್ಟು ಏರುಪೇರಾಗಿದೆ. ಚಿಂತನ ಮಂಥನಗಳಿಂದಾಗಿ ಮಿಡಿಯುತಿಹ ಎದೆ ಬಡಿತವೇ ಊಹೆಗೂ ಸಿಲುಕದಷ್ಟು ಏರುಪೇರಾಗಿದೆ. ಮನದೊಳಗಿನ ತುಮುಲಗಳನ್ನು ಮತ್ತೆ ಮತ್ತೆ ಹೊರ ಜಗತ್ತಿಗೆ ಕೂಗಿ ಹೇಳಬೇಕೆನಿಸಿದೆ. ಮನದೊಳಗಿನ ತುಮುಲಗಳನ್ನು ಮತ್ತೆ ಮತ್ತೆ ಹೊರ ಜಗತ್ತಿಗೆ ಕೂಗಿ ಹೇಳಬೇಕೆನಿಸಿದೆ. ಮುಂದಿನ ಕವನ ಎಲ್ಲಿ ಎಡವಿದೆ ನಾ. ನವಮಾಸ ಗರ್ಭದಿ ಹೊತ್ತು ತಿರುಗಿದೆ ಜಗವೆಲ್ಲ, ಕೊನೆಗಾಲದಲ್ಲಿ ನಿನ್ನ ಕಣ್ಣೀರನ್ನು ಅರಿಯದಾದೆನಲ್ಲ. ನವಮಾಸ ಗರ್ಭದಿ ಹೊತ್ತು ತಿರುಗಿದೆ ಜಗವೆಲ್ಲ, ಕೊನೆಗಾಲದಿ ನಿನ್ನ ಕಣ್ಣೀರನ್ನು ಅರಿಯದಾದೆನಲ್ಲ. ಮುತ್ತಿಟ್ಟು ತುತ್ತಿಟ್ಟು ಸಾಕಿದೆ ನನ್ನನ್ನು, ಒಬ್ಬಂಟಿಯಾಗಿಸಿಬಿಟ್ಟೆನಮ್ಮ ನಾನು ನಿನ್ನನ್ನು. ಮುತ್ತಿಟ್ಟು ತುತ್ತಿಟ್ಟು ಸಾಕಿದೆ ನನ್ನನ್ನು, ಒಬ್ಬಂಟಿಯಾಗಿಸಿಬಿಟ್ಟೆನಮ್ಮ ನಾನು ನಿನ್ನನ್ನು. ತೊಟ್ಟಿಲೊಳು ಕೈ ತಟ್ಟಿ ಮಲಗಿಸಿ ನಿಟ್ಟುಸಿರಬಿಟ್ಟೆ, ಕೈ ತಟ್ಟಿ ಸಂಭ್ರಮಿಸಿದ ನಾನು ನಿನ್ನ ತೊಟ್ಟಿಗೆ ನೂಕಿಬಿಟ್ಟೆ. ತೊಟ್ಟಿಲೊಳು ಕೈ ತಟ್ಟಿ ಮಲಗಿಸಿ ನಿಟ್ಟುಸಿರಬಿಟ್ಟೆ, ಕೈ ತಟ್ಟಿ ಸಂಭ್ರಮಿಸಿದ ನಾನು ನಿನ್ನ ತೊಟ್ಟಿಗೆ ನೂಕಿಬಿಟ್ಟೆ. ಹಗಲಿರುಳೆನ್ನದೆ ಎನಗಾಗಿ ದುಡಿದು ಜೀವನವ ಸವೆದೆ, ಹಗಲಿರುಳೆನ್ನದೆ ಎನಗಾಗಿ ದುಡಿದು ಜೀವನವ ಸವೆದೆ, ನಿನ್ನ ಹೆಗಲಿಗೆ ಆಸರೆಯಾಗುವುದ ನಾನು ಮರೆತು ಬಿಟ್ಟೆ. ಕಣ್ಣಂಚಿನಲ್ಲಿ ಆಸೆ ಆಕಾಂಕ್ಷೆಗಳ ಹೊತ್ತು ನಿನ್ನೆಲ್ಲಾ ಬಯಕೆಗಳ ಬಚ್ಚಿಟ್ಟುಕೊಂಡೆಯಲ್ಲ. ಕಣ್ಣಂಚಿನಲ್ಲಿ ಆಸೆ ಆಕಾಂಕ್ಷೆಗಳ ಹೊತ್ತು ನಿನ್ನೆಲ್ಲಾ ಬಯಕೆಗಳ ಬಚ್ಚಿಟ್ಟುಕೊಂಡೆಯಲ್ಲ. ಅಂಧಕಾರ ಕವಿದಿದ್ದ ಬಾಳಲ್ಲಿ ಜ್ಯೋತಿಯಾದೆ, ಬಾಳಿಗೊಂದು ಗುರುವಾಗಿ ಗುರಿಯಿಡಲು ಕಲಿಸಿದೆ. ಅಂಧಕಾರ ಕವಿದಿದ್ದ ಬಾಳಲ್ಲಿ ಜ್ಯೋತಿಯಾದೆ, ಬಾಳಿಗೊಂದು ಗುರುವಾಗಿ ಗುರಿಯಿಡಲು ಕಲಿಸಿದೆ. ಕಂಕುಳಲ್ಲಿ ಕುಳ್ಳಿರಿಸಿ ಊರು ಕೇರಿ ಅಲೆದೆ, ಕಂಕುಳಲ್ಲಿ ಕುಳ್ಳಿರಿಸಿ ಊರು ಕೇರಿ ಅಲೆದೆ, ಊರುಗೋಲಾಗಬೇಕಿದ್ದ ನಾನು ಪಾಳು ಬಂಡೆಯಾದೆ.

ಕೈ ಹಿಡಿದು ಅಕ್ಷರ ಕಲಿಸಿ ಜೀವನದಾತೆಯಾದೆ. ಅಮ್ಮ ನಿನ್ನ ಸಂಕಟ ಅರಿಯದೆ ನಾನು ವ್ಯಾಘ್ರನಾದೆ. ಕೈ ಹಿಡಿದು ಅಕ್ಷರ ಕಲಿಸಿ ಜೀವನದಾತೆಯಾದೆ. ಅಮ್ಮ ನಿನ್ನ ಸಂಕಟ ಅರಿಯದೆ ನಾನು ವ್ಯಾಘ್ರನಾದೆ. ಪಾಲ್ಗಡಲ ಮುತ್ತಿನಂತೆ ನನ್ನ ಜತನದಿ ಅಪ್ಪಿಕೊಂಡು ಬಳಲಿ ಬಸವಳಿದ ನೀನು ಸದ್ದಿಲ್ಲದೆ ಮರೆಯಾದೆ. ಪಾಲ್ಗಡಲ ಮುತ್ತಿನಂತೆ ನನ್ನ ಜತನದಿ ಅಪ್ಪಿಕೊಂಡು ಬಳಲಿ ಬಸವಳಿದ ನೀನು ಸದ್ದಿಲ್ಲದೆ ಮರೆಯಾದೆ. ಹಾರಲು ಕಲಿತ ಹಕ್ಕಿಗೆ ರೆಕ್ಕೆಯೇ ಇಲ್ಲವಾಯ್ತೆ, ನೀ ಅಳಿದ ಮೇಲೆ ನಿನ್ನ ಶ್ರೇಷ್ಠತೆಯ ನಾ ತಿಳಿದೆ. ಹಾರಲು ಕಲಿತ ಹಕ್ಕಿಗೆ ರೆಕ್ಕೆಯೇ ಇಲ್ಲವಾಯ್ತೆ, ನೀ ಅಳಿದ ಮೇಲೆ ನಿನ್ನ ಶ್ರೇಷ್ಠತೆಯ ನಾ ತಿಳಿದೆ. ಮುಂದಿನ ಕವನ, ಕಾಲೇಜು ಕಾರಿಡಾರ್. ನೀರವ ಮೌನದಿಂದಿದ್ದು ಗಂಟೆ ಬಾರಿಸಿದೊಡನೆ ಗಿಜಿಗಿಜಿಸುವ ತಾಣ. ನೀರವ ಮೌನದಿಂದಿದ್ದು ಗಂಟೆ ಬಾರಿಸಿದೊಡನೆ ಗಿಜಿಗಿಜಿಸುವ ತಾಣ. ಹತ್ತು ಬಾರಿ ಸುತ್ತಿ ಸುಸ್ತಾದರೂ ಮುಗಿಯದು ಕಾರಿಡಾರ್ನ ಪಯಣ. ಹತ್ತು ಬಾರಿ ಸುತ್ತಿ ಸುಸ್ತಾದರೂ ಮುಗಿಯದು ಕಾರಿಡಾರ್ನ ಪಯಣ. ಎಲ್ಲೆಂದರಲ್ಲಿ ಹೇಗೇಗೋ ನಿಂತು ತಮ್ಮೊಳಗಿನ ಮಾತುಗಳನ್ನ ತಿಳಿಸುವರು. ಎಲ್ಲೆಂದರಲ್ಲಿ ಹೇಗೇಗೋ ನಿಂತು ತಮ್ಮೊಳಗಿನ ಮಾತುಗಳನ್ನ ತಿಳಿಸುವರು. ಇನ್ನೊಬ್ಬರ ಪ್ರತ್ಯುತ್ತರಕ್ಕೂ ಕಾಯದೆ ನೋಡ ನೋಡುತ್ತಲೇ ಕಾಲೆಳೆಯುವರು. ಇನ್ನೊಬ್ಬರ ಪ್ರತ್ಯುತ್ತರಕ್ಕೂ ಕಾಯದೆ ನೋಡ ನೋಡುತ್ತಲೇ ಕಾಲೆಳೆಯುವರು. ಕ್ಷಣಾರ್ಧದಲ್ಲಿ ಕಾರಿಡಾರ್ನಿಂದ ತರಗತಿಗೆ ಸೇರಿಕೊಳ್ಳುವ ಪರಿಯೋ ಬಲು ಅದ್ಭುತ. ಕ್ಷಣಾರ್ಧದಲ್ಲಿ ಕಾರಿಡಾರ್ನಿಂದ ತರಗತಿಗೆ ಸೇರಿಕೊಳ್ಳುವ ಪರಿಯೋ ಬಲು ಅದ್ಭುತ. ಮತ್ತದೇ ಜಾಗದಲ್ಲಿನ ಹಾಡು ಹರಟೆ ಮುಗಿಯದು ಅನವರತ. ಮತ್ತದೇ ಜಾಗದಲ್ಲಿನ ಹಾಡು ಹರಟೆ ಮುಗಿಯದು ಅನವರತ. ಮರೆತೆನೆಂದರೂ ಹೇಗೆ ಮರೆಯಲಿ ನೀ ಕೊಟ್ಟ ಸವಿ ನೆನಪುಗಳನ್ನ. ಮರೆತೆನೆಂದರೂ ಹೇಗೆ ಮರೆಯಲಿ ನೀ ಕೊಟ್ಟ ಸವಿ ನೆನಪುಗಳನ್ನ. ಮೆಲುಕು ಹಾಕಿದಷ್ಟು ಹೊಸ ಚಿತ್ರಗಳು ಹೊಕ್ಕುವುದು ಎನ್ನ ಅಂತರಂಗವನ್ನ. ಮೆಲುಕು ಹಾಕಿದಷ್ಟು ಹೊಸ ಚಿತ್ರಗಳು ಹೊಕ್ಕುವುದು ಎನ್ನ ಅಂತರಂಗವನ್ನ. ಮುಂದಿನ ಕವನ, ಓ ಮನವೇ ಮರುಗದಿರು. ಮರುಗದಿರು ಮನವೇ ಜರಿಯದಿರು, ಯಾರು ಶಾಶ್ವತರಲ್ಲ ಎಂಬುದ ಅರಿತಿರು. ಮರುಗದಿರು ಮನವೇ ಜರಿಯದಿರು, ಯಾರೂ ಶಾಶ್ವತರಲ್ಲ ಎಂಬುದ ಅರಿತಿರು. ಕಣ್ಣ ಮುಂದೊಂದು ಬೆನ್ನ ಹಿಂದೊಂದು ನುಡಿಯುವ ಜನರ ನಡುವೆ ನೀ ಜತನದಿಂದಿರು. ಕಣ್ಣ ಮುಂದೊಂದು ಬೆನ್ನ ಹಿಂದೊಂದು ನುಡಿಯುವ ಜನರ ನಡುವೆ ನೀ ಜತನದಿಂದಿರು. ನಗು ನಗುತ್ತಾ ಎಲ್ಲವರಿತು ದ್ರೋಹವ ಬಗೆವ ದುರುಳಹಿತ ಶತ್ರುಗಳ ನಂಬದಿರು. ನಗು ನಗುತ್ತಾ ಎಲ್ಲವರಿತು ದ್ರೋಹವ ಬಗೆವ ದುರುಳಹಿತ ಶತ್ರುಗಳ ನಂಬದಿರು. ಇಂದಲ್ಲ ನಾಳೆ ಎಂದಾದರೊಂದು ದಿನ ಒಳ್ಳೆಯದಾಗುವುದೆಂಬ ನಂಬಿಕೆಯಿಂದಿರು. ಇಂದಲ್ಲ ನಾಳೆ ಎಂದಾದರೊಂದು ದಿನ ಒಳ್ಳೆಯದಾಗುವುದೆಂಬ ನಂಬಿಕೆಯಿಂದಿರು. ವಂಚನೆಯ ಕೈಗಳು ಬೆನ್ನ ಹಿಂದಿರುವಾಗ ಕರಿಚೇಳು ಕುಟುಕಿದಂತಾದರೂ. ವಂಚನೆಯ ಕೈಗಳು ಬೆನ್ನ ಹಿಂದಿರುವಾಗ ಕರಿಚೇಳು ಕುಟುಕಿದಂತಾದರೂ ಪ್ರೀತಿ ಮಮತೆಯ ವಾತ್ಸಲ್ಯದ ತಾಯ ಪ್ರೀತಿ ಮುಂದೆ ಎಲ್ಲರೂ ತೃಣ ಸಮಾನರು. ತಾಯ ಕೃಪೆ ನಮಗಿರಲು ಚಿಂತೆ ಯಾತಕ್ಕೆ ಹೇಳು, ನಡೆ ಮುಂದೆ ಬಿಡು ಚಿಂತೆ ಸಾಗು ನೀ ಗುರಿಯೆಡೆಗೆ. ತಾಯ ಕೃಪೆ ನಮಗಿರಲು ಚಿಂತೆ ಯಾತಕ್ಕೆ ಹೇಳು, ನಡೆ ಮುಂದೆ ಬಿಡು ಚಿಂತೆ ಸಾಗು ನೀ ಗುರಿಯೆಡೆಗೆ. ದೃಢ ಮನಸ್ಸು ಹೊಂದುತ್ತಲಿ ನೀನಿಟ್ಟ ಪ್ರತಿ ಹೆಜ್ಜೆ ಯಶದ ಬಾಗಿಲ ತೆರೆದು ಸುಖವ ತರಲಿ. ದೃಢ ಮನಸ್ಸು ಹೊಂದುತ್ತಲಿ ನೀನಿಟ್ಟ ಪ್ರತಿ ಹೆಜ್ಜೆ ಯಶದ ಬಾಗಿಲ ತೆಗೆದು ಸುಖವ ತರಲಿ. ಮುಂದಿನ ಕವನ, ನನ್ನ ಜೀವ. ಹೃದಯದಲ್ಲಿ ವಿದ್ಯುತ್ ತರಂಗಗಳಂತೆ ಹಾದು ಹೋಗುವ ಚೈತನ್ಯ ನೀನು. ಹೃದಯದಲ್ಲಿ ವಿದ್ಯುತ್ ತರಂಗಗಳಂತೆ ಹಾದು ಹೋಗುವ ಚೈತನ್ಯ ನೀನು. ಧೈರ್ಯ ತುಂಬಿ ಕಣ್ಣ ಒರೆಸುವ ಸ್ಫೂರ್ತಿಯ ಚಿಲುಮೆ ನೀನು. ಧೈರ್ಯ ತುಂಬಿ ಕಣ್ಣೀರ ಒರೆಸುವ ಸ್ಫೂರ್ತಿಯ ಚಿಲುಮೆ ನೀನು. ದುಃಖವಾದಾಗ ಪ್ರೀತಿಯ ರಸದೌತಣ ನೀಡಿ ನನ್ನ ಸಂತೈಸುವ ಜಾದುಗಾರ. ದುಃಖವಾದಾಗ ಪ್ರೀತಿಯ ರಸದೌತಣ ನೀಡಿ ನನ್ನ ಸಂತೈಸುವ ಜಾದುಗಾರ. ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಾಗ ನನ್ನ ಮೇಲೇಳಿಸುವ ಸಲಹೆಗಾರ. ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಾಗ ನನ್ನ ಮೇಲೇಳಿಸುವ ಸಲಹೆಗಾರ. ಏನೇ ಆದರೂ ಹಿಂಜರಿಯದಿರು ಎಂಬ ನಿನ್ನ ಅನುಭವದ ನುಡಿ. ಏನೇ ಆದರೂ ಹಿಂಜರಿಯದಿರು ಎಂಬ ನಿನ್ನ ಅನುಭವದ ನುಡಿ ನನ್ನ ಕಹಿ ನೆನಪುಗಳ ಮರೆಸಿ ಇಡಲು ಪ್ರೇರೇಪಿಸಿದೆ ಮುಂದಡಿ. ಹಸನ್ಮುಖದಿಂದ ಎಲ್ಲರನ್ನೂ ಗೆಲ್ಲುವ ಮಾತಿನ ಮುದ್ದು ಕಣ್ಮಣಿ. ಹಸನ್ಮುಖದಿಂದ ಎಲ್ಲರನ್ನೂ ಗೆಲ್ಲುವ ಮಾತಿನ ಮುದ್ದು ಕಣ್ಮಣಿ. ನನ್ನ ಬಾಳಿನ ದೀವಿಗೆ ನೀನು, ನಿನಗೆ ನಾ ಚಿರಋಣಿ. ನನ್ನ ಬಾಳಿನ ದೀವಿಗೆ ನೀನು, ನಿನಗೆ ನಾ ಚಿರಋಣಿ. ಮುಂದಿನ ಕವನ, ಆಕೆ ಬಡವಿ. ಕಣ್ಣೀರ ಹನಿ ಧಾರಾಕಾರವಾಗಿ ಹರಿದರೂ ಮುಖದಲ್ಲಿ ಮಂದಹಾಸ ಬೀರುವಳು. ಕಣ್ಣೀರ ಹನಿ ಧಾರಾಕಾರವಾಗಿ ಹರಿದರೂ ಮುಖದಲ್ಲಿ ಮಂದಹಾಸ ಬೀರುವಳು. ಮನದ ತುಂಬಾ ವ್ಯಥೆ ತುಂಬಿದ್ದರೂ ಎದುರಲ್ಲಿ ಚೆನ್ನಾಗಿರುವಂತೆ ನಟಿಸುವಳು. ಮನದ ತುಂಬಾ ವ್ಯಥೆ ತುಂಬಿದ್ದರೂ ಎದುರಲ್ಲಿ ಚೆನ್ನಾಗಿರುವಂತೆ ನಟಿಸುವಳು. ತನ್ನವರೆಂಬವರು ಸಾಕಷ್ಟಿದ್ದರೂ ತನಗಾಗಿ ಯಾರೂ ಇಲ್ಲವೆ

0: ಎಂಬ ಬೇಸರದ ಅವಲತ್ತು. ತನ್ನವರೆಂಬರು ಸಾಕಷ್ಟಿದ್ದರೂ ತನಗಾಗಿ ಯಾರೂ ಇಲ್ಲವೆಂಬ ಬೇಸರದ ಅವಲತ್ತು. ಊಟ ಸೇರದು, ತೃಷೆ ನೀಗದು, ಅಳುವುದೊಂದೇ ಆಕೆಗೆ ಸಾಧ್ಯವಿತ್ತು. ಊಟ ಸೇರದು, ತೃಷೆ ನೀಗದು, ಅಳುವುದೊಂದೇ ಆಕೆಗೆ ಸಾಧ್ಯವಿತ್ತು. ನಿಂತರೂ ಕುಂತರೂ ತಪ್ಪು ಎಂಬ ಹಲವು ಚುಚ್ಚು ಮಾತುಗಳ ಸಹಿಸುತ್ತ ತನ್ನದಲ್ಲದ ತಪ್ಪುಗಳೆಲ್ಲವ ಒಪ್ಪಿ ಕಷ್ಟಗಳ ನುಂಗಿ ನಡೆದಳಾಕೆ ಎಲ್ಲರನ್ನೂ ಎಲ್ಲವನ್ನೂ ಅನುಸರಿಸುತ್ತ ಹೇಗಿರುವೆಯೆಂದು ಕೇಳಲಿಲ್ಲ ಯಾರೊಬ್ಬರು ಸಂಕಟಕ್ಕೆ ಕಣ್ಣೀರೇ ಮರುಕ ಪಡುವಂಥದು. ಅವಳೂ ನಕ್ಕಳು ಒಂದು ದಿನ ಮನದುಂಬಿ ಕಷ್ಟಗಳ ಗುಡ್ಡವನು ಏರಿ ನಿಂತು.
1: ಇದುವರೆಗೆ ಅನ್ನಪೂರ್ಣ ಎನ್ ಕುತ್ತಾಜೆ ಅವರಿಂದ ಕವನ ವಾಚನ ಮೂಡಿಬಂತು. ಇದೀಗ ಕೇಳಿ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣ. ವಿಷಯ ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು.
2: ನಮಸ್ಕಾರ ಮಿತ್ರರೇ, ಇಂದು ನಾನು ನಿಮ್ಮೊಂದಿಗೆ ಒಂದು ತುಂಬಾ ಆಸಕ್ತಿದಾಯಕ ವಿಷಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು, ಇದು ಕೇವಲ ತಾಂತ್ರಿಕ ವಿಷಯವಲ್ಲ, ನಮ್ಮ ಜೀವನದ ಒಂದು ಭಾಗ. ನಾವು ದಿನನಿತ್ಯ ನೋಡುತ್ತಿರುವ ಕಟ್ಟಡಗಳು, ರಸ್ತೆಗಳು, ಯಂತ್ರಗಳು, ಉಪಗ್ರಹಗಳು ಎಲ್ಲವೂ ಇಂಜಿನಿಯರಿಂಗ್ ಕೊಡುಗೆ. ಆದರೆ ಆಶ್ಚರ್ಯವೇನು ಗೊತ್ತೇ, ಇವುಗಳ ಬೇರುಗಳು ನಮ್ಮ ಪುರಾತನ ಸಂಸ್ಕೃತಿಯಲ್ಲಿ ನೆಲೆಸಿವೆ. ಆದ್ದರಿಂದ ಈ ವಿಷಯವು ನಮ್ಮ ಭವಿಷ್ಯದ ತಾಂತ್ರಿಕ ಪ್ರಗತಿಯನ್ನು ನಮ್ಮ ಪುರಾತನ ಸಾಂಸ್ಕೃತಿಕ ಮೂಲಗಳೊಂದಿಗೆ ಸಂಯೋಜಿಸುವ ಒಂದು ಅದ್ಭುತ ಸೇತುವೆಯಾಗಿದೆ. ನಮ್ಮ ಸಾಂಸ್ಕೃತಿಕ ಬೇರುಗಳು ಆಧುನಿಕ ಇಂಜಿನಿಯರ್ನಲ್ಲಿ ಹೇಗೆ ಪ್ರತಿಫಲಿಸುತ್ತದೆ ಎಂಬುದರ ಕುರಿತಾಗಿ ನಾವೀಗ ವಿಚಾರ ಮಾಡೋಣ. ಪ್ರಥಮವಾಗಿ ಎಲ್ಲರಿಗೂ ಮೂಡುವಂತಹ ಪ್ರಶ್ನೆ ಏನೆಂದರೆ, ಇಂಜಿನಿಯರಿಂಗ್ ಎಂದರೆ ಏನು? ಇಂಜಿನಿಯರಿಂಗ್ ಎಂದರೆ ಸರಳವಾಗಿ ಹೇಳುವುದಾದರೆ ಸಮಸ್ಯೆ ಪರಿಹರಿಸುವ ಕಲೆ. ಆಧುನಿಕ ಇಂಜಿನಿಯರಿಂಗ್ ಎಂದರೆ ವಿಜ್ಞಾನ, ಗಣಿತ ಮತ್ತು ಸೃಜನಶೀಲತೆಯನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸುವ ಕಲೆ. ಇದು ರಸ್ತೆಗಳು, ಕಟ್ಟಡಗಳು, ಯಂತ್ರಗಳು, ಕಂಪ್ಯೂಟರ್ಗಳು ಮತ್ತು ಉಪಗ್ರಹಗಳಂತಹ ವಸ್ತುಗಳನ್ನು ನಿರ್ಮಿಸುವುದರ ಬಗ್ಗೆ ಸಹಾಯ ಮಾಡುತ್ತದೆ. ಇಂದು ನಾವು AI, ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್ ಮತ್ತು ಸೆನ್ಸೇಬಲ್ ಎನರ್ಜಿ ತಂತ್ರಜ್ಞಾನಗಳೊಂದಿಗೆ ಕೆಲಸ ಮಾಡುತ್ತಿದ್ದೇವೆ. ಆದರೆ ಈ ಆಧುನಿಕತೆಯ ಹಿಂದೆ ನಮ್ಮ ಸಾಂಸ್ಕೃತಿಕ ಬೇರುಗಳು ಇವೆಯೇ? ಹೌದು, ನಿಶ್ಚಿತವಾಗಿ. ನಮ್ಮ ಪುರಾತನ ಸಂಸ್ಕೃತಿಗಳು ಇಂಜಿನಿಯರಿಂಗ್ ಮೂಲ ತತ್ವಗಳನ್ನು ಶತಮಾನಗಳ ಹಿಂದೆಯೇ ಅಭಿವೃದ್ಧಿಪಡಿಸಿದ್ದವು. ಇನ್ನು ಮುಂದೆ ಭಾರತೀಯ ಸಾಂಸ್ಕೃತಿಕ ತಂತ್ರಜ್ಞಾನದ ಬೇರುಗಳನ್ನು ನೋಡೋಣ. ಒಂದು ಕ್ಷಣ ನಾವೆಲ್ಲರೂ ಸಿಂಧೂ ಕಣಿವೆ ನಾಗರಿಕತೆಯತ್ತ ತಿರುಗಿ ನೋಡೋಣ. ನಮ್ಮ ಪೂರ್ವಜರ ಅದ್ಭುತವಾದ ನಗರ ಯೋಜನೆಯನ್ನು ಮಾಡಿದ್ದಾರೆ. ಮೊಹೆಂಜೋಧಾರೋ ಮತ್ತು ಹರಪಾ ನಗರಗಳಲ್ಲಿ 5,000 ವರ್ಷಗಳ ಹಿಂದೆ ಡ್ರೈನೇಜ್ ವ್ಯವಸ್ಥೆ, ಚದರಾಕಾರದ ರಸ್ತೆ, ಇಟ್ಟಿಗೆಯ ಕಟ್ಟಡಗಳು ಇವುಗಳನ್ನು ನಿರ್ಮಿಸಿದ್ದಾರೆ. ಮಿತ್ರರೇ, ಇದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲವೇ? ಹಾಗೆಯೇ ಇದು ಆಧುನಿಕ ಸಿವಿಲ್ ಇಂಜಿನಿಯರಿಂಗ್ ಮೂಲರೂಪವಲ್ಲವೇ? ಆದರೆ ಅದರ ಬೇರುಗಳು ನಮ್ಮ ಪುರಾತನ ನಗರದಲ್ಲಿ ಇವೆ. ಉದಾಹರಣೆಗೆ ಹೇಳುವುದಾದರೆ, ಬೆಂಗಳೂರಿನಂತಹ ನಗರಗಳಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು ಈ ಪುರಾತನ ಯೋಜನೆಯಿಂದ ಪ್ರೇರಿತವಾಗಿದೆ. ಇನ್ನು ಮುಂದೆ ನಮ್ಮ ಸಾಂಸ್ಕೃತಿಕ ಬೇರುಗಳಲ್ಲಿ ವಾಸ್ತುಶಾಸ್ತ್ರ ಮತ್ತು ದೇವಾಲಯ ನಿರ್ಮಾಣದ ಬಗ್ಗೆ ಮಾತನಾಡೋಣ. ನಮ್ಮ ಕರ್ನಾಟಕದಲ್ಲಿ ನಾವು ಹಂಪಿ, ಬೇಲೂರು ಮತ್ತು ಹಳೆಬೀಡಿನಂತಹ ಸ್ಥಳಗಳಲ್ಲಿ ಅದ್ಭುತವಾದ ಶಿಲ್ಪಕಲೆ ಮತ್ತು ಇಂಜಿನಿಯರಿಂಗ್ ಅನ್ನು ಕಾಣುತ್ತೇವೆ. ಹೊಯ್ಸಳ ದೇವಾಲಯಗಳಲ್ಲಿ ಬಳಸಿದ ಲೀತ್ ಟರ್ನಿಂಗ್ ತಂತ್ರಜ್ಞಾನವು ಆಧುನಿಕ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೂಲವಾಗಿದೆ. ಈ ದೇವಾಲಯಗಳು ಭೂಕಂಪ ನಿರೋಧಕವಾಗಿ ನಿರ್ಮಿತವಾಗಿದೆ, ಏಕೆಂದರೆ ಅವುಗಳಲ್ಲಿ ಬಳಸಿದ ಜಾಯಿಂಟ್ಗಳು ಮತ್ತು ಕಲ್ಲುಗಳು ಸಂಯೋಜನೆ ಅತ್ಯಂತ ನಿಖರವಾಗಿದೆ. ಇದು ಆಧುನಿಕ ಇಂಜಿನಿಯರ್ಗಳು ಇದೇ ತತ್ವವನ್ನು ಬಳಸಿ ಸೇತುವೆ ಮತ್ತು ಗಗನಚುಂಬಿ ಕಟ್ಟಡಗಳನ್ನು ನಿರ್ಮಿಸಿರುತ್ತಾರೆ. ಉದಾಹರಣೆಗೆ ದೆಲ್ಲಿ ಲೋಟಸ್ ಮಹಲ್ ಟೆಂಪಲ್ ಅಥವಾ ಬೊಂಬೈನ ಬ್ಯಾಂದ್ರಾ ವರ್ಲಿ ಸಿ ಲಿಂಕ್, ಇವುಗಳ ಹಿಂದೆ ನಮ್ಮ ಸಾಂಸ್ಕೃತಿಕ ಇಂಜಿನಿಯರಿಂಗ್ ಪರಂಪರೆ ಇದೆ. ಅದೇ ರೀತಿಯಲ್ಲಿ ತಮಿಳುನಾಡಿನ ತಾಂಜಾವೂರು ಬೃಹದೀಶ್ವರ ದೇವಾಲಯವು ಶಿಲ್ಪಕಲೆ ಮತ್ತು ಇಂಜಿನಿಯರಿಂಗ್

ಅತ್ಯುತ್ತಮ ಉದಾಹರಣೆಯಾಗಿದೆ. 216 ಅಡಿ ಎತ್ತರದ ಗೋಪುರದ ಮೇಲೆ 80 ಟನ್ ತೂಕದ ಶಿಖರವನ್ನು ಹೇಗೆ ಇಡಬೇಕು ಎಂಬ ಪ್ರಶ್ನೆಗೆ ನಮ್ಮ ಪುರಾತನ ಇಂಜಿನಿಯರಿಂಗ್ಗಳು ಅತಿ ದೊಡ್ಡ ರ್ಯಾಂಪ್ ಕನ್ಸ್ಟ್ರಕ್ಷನ್ ಅನ್ನು ಬಳಸಿದ್ದರು. ರ್ಯಾಂಪ್ ಕನ್ಸ್ಟ್ರಕ್ಷನ್ ಎಂದರೆ ಏನು? ರ್ಯಾಂಪ್ ಕನ್ಸ್ಟ್ರಕ್ಷನ್ ಎಂದರೆ ಭಾರವಾದ ವಸ್ತುಗಳನ್ನು ಅಥವಾ ಜನರನ್ನು ಕಡಿಮೆ ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಸುಲಭವಾಗಿ ಸಾಗಿಸಲು ತಿರುಗು ಮೆಟ್ಟಲುಗಳನ್ನು ನಿರ್ಮಿಸುವುದು. ನಮ್ಮ ಪೂರ್ವಜರು ಈ ತಂತ್ರವನ್ನು ದೇವಾಲಯಗಳಲ್ಲಿ, ಸ್ಮಾರಕಗಳಲ್ಲಿ ಮತ್ತು ಸೇತುವೆಗಳಲ್ಲಿ ಬಳಸಿದ್ದರು. ಇದು ಅವರ ಇಂಜಿನಿಯರಿಂಗ್ ಸಾಮರ್ಥ್ಯವನ್ನು ತೋರಿಸುತ್ತದೆ. ಇದು ಇಂದಿನ ಕ್ರೇನ್ ತಂತ್ರಜ್ಞಾನಕ್ಕೆ ಸಮಾನವಾದಂತಹ ಪುರಾತನ ಜ್ಞಾನ. ಇನ್ನು ಈಗ ನಾವು ನೀರಿನ ನಿರ್ವಹಣೆಯ ಬಗ್ಗೆ ಚರ್ಚಿಸೋಣ. ಇದು ನಮ್ಮ ಸಾಂಸ್ಕೃತಿಕ ಬೇರುಗಳ ಮತ್ತೊಂದು ಮಹತ್ವದ ಅಂಶ. ಪುರಾತನ ಭಾರತದಲ್ಲಿ ವೇದಗಳು ಮತ್ತು ಪುರಾಣಗಳಲ್ಲಿ ನೀರಿನ ಸಂರಕ್ಷಣೆಯ ಬಗ್ಗೆ ವಿವರಿಸಲಾಗಿದೆ. ಉದಾಹರಣೆಗೆ ತೈತರೀಯ ಸಂಹಿತೆಯಲ್ಲಿ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮಭೂರ್ಭುವ ಸ್ವರೋಂ ಎಂದು ಹೇಳಲಾಗಿದೆ. ಅಂದರೆ ನೀರೇ ಜೀವದ ಮೂಲ, ಎಲ್ಲಾ ಲೋಕಗಳ ಜೀವನಾಡಿ. ಇದರಿಂದ ಸ್ಪಷ್ಟವಾಗುವುದು ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ನೀರಿನ ಸಂರಕ್ಷಣೆಯ ಮಹತ್ವವನ್ನು ಬೋಧಿಸಿದ್ದರು. ಕರ್ನಾಟಕದಲ್ಲಿ ಕೆರೆಗಳು ಮತ್ತು ಬಾವಿಗಳ ವ್ಯವಸ್ಥೆ, ಉದಾಹರಣೆಗೆ ಚಿತ್ರದುರ್ಗದ ಕೋಟೆಯಲ್ಲಿ ನೀರಿನ ಸಂಗ್ರಹಣದ ವ್ಯವಸ್ಥೆ, ಇದು ಆಧುನಿಕ ಹೈಡ್ರಾಲಿಕ್ ಇಂಜಿನಿಯರಿಂಗ್ ಮಾದರಿ. ಇಂದು ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ಸೆನ್ಸೇಬಲ್ ವಾಟರ್ ಮ್ಯಾನೇಜ್ಮೆಂಟ್ ತಂತ್ರಜ್ಞಾನವನ್ನು ಬಳಸುತ್ತಿದ್ದೇವೆ. ಆದರೆ ಇದರ ಬೇರುಗಳು ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಇವೆ. ಭಾರತ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆಯು ಈ ಪುರಾತನ ಜ್ಞಾನವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಂಯೋಜಿಸುತ್ತದೆ. ಸಾಂಸ್ಕೃತಿಕ ಬೇರುಗಳು ಕೇವಲ ಭೌತಿಕ ಇಂಜಿನಿಯರ್ಗಳಲ್ಲಿ ಮಾತ್ರವಲ್ಲ, ಆಧುನಿಕ ತಂತ್ರಜ್ಞಾನದಲ್ಲಿ ಸಹ ಪ್ರತಿಫಲಿಸುತ್ತದೆ. ನಮ್ಮ ಪುರಾತನ ಗಣಿತ ತಜ್ಞರಾದ ಆರ್ಯಭಟ್ಟ ಮತ್ತು ಭಾಸ್ಕರಾಚಾರ್ಯರು ಖಗೋಳ ಶಾಸ್ತ್ರ ಮತ್ತು ಗಣಿತದಲ್ಲಿ ಮಹತ್ವ ಕೊಡುಗೆ ನೀಡಿದ್ದರು. ಇದು ಇಂದಿನ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಕಾಣುತ್ತದೆ. ಇಸ್ರೋ, ಇಂಡಿಯನ್ ರಿಸರ್ಚ್ ಆರ್ಗನೈಸೇಷನ್ ನ ಚಂದ್ರಯಾನ ಮತ್ತು ಮಂಗಳಯಾನ ಮಿಷನ್ಗಳು ನಮ್ಮ ಪುರಾತನ ಖಗೋಳಶಾಸ್ತ್ರದಿಂದ ಪ್ರೇರಿತವಾಗಿದೆ. ಉದಾಹರಣೆಗೆ ಸೂರ್ಯ ಮತ್ತು ಗ್ರಹಗಳ ಚಲನೆಯ ಬಗ್ಗೆ ವೇದಗಳಲ್ಲಿ ವಿವರಿಸಿದ ಜ್ಞಾನವು ಆಧುನಿಕ ಉಪಗ್ರಹ ಲಾಂಚ್ಗಳಲ್ಲಿ ಸಹಾಯಕವಾಗಿದೆ. ನಮ್ಮ ಸಾಂಸ್ಕೃತಿಕ ಬೇರುಗಳು ಕೇವಲ ತಾಂತ್ರಿಕತೆಯಲ್ಲಿ ಮಾತ್ರವಲ್ಲ, ನೈತಿಕತೆ ಮತ್ತು ಸೆನ್ಸೇಬಲ್ ಅಭಿವೃದ್ಧಿಯಲ್ಲಿಯೂ ಕೂಡ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಪ್ರಕೃತಿಯೊಂದಿಗೆ ಸಾಮರಸ್ಯ, ಸಂರಕ್ಷಣೆ ಮತ್ತು ಸಮುದಾಯದ ಸಹಕಾರ, ಇವೆಲ್ಲವೂ ನಮ್ಮ ಮೌಲ್ಯಗಳಲ್ಲಿ ನೆಲೆಸಿವೆ. ಉದಾಹರಣೆಗೆ ಇಂದಿನ ಗ್ರೀನ್ ಎನರ್ಜಿ ತಂತ್ರಜ್ಞಾನಗಳು ನಮ್ಮ ಪುರಾತನ ಪಂಚಭೂತ ತತ್ವಗಳಿಂದ ಪ್ರೇರೇಪಿತವಾಗಿದೆ. ನೀರು, ಭೂಮಿ, ಅಗ್ನಿ, ವಾಯು, ಆಕಾಶ, ಇವೆಲ್ಲವೂ ಸಮತೋಲದಲ್ಲಿ ಉಳಿಸುವುದೇ ಅದರ ಅರ್ಥ. ಇಂದು ನಾವು ಬಳಸುತ್ತಿರುವ ಸೌರಶಕ್ತಿ ಮತ್ತು ಗಾಳಿಯ ಟರ್ಬನ್ಗಳು ಇದೇ ತತ್ವವನ್ನು ಅನುಸರಿಸುತ್ತದೆ. ಇದೇ ಸಂದರ್ಭದಲ್ಲಿ ಪುರಾಣಗಳಲ್ಲಿ ವಿವರಿಸಲ್ಪಟ್ಟಿರುವ ರಾಮೇಶ್ವರ ಸೇತುವೆ, ರಾಮಸೇತು, ಇದನ್ನು ಅಂಗದ, ಹನುಮಂತ ಮತ್ತು ಕಪಿಸೇನೆಯು ನಿರ್ಮಿಸಿದರೆಂದು ರಾಮಾಯಣದಲ್ಲಿ ಹೇಳಲಾಗಿದೆ. ಸಮುದ್ರದ ಮೇಲೆ ಕಲ್ಲುಗಳನ್ನು ತೇಲಿಸಿ ಒಂದು ಪ್ರಾಕೃತಿಕ ಸೇತುವೆಯಂತೆ ಅವರು ಲಂಕೆಗೆ ಮಾರ್ಗವನ್ನು ನಿರ್ಮಿಸಿದ್ದರು. ಇದು ಇಂಜಿನಿಯರಿಂಗ್ ದೃಷ್ಟಿಯಿಂದ ಅಚ್ಚರಿಯ ಸಾಧನೆ. ಆ ಕಥೆಯಲ್ಲಿ ಕಲ್ಲುಗಳ ಮೇಲೆ ರಾಮನ ಹೆಸರು ಬರೆಯುವ ಮೂಲಕ ಅವು ನೀರಿನ ಮೇಲೆ ತೇಲುತ್ತಿದ್ದವು ಎಂದು ಹೇಳಲಾಗಿದೆ. ವಿಜ್ಞಾನಾತ್ಮಕವಾಗಿ ನೋಡುವುದಾದರೆ ಇದು ತೂಕದ ವಿತರಣಾ ತತ್ವ, ಬ್ಯುಯಾನ್ಸಿ ಮತ್ತು ಸಮೂಹ ಕಾರ್ಯದ ಕಲ್ಪನೆಗಳನ್ನು ಪ್ರತಿಬಿಂಬಿಸುತ್ತದೆ. ಇಂದಿನ ಸಮುದ್ರದ ಮೇಲೆ ನಿರ್ಮಾಣವಾಗುವ ಆಧುನಿಕ ಬ್ರಿಡ್ಜ್ಗಳು ಮತ್ತು ತಾಂತ್ರಿಕ ತೇಲುವ ವೇದಿಕೆಗಳು, ಫ್ಲೋಟಿಂಗ್ ಸ್ಟ್ರಕ್ಚರ್ ಕೂಡ ಈ ಪುರಾತನ ಕಲ್ಪನೆಗಳನ್ನು ನೆನಪಿಗೆ ತರುತ್ತದೆ. ನಾವು ಪುರಾತನ ಇಂಜಿನಿಯರ್ನ ಬಗ್ಗೆ ಮಾತನಾಡುವಾಗ ವಿಶ್ವಕರ್ಮರನ್ನು ಮರೆಯಲು ಸಾಧ್ಯವಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಅವರನ್ನು ದೇವಶಿಲ್ಪಿ ಅಂದರೆ ದೇವತೆಗಳ ಇಂಜಿನಿಯರ್ ಎಂದು ಕರೆಯಲಾಗಿದೆ. ಪುರಾತನಗಳಲ್ಲಿ ವಿಶ್ವಕರ್ಮರನ್ನು ತಾಂತ್ರಿಕತೆ, ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಆಧಾರ ಸ್ತಂಭ ಎಂದು ವರ್ಣಿಸಲಾಗಿದೆ. ಪುರಾಣಗಳ ಪ್ರಕಾರ ವಿಶ್ವಕರ್ಮರು ದೇವತೆಗಳಿಗೆ ಅನೇಕ ಅದ್ಭುತ ಕೃತಿಗಳನ್ನು ನಿರ್ಮಿಸಿದ್ದರು. ಇಂದ್ರನ ಅಮರಾವತಿ, ಯಮಲೋಕದ ಸಭಾಮಂಟಪ, ವಿಷ್ಣುವಿನ ವೈಕುಂಠ, ಶಿವನ ತ್ರಿಶೂಲ, ಅಗ್ನಿಯ ವಜ್ರಾಯುಧ, ಇವುಗಳೆಲ್ಲವೂ ಅವರ ಕೌಶಲ್ಯದ ಸಾಕ್ಷಿಗಳು. ಅವರು ಕೇವಲ ಕಟ್ಟಡಗಳು ಅಥವಾ ಅಸ್ತ್ರಶಸ್ತ್ರಗಳನ್ನು ನಿರ್ಮಿಸಿದವರಲ್ಲ. ಇಂಜಿನಿಯರಿಂಗ್, ಲೋಹಶಾಸ್ತ್ರ,

0: ಶಿಲ್ಪಶಾಸ್ತ್ರ, ವಾಸ್ತುಶಾಸ್ತ್ರ ಎಲ್ಲದರಲ್ಲಿಯೂ ಪರಿಣಿತ ಹೊಂದಿದ್ದರು. ಭಾರತದ ಅನೇಕ ಪುರಾತನ ದೇವಾಲಯಗಳ ನಿರ್ಮಾಣದ ತತ್ವವನ್ನು ವಿಶ್ವಕರ್ಮ ಪರಂಪರೆಯಿಂದ ಬಂದಿದೆ. ದೇವಾಲಯದ ಗೋಪುರಗಳ ಎತ್ತರ, ಅಗಲದ ಪ್ರಮಾಣ, ದ್ವಾರದ ಅಳತೆ, ಗರ್ಭಗುಡಿಯ ಸ್ಥಾನ ಇವೆಲ್ಲವೂ ವಾಸ್ತುಶಿಲ್ಪ ಸ್ತೋತ್ರಗಳ ಆಧಾರದ ಮೇಲೆ ಯೋಜಿಸಲಾಗಿದೆ. ಇಂದಿನ ಇಂಜಿನಿಯರ್ಗಳಲ್ಲಿ ನಾವು ಬಳಸುವ ಅನುಪಾತ, ಪ್ರಪೋರ್ಷನ್, ಸಮತೋಲನ, ಬ್ಯಾಲೆನ್ಸ್, ರಚನಾಶಕ್ತಿ, ಸ್ಟ್ರಕ್ಚರಲ್ ಸ್ಟ್ರೆಂತ್, ಈ ತತ್ವಗಳನ್ನು ವಿಶ್ವಕರ್ಮನು ಸಾವಿರಾರು ವರ್ಷಗಳ ಹಿಂದೆಯೇ ಬೋಧಿಸಿದ್ದನು. ಲೋಹಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ದೆಹಲಿಯ ಕಬ್ಬಿಣ ಸ್ತಂಭವು ಅತ್ಯಂತ ಪ್ರಖ್ಯಾತ. 1600 ವರ್ಷಗಳಿಂದ ಅದು ಜಂಗು ಹಿಡಿಯದೆ ನಿಂತಿದೆ. ಇಂತಹ ತಂತ್ರಜ್ಞಾನವನ್ನು ಪುರಾತನ ಭಾರತೀಯರು ಹೇಗೆ ಅಭಿವೃದ್ಧಿಪಡಿಸಿದ್ದರು ಎಂಬುದು ಇಂದಿಗೂ ವಿಜ್ಞಾನಿಗಳಿಗೆ ಕುತೂಹಲಕಾರಿ ವಿಷಯ. ಈ ಪರಂಪರೆಯನ್ನು ವಿಶ್ವಕರ್ಮನ ಶಿಲ್ಪಶಾಸ್ತ್ರದ ಒಂದು ಭಾಗವೆಂದು ಪರಿಗಣಿಸಲಾಗಿದೆ. ಇದರ ಜೊತೆಗೆ ಪ್ರತಿಯೊಬ್ಬ ಇಂಜಿನಿಯರ್ ತನ್ನ ಕೆಲಸದಲ್ಲಿ ಸೃಜನಶೀಲತೆ, ನೈತಿಕತೆ, ಸಮರ್ಪಣಾ ಭಾವವನ್ನು ತೋರಿಸಬೇಕು. ಈ ಆಚರಣೆ ನಮಗೆ ನೆನಪಿಗೆ ಬರುತ್ತದೆ. ವಿಶ್ವಕರ್ಮನ ತತ್ವವೇನೆಂದರೆ ತಾಂತ್ರಿಕತೆ ಎಂದರೆ ಕೇವಲ ಕಟ್ಟಡ, ಯಂತ್ರಗಳ ನಿರ್ಮಾಣವಲ್ಲ, ಅದು ಸಮಾಜದ ಕಲ್ಯಾಣಕ್ಕಾಗಿ, ಪ್ರಕೃತಿಯ ಸಮತೋಲನಕ್ಕಾಗಿ ಮತ್ತು ಮಾನವನ ಸಮೃದ್ಧಿಗಾಗಿ ಬಳಸಬೇಕಾದ ಶಕ್ತಿ. ಹೀಗಾಗಿ ವಿಶ್ವಕರ್ಮನು ಕೇವಲ ಪೌರಾಣಿಕ ಶಿಲ್ಪಿ ಅಲ್ಲ, ಇಂದಿನ ಇಂಜಿನಿಯರ್ಗಳಿಗೆ ಪ್ರೇರಣೆಯ ಮೂಲಗುರು ಎಂದು ನಾವು ಹೆಮ್ಮೆ ಪಡುವಂತಹ ವಿಚಾರ. ಇನ್ನು ಆಧುನಿಕತೆಯ ದೌಡಿನಲ್ಲಿ ನಾವು ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಮರೆಯಬಾರದು. ಇಂದಿನ ಯುಗದಲ್ಲಿ ಪರಿಸರ ಮಾಲಿನ್ಯ, ಪ್ರಕೃತಿಯ ಅತಿಯಾದ ಶೋಷಣೆ ಮತ್ತು ಸಾಂಸ್ಕೃತಿಕ ಕ್ಷಯ ಇವು ಗಂಭೀರ ಸಮಸ್ಯೆಗಳಾಗಿ ಎದುರಾಗಿವೆ. ಈ ಸಮಸ್ಯೆಗಳನ್ನು ತಪ್ಪಿಸಲು ಇಂಜಿನಿಯರಿಂಗ್ ಶಿಕ್ಷಣದಲ್ಲಿಯೇ ಸಾಂಸ್ಕೃತಿಕ ಅಧ್ಯಯನವನ್ನು ಸೇರಿಸಬೇಕು. ನಮ್ಮ ಯುವ ಇಂಜಿನಿಯರ್ಗಳು ಪುರಾತನ ಜ್ಞಾನವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಮಿಶ್ರಣ ಮಾಡಿದಾಗ ಮಾತ್ರ ಹೊಸ ಆವಿಷ್ಕಾರ ಬರಲು ಸಾಧ್ಯ. ಇದು ಕೇವಲ ತಾಂತ್ರಿಕ ಪ್ರಗತಿಯೇ ಅಲ್ಲ, ನೈತಿಕತೆ, ಪರಿಸರ ಸಂರಕ್ಷಣೆ ಮತ್ತು ಸಮಾಜದ ಶಾಶ್ವತ ಅಭಿವೃದ್ಧಿಗೂ ದಾರಿಯನ್ನೆರೆಯುತ್ತದೆ. ಕೊನೆಗೂ ಹೇಳಬೇಕಾದರೆ ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು ಒಂದೇ ನಾಣ್ಯದ ಎರಡು ಮುಖಗಳು. ನಮ್ಮ ಪೂರ್ವಜರು ಬಿಟ್ಟಿರುವ ಜ್ಞಾನವನ್ನು ನಾವು ಮರೆಯಬಾರದು. ಆ ಜ್ಞಾನವೇ ನಮ್ಮ ನಿಜವಾದ ಶಕ್ತಿ. ಅದನ್ನು ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಸಂಯೋಜಿಸಿದರೆ ನಾವೆಲ್ಲರೂ ಸೇರಿ ಒಂದು ಸೆನ್ಸೇಬಲ್, ನೈತಿಕ ಮತ್ತು ಸಾಂಸ್ಕೃತಿಕ ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಬಹುದು. ಇದು ಕೇವಲ ನಮ್ಮ ಕರ್ತವ್ಯವಲ್ಲ, ನಮ್ಮ ಜವಾಬ್ದಾರಿಯೂ ಹೌದು. ಮುಂದಿನ ತಲೆಮಾರಿಗಾಗಿ ಪ್ರಕೃತಿಯನ್ನು ಕಾಪಾಡುವುದು, ನಮ್ಮ ಮೌಲ್ಯಗಳನ್ನು ಉಳಿಸುವುದು ಹಾಗೂ ತಾಂತ್ರಿಕ ಪ್ರಗತಿಯನ್ನು ಮಾನವ ಕಲ್ಯಾಣಕ್ಕಾಗಿ ಬಳಸುವುದು. ಹೀಗಾಗಿ ನಮ್ಮ ಬೇರುಗಳನ್ನು ಬಲಪಡಿಸಿ ಹೊಸ ಶಾಖೆಗಳನ್ನು ಬೆಳೆಸುವುದು ಇದೇ ನಿಜವಾದ ಅಭಿವೃದ್ಧಿಯ ಮಾರ್ಗ. ಇದೇ ನಮ್ಮ ಭಾರತದ ಇಂಜಿನಿಯರಿಂಗ್ಗೂ ಸಾಂಸ್ಕೃತಿಕತೆಗೂ ಶ್ರೇಷ್ಠ ಕೊಡುಗೆ. ಧನ್ಯವಾದಗಳು.
1: ಇದುವರೆಗೆ ಅನಿಕೇತ್ ಉಡುಪ ಕೆರೆಮನೆ ಅವರಿಂದ ಭಾಷಣವನ್ನ ಕೇಳಿದಿರಿ. ವಿಷಯ ಆಧುನಿಕ ಇಂಜಿನಿಯರಿಂಗ್ ಮತ್ತು ಸಾಂಸ್ಕೃತಿಕ ಬೇರುಗಳು. ಇದು ಇಂದಿನ ಯುವವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ

ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ

0: ಪ್ರಿಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕುಹು ಕುಹು ಕೂಗಿ
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರು.